0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಅತಿಥಿ ವಿದ್ ಜ್ಯೋತಿಯಲ್ಲಿ. ಇವತ್ತು ಭಂಡಾರ್ಕರ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಕೇಂದ್ರ, ಒಂದು ಕಾಲದಲ್ಲಿ ನಮ್ಮ ಭಂಡಾರ್ಕರ್ಸ್ ಕಾಲೇಜಲ್ಲಿನೇ ಕನ್ನಡ ಪ್ರಾಧ್ಯಾಪಕರಾಗಿ 25 ವರ್ಷ ಸೇವೆ ಸಲ್ಲಿಸಿದವರು, ಈಗ ನಿವೃತ್ತಿ ಹೊಂದಿದ್ದಾರೆ. ಆ ಸಮಯದಲ್ಲೂ ಈಗಲೂ ಬಹಳಷ್ಟು ಪುಸ್ತಕಗಳನ್ನ ಬರೆದವರು, ವಿದ್ವಾಂಸರು ಆಗಿರುವಂತಹ ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವರಿದ್ರ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೇಗಿದ್ರಿ ಸರ್, ಹುಷಾರಿದ್ರಿ?
3: ಅಯ್ಯೋ ದೇವರೇ, ನಮ್ಮನ್ನೆಲ್ಲ ನೀವು ಕೇಂಬ್ರೆ ಈ ವಯಸ್ಸಲ್ಲಿ?
2: ಕೇಮ್ಕೆ ಇಲ್ಲ,
3: ಕೇಮ್ಕೆ ಇಲ್ಲ.
2: ಅಷ್ಟು ಲಾಯ್ಕಿದ್ರಿ?
3: ಹಾ, ಲಾಯ್ಕಿದ್ದೆ. ಹೌದು
2: ಹೌದಾ? ಈಗ ನನಗೊಂದು ಕುತೂಹಲ ಎಂತ ಅನ್ಕೊಂಡ್ರೆ, ನಾನು ಉಪೇಂದ್ರ ಸೋಮಯಾಜಿ ಅವರ ಹೆಸರು ತುಂಬಾ ಕೇಳಿದೆ, ಕೆಲ ಪುಸ್ತಕ ಕಂಡಿದೆ, ಆಯ್ತಾ? ಆದ್ರೆ ಕಂಡದ್ದು ನಿಮ್ಮನ್ನ ಮೊನ್ನೆ ಸಾಹಿತ್ಯ ಸಮ್ಮೇಳನದಾಗೆ. ಓ, ಇವರ ಮರ ಉಪೇಂದ್ರ ಸೋಮಯಾಜಿ ಅವರು ಅಂತ ಹೇಳ್ಕೊಂಡ. ಉಪೇಂದ್ರ ಸೋಮಯಾಜಿ ಅವರಿಗೆ ನಮ್ಮಂತವರು ಕಾಣದಿದ್ದವರಿಗೂ ಒಂದು ಕುತೂಹಲ ಸೃಷ್ಟಿಸಿದ್ದು ನಿಮ್ಮ ಬರಹಗಳು ಅಥವಾ ನೀವು ಮಾಡಿರೋ ಕೆಲಸಗಳು ಇವೆಲ್ಲ. ಮತ್ತೆ ಭಂಡಾರ್ಕರ್ಸ್ ಕಾಲೇಜಲ್ಲಿ ಪ್ರೊಫೆಸರ್ ಉಪೇಂದ್ರ ಸೋಮಯಾಜಿ ಅವರ ಹೆಸರು ಒಂದಲ್ಲ ಒಂದ್ ಸಮಯದಲ್ಲಿ ಕೇಂತನೆ ಇರುತ್ತ. ಸೊ ಒಟ್ಟಾರೆ ಹೇಳುದಾದ್ರೆ, ನಿಮ್ಮ ಬರಹದ ನಂಟು, ಮುಖ್ಯವಾಗಿ ಅಕ್ಷರದ ನಂಟು ಶುರುವಾದ ಎಲ್ಲಿಂದ ಅಂತ ಹೇಳಿ?
3: ಅಕ್ಷರದ ನಂಟು ಅಂದ್ರೆ ಒಂದೇ ಕ್ಲಾಸಿಂದ. ಬರಹಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರೌಢಶಾಲೆಯಲ್ಲಿ ಇದ್ದಾಗ ಅದರ ಆರಂಭ ನನ್ನಿಂದ ಆಯ್ತು.
2: ಯಾವ ಶಾಲೆ ಸರ್?
3: ಬಿಳ್ಕಲಕಟ್ಟೆಯಲ್ಲಿ ಇದ್ದಾಗ.
2: ನೀವು ಶಿಕ್ಷಕರಾಗಿದ್ದಾಗ?
3: ಶಿಕ್ಷಕರಾಗಿದ್ದಾಗ. ಅದಕ್ಕೆ ಒಂದು ಕಾರಣ ಇದೆ, ಯಾಕೆಂದ್ರೆ ಆಗ ಎಲ್ಲ ಶಾಲೆಯಲ್ಲಿ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಒಂದು ರಾತ್ರಿ ಬೆಳಗ್ಗೆ ಆಗುವವರೆಗೆ ಕೂಡ ಕಾರ್ಯಕ್ರಮಗಳನ್ನು ಕೊಡಬೇಕಾಗಿತ್ತು. ಆಗ ಇವತ್ತು ಇಲ್ಲಿಯ ಪರಿಸರದ ಶಾಲೆಗಳಲ್ಲಿ ಕಾಣದೇ ಇರುವಂತಹ ನಾಟಕಗಳ ಪ್ರದರ್ಶನವೂ ಅಲ್ಲಿ ಆಗ್ತಾ ಇತ್ತು. ಅಂತಹ ನಾಟಕಗಳನ್ನ ಮಕ್ಕಳಿಗಾಗಿ ನಾನು ಬರಿತಾ ಇದ್ದೆ.
2: ನೀವು ಆಗ ಮಕ್ಕಳಿಗೋಸ್ಕರ ನಾಟಕಗಳನ್ನ ಬರಿತಾ ಇದ್ರಿ?
3: ಹೌದು.
2: ಓಕೆ,
3: ಒಂದು ಅದು. ಇನ್ನೊಂದು, ಆ ಬರಹ ನನಗೆ ಕೊಟ್ಟಂತಹ ಅಭಿರುಚಿ ಅಂತ ಹೇಳುವಂತಹದ್ದು, ಕತೆ ಬರೆಯುವುದಕ್ಕೆ, ಪದ್ಯ ಬರೆಯುವುದಕ್ಕೆ ಅವಕಾಶ ಮಾಡಿಕೊಡ್ತು. ಹೀಗಾಗಿ ಒಂದಷ್ಟು ಪದ್ಯಗಳನ್ನ ಬರೆದೆ. ಅದು ಅನುಕರಣೆಯ ಪದ್ಯಗಳು, ಯಾಕೆಂದ್ರೆ ಆಗ ಯಾವುದು ಜನಪ್ರಿಯವಾದ ಪದ್ಯಗಳಿರ್ತಿತ್ತು ಅದರ ಹಾಡುಗಾರಿಕೆಯೆಲ್ಲ ಕೇಳಿಸ್ಕೊಂಡಂತಹ ಈ ಕಿವಿಗೆ ಆಧಾಟಿಯಲ್ಲೇ ಬರೆಯಬೇಕು ಅಂತ ಒಂದು ಪ್ರೇರಣೆಯನ್ನು ನನಗೆ ಅದರಿಂದಾಗಿ ದೊರೆಯಿತು. ಹೀಗಾಗಿ ಅಂತಹ ಪದ್ಯಗಳನ್ನ ಬರೆದಾಗ ಹಾಗೆ ನಾನು ಜೋಪಾಸನವಾಗಿ ಇಟ್ಟುಕೊಂಡೆ ಅಷ್ಟೇನೆ,
2: ಯಾರಿಗೂ ತೋರಿಸಲ
3: ಇಲ್ಲ. ಯಾಕಂದ್ರೆ ಅದು ಅನುಕರಣೆಯ ಪದ್ಯಗಳು, ನನ್ನದು ಸ್ವಂತದ್ದಲ್ಲ. ಪದಗಳು ಮಾತ್ರ ನನ್ನದಾದರೂ ಕೂಡ ಇಡೀ ಅದರ ಸ್ವರೂಪ, ಅದರ ಆಕೃತಿ ಅಂತ ಹೇಳುವಂತದ್ದು ಮೂಲ ಕವಿಯದ್ದಾಗಿರ್ತಾ ಇತ್ತು.
2: ಉದಾಹರಣೆಗೆ ಯಾವ್ದಂತ ನೆನ್ಪು ಮಾಡ್ಕೊಳ್ಳಕ್ಕೆ ನಮ್ಗೆ ಒಂದು ಕುತೂಹಲ.
3: ನಾನು ಕನಕ್ಪುರದಲ್ಲಿ ಇದ್ದಾಗ ಅಲ್ಲಿಯ ಅರ್ಕಾವತಿ ನದಿಯನ್ನ ನಾನು ಅದು ವರ್ಣಿಸಿದ್ದೆ. ಮೊದಲ ಶಬ್ದ ನೆನಪಾಗುದಿಲ್ಲ. ಆಗ ಲೋಟದ ಅರ್ಕಾವತಿ ವೈಭವವೇನು ಅಂದ್ಕೊಂಡು ಶುರುವಾಗುವಂತ ಪದ್ಯ ಅದು. ಅಂದ್ರೆ ಈ ಪದ್ಯ ಅದರ ವರ್ಣನೆಯನ್ನು ಒಳಗೊಂಡದ್ದು, ಆದರೆ ನನಗೆ ಅದು ಇನ್ಯಾವುದೋ ಪದ್ಯದ ಧಾಟಿಯನ್ನ ನಾನು ಕದ್ದಿದ್ದೇನೆ ಅಂತ. ಸಾಮಾನ್ಯವಾಗಿ ಆ ಪದ್ಯದ ಲಯ ಅಂತ ಹೇಳುವಂತಹದ್ದು ಕೂಡಲೇ ಆ ಮೂಲ ಪದ್ಯಕ್ಕೆ ಕೇಳುಗರನ್ನು ಕೊಂಡೋಗುತ್ತೆ.
2: ತುಂಬಾ ಹೋಲಿಕೆ ಇತ್ತು, ಅದಕ್ಕೆ
3: ಹೇಳಿಕೆ ಇರುತ್ತೆ. ಹೀಗಾಗಿ ನಾನು ನನ್ನ ರೂಪ ಏನು, ನನ್ನ ವಸ್ತು ಏನು, ನನ್ನ ಪದ್ಯ ಏನು ಅಂತ ಹೇಳುವಂತಹದ್ದನ್ನ ಅವರು ಅರ್ಥ ಮಾಡಿಕೊಳ್ಳದೆ ಅವರು ಆ ಮೂಲ ಕವಿಯ ಕಡೆಗೆ ಹೋಗ್ತಾರೆ ಎಂಬ ಕಾರಣಕ್ಕಾಗಿ ನನ್ನನ್ನು ನಾನು ಅಲ್ಲಿ ಪ್ರದರ್ಶನ ಮಾಡಿಕೊಳ್ಳಿಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲೂ ಕೂಡ ಅಂತ ಅನೇಕ ಪದ್ಯಗಳನ್ನ ಬರೆದದ್ದೆಲ್ಲ ಈಗ ನನಗೆ ಹೆಚ್ಚು ನೆನಪಿಲ್ಲದಲ್ಲ, ಯಾಕಂದ್ರೆ ನಾನು ಅದನ್ನ ಮತ್ತೆ ಗಮನಿಸಲೇ ಇಲ್ಲ ಇಲ್ಲಿಯವರೆಗೆ ಅಂತ ಹೇಳಿದ್ರೆ. ಹಾಗೆ ಬರಿಟ್ಟಂತ ಒಂದು ಪುಸ್ತಕವನ್ನು ನಾನು ವರ್ಗಾವಣೆಗೊಂಡಾಗ ಅದೇ ಶಾಲೆಯಲ್ಲಿ ಇಟ್ಟು ಬಂದಿದೆ. ಬಿಟ್ಟು ಬಿಟ್ಟು ಬಂದಿದ್ದೆ, ಇಟ್ಟು ಬಂದದಕ್ಕಿಂತ
2: ಬಿಟ್ಟು
3: ಬಂದಿದ್ದೆ, ಬಿಟ್ಟೆ ಬಂದದ್ದು. ಆ ಪುಸ್ತಕವನ್ನ ನನ್ನ ಹಳೆ ವಿದ್ಯಾರ್ಥಿ ನನ್ನ ಅಳಿಯ ದೆಹಲಿಯಲ್ಲಿದ್ದಾಗ ಅಲ್ಲಿಗೆ ಅವನು ತಕೊಂಡು ಹೋಗಿಬಿಟ್ಟು ಅವನಿಗೆ ಕೊಟ್ಟು ಅವನ ಮೂಲಕ ಮತ್ತೆ ನನಗೆ ಬಂದಿತ್ತದು.
2: ಬಿಟ್ಟರು ಬಿಡಲಾರೆ.
3: ಹೌದು. ಆದ್ರೆ ಅದನ್ನೆಲ್ಲ ಕಂಡಾಗ ನನಗೆ ತುಂಬಾ ಬಾಲಿಶ ಅಂತ ಅನಿಸ್ತಾ ಇತ್ತು. ಹೀಗಾಗಿ ನಾನು ಆ ಪುಸ್ತಕವನ್ನು ಕೂಡ ನನ್ನ ಅಳಿಯ ಮತ್ತೆ ಕೇಳಿ ಆ ಪುಸ್ತಕ ಕೊಡಿ, ಅದನ್ನ ಒಂದು ಪ್ರಕಟ ಮಾಡುವ ಅಂತ. ಆಗ ನಾನು ಹೇಳಿದೆ, ಇಲ್ಲ ಬಾರೆ, ಪುಸ್ತಕ ಎಲ್ಲ ಕಳೆದು ಹೋಯ್ತು, ಎಲ್ಲಿ ಇಟ್ಟಿದ್ ನಂಗೆ ನೆನಪಿಲ್ಲ, ಬೇಡ ಬಿಡೋದು ಅಂತ ನಾನು ಹೇಳಿದ್ರು. ಹೀಗಾಗಿ ಪದ್ಯಗಳಾಗಲಿ ಅಥವಾ ಪ್ರತಿ ವರ್ಷ ಅಲ್ಲಿ ನಾನು ಬರೆಯುತ್ತಿದ್ದ ನಾಟಕಗಳಾಗಲಿ ಆಗಲಿ ಪುಸ್ತಕ ರೂಪವನ್ನ ಪಡೆಯಲಿಲ್ಲ.
2: ಎಲ್ಲ ಹಂಗೆ
3: ಹಸ್ತಪ್ರತಿಯೂ ನನ್ನ ಹತ್ರ ಇಲ್ಲ.
2: ಅದು ಇಲ್ಲ.
3: ಯಾಕೆ ಇಲ್ಲ ಅಂತ ಹೇಳಿದ್ರೆ, ಯಾರೋ ಆ ನಾಟಕ ನೋಡಿದವರು ಖುಷಿಯಾಗಿಬಿಟ್ಟು ನಾವು ಆಡಿಸ್ತೇವೆ ಕೊಡಿ ಅಂತ ಹೇಳಿದಾಗ ಮುದ್ರಿತ ಪುಸ್ತಕ ಇಲ್ಲ, ಆದ್ದರಿಂದ ನಾನು ನನ್ನ ಕೈ ಬರದ ಪುಸ್ತಕವನ್ನೇ ಕೊಡಬೇಕಾಗಿತ್ತು. ಆಗ ಎಲ್ಲ ಮುಂದಕ್ಕೆ ನನಗೆ ಬೇಕಾಗತ್ತೆ ಅಂತ ಹೇಳುವಂತಹ ಆಲೋಚನೆ ಇಲ್ಲದ್ರಿಂದ ನಾನು ಅದನ್ನು ಇಟ್ಕೊಳ್ಳೂ ಇಲ್ಲ, ಮತ್ತೆ ಅವರಿಂದ ವಾಪಸ್ ತಕೊಳ್ಳೂ ಇಲ್ಲ.
2: ಮತ್ತೆ ನಿಮ್ಗೆ ನಿಮ್ಮ ಪ್ರತಿಭೆ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ, ಇಂಥದ್ದು ನಾನು ಇನ್ನೂ 1000 ಬರೆಯಬಲ್ಲೆ ಅಂತ.
3: ಖಂಡಿತ. ಕಾಲೇಜಿಗೆ ಬಂದಾಗಲೂ ಕೂಡ ನಾನು ಹಾಗೆ ಮಾಡಿದ್ದೆ. ವಿಶೇಷವಾಗಿ ಅಲ್ಲಿ ಒಂದಷ್ಟು ರೂಪಕಗಳನ್ನು, ಕೋಟೇಶ್ವರದ ಆಚಾರ್ಯರು ಅವರು ನೃತ್ಯ ಕಲಿತಕ್ಕೆ ಬರ್ತಾ ಇದ್ರು, ಅವರಿಗೋಸ್ಕರ ನಾನು ಶ್ರೀನಿವಾಸ ಆಚಾರ್ಯರು ಅಂತ ಹೇಳೋರು, ಅವರು ಕಾಲೇಜಿಗೆ ಬಂದು ಅವರು ಮಕ್ಕಳಿಗೆ ಆ ನೃತ್ಯ ಕಲಿಸುವಾಗ ನನ್ನ ಹತ್ರ ಕೇಳ್ತಿದ್ರು, ಏನೋ ಹೊಸ್ತು ಬರ್ಕೊಡಿ ಅಂತ. ಆಗ ನಾನು ಅನೇಕ ಪ್ರತಿ ವರ್ಷಕ್ಕೂ ಕೂಡ ಅವರು ಬರುವಷ್ಟು ಕಾಲ ಒಂದೊಂದು ರೂಪಕವನ್ನು ಬರೆದುಕೊಡ್ತಾ ಇದ್ರು, ಅದನ್ನ ಪುಣ್ಯ ಆತ್ಮಡಿ ಅವರೇ ತಗೊಂಡು ಹೋಗ್ತಾ ಇದ್ರು, ನಾನು ಇಟ್ಕೊಳ್ತಿರ್ಲಿಲ್ಲ. ಹೀಗಾಗಿ ಅದು ಕೂಡ ಇವತ್ತು ನನ್ನ ಹತ್ರ ಇಲ್ಲ. ಅಂದ್ರೆ ಕಾಲೇಜಲ್ಲಿ ಕೂಡ ಅಂಥವ್ರು ಕೇಳಿ ಬರೆಸ್ಕೊಂಡು ಅದನ್ನ ಪ್ರದರ್ಶನ ಮಾಡ್ತಾರೆ ಅಂತ ಹೇಳುವಾಗ ಸಹಜವಾಗಿ ನನಗೆ ನನ್ನ ಬರವಣಿಗೆ ಬಗ್ಗೆ ತುಂಬಾ ಕುತೂಹಲ ಉಂಟಾಗ್ತಾ ಇತ್ತು. ಆದರೆ ಕಾಲೇಜಿನ ಪಾಠಗಳಿಗೋಸ್ಕರ ನನ್ನ ಬರವಣಿಗೆ ಅಂತ ಹೇಳುವಂತಹದ್ದು ಮುಂದುವರಿಯಲಿಲ್ಲ. ಆಗ
2: ಯಾವಾಗ ಇದು ಹೈಸ್ಕೂಲ್?
3: ಇದು 2000 ಕಾಲೇಜಲ್ಲಿ ಇದ್ದಾಗಲೂ ಕೂಡ ಅಷ್ಟೇನೆ, ನಾನು ಬರೀತಾ ಇರುವುದು ಆ ಸಮಯಕ್ಕೆ ಏನ್ ಬೇಕು ಅದಕ್ಕೆ ಅನುಕೂಲಕರವಾಗಿ ಬರೆದು ಕೊಡ್ತಾ ಇದ್ದೆ ಅಷ್ಟೇ ಹೊರತು ಅದನ್ನು ಆವಾಗ ನಾನು ಹವ್ಯಾಸವನ್ನಾಗಿ ಮಾಡಿಕೊಂಡೆ. ಎಲ್ಲಿಗೆ ಹವ್ಯಾಸ ಆರಂಭ ಆಯ್ತು ಅಂತ ಹೇಳಿದ್ರೆ, ಕಾಲೇಜು ಬಿಟ್ಟ ಮೇಲೆ ನನಗೆ ಒಂದಷ್ಟು ಅವಕಾಶಗಳು ಬಂತು. ಅಂದ್ರೆ ನಾನು ಇಲ್ಲಿ ಒಬ್ಬ ಸಾಹಿತ್ಯಿಕ ಸಂಘಟಕನಾಗಿ ಗುರುತಿಸಿಕೊಳ್ಳುವುದಕ್ಕೆ ಕಾರಣವಾದಂತಹ ನನ್ನ ಒಂದು ಮಾತೃ ಸಂಸ್ಥೆ ಚಿತ್ರಮಂಡಳಿ ಅಂತ ಹೇಳುವಂತಹದ್ದು ಕೋಟದಲ್ಲಿ ಇದ್ದಿತ್ತು. ಅದು 65 ಸ್ಥಾಪನೆಗೊಂಡದ್ದು. ಆಗಲೂ ಕೂಡ ನಾ ಅಲ್ಲಿದ್ದೆ. ಅಲ್ಲಿಂದ ಶುರುವಾದಂತಹ ನನ್ನ ಆ ಮಿತ್ರ ಮಂಡಳಿಯ ಒಡನಾಟ ಅಂತ ಹೇಳುವಂತಹದ್ದು, ನಾಟಕಗಳನ್ನು ಆಡುವುದಕ್ಕೆ ಶುರುವಾದಾಗ ನನಗೆ ಅನೇಕ ನಾಟಕಗಳನ್ನು ಓದುವಂತಹ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಯಾಕೆ ನಾಟಕವನ್ನು ಆಯ್ಕೆ ಮಾಡಿಕೊಳ್ಬೇಕಲ್ಲ, ಅದಕ್ಕೋಸ್ಕರ. ಅದರ ಪರಿಣಾಮವಾಗಿ ನಾನು ವರ್ಷದ ನಮ್ಮ ಮಿತ್ರ ಮಂಡಳಿಗಾಗಿ ನಾನು ಒಂದು ಚಾಣಕ್ಯ ಅಂತ ನಾಟಕ ಬರೆದೆ. ಆ ಚಾಣಕ್ಯ ಅಂತ ಹೇಳುವಂತಹ ನಾಟಕ ಬೈಂದೂರಿಂದ ಮಂಗಳೂರುವರೆಗೆ 1 10 ಕಡೆಯಲ್ಲಿ ಪ್ರದರ್ಶನ ಕಂಡಿತು. ತುಂಬಾ ಖುಷಿಯಾಯ್ತು, ಯಾಕಂದ್ರೆ ಎಲ್ಲ ಮೆಚ್ಚಿಕೊಂಡ್ರು. ಈಗಲೂ ಕೂಡ ಸಿಕ್ಕಿದವರು ಹೇಳ್ತಾರೆ, ನೀವು ಆಡ್ತಿರುವಂತಹ ನಾಟಕಗಳನ್ನ ಈಗ ನಾವು ಎಲ್ಲೂ ನೋಡುವ ಹಾಗಿಲ್ಲ, ಯಾಕಂದ್ರೆ ನಾವು ಐತಿಹಾಸಿಕ ನಾಟಕ, ಪೌರಾಣಿಕ ನಾಟಕ ಮಾತ್ರ ಆಡ್ತಾ ಇತ್ತು. ಇವತ್ತು ಆಡುವಂತಹ ಸಾಮಾಜಿಕ ನಾಟಕಗಳು, ಅಲ್ಲಿಯ ಸಂಭಾಷಣೆಗಳನ್ನ ನಾವು ಯಾರು ಆಲೋಚನೆ ಮಾಡಬೇಕಾಗಿಲ್ಲ. ಸೇರುವ ಸಾಮಾನ್ಯ ಜನರು ಹೋ ಹೋ ಹೋ ಅಂತ ಕೂಗಬೇಕು, ಕೈ ಚಪ್ಪಾಳೆ ತಟ್ಟಬೇಕು, ಕುಣಿದು ಕುಣಿದು ಹಾರಬೇಕು, ಅದಕ್ಕೆ ಸರಿಯಾಗಿ ಅವ್ರಿಗೆ ಏನ್ ಬೇಕು ಅಂತ ಮಾತುಗಳನ್ನ ಅಲ್ಲಿ ಆಶುವಾಗಿ ಆಡಿ ಸಾಮಾನ್ಯವಾಗಿ ನಾಟಕವನ್ನ ಪ್ರದರ್ಶನ ಮಾಡ್ತಾರೆ. ಹೀಗಾಗಿ ಆ ಕಾಲದ ಜನರ ಸಂಸ್ಕೃತಿಗೆ ತಕ್ಕಂತೆ ನಾವು ಆಡ್ತಿರುವಂತಹ ನಾಟಕ ಅವರಿಗೆ ಈಗಲೂ ಕೂಡ, ಅನೇಕರು ಈಗ ಇಲ್ಲ ನಾಟಕ ಕಂಡವರು, ಈಗ ಇದ್ದವರು ಕೂಡ ನಾ ಎಲ್ಲೋ ವಿಷಯವನ್ನು ಹೇಳಿದರೆ ಅವರು ಅದನ್ನ ತುಂಬಾ ಖುಷಿಯಿಂದ ನೆನಪು ಮಾಡಿಕೊಳ್ತಾರೆ. ಹೀಗಾಗಿ ಅಂತಹ ನಾಟಕಗಳನ್ನ ನಾವು ಆಡ್ತಾ ಇರೋದ್ರಿಂದ ನಾನು ಐತಿಹಾಸಿಕ ಚಾಣಕ್ಯ ನಾಟಕ ಬರೆದೆ. ಜೊತೆಯಲ್ಲೇ ವಿಶ್ವಾಮಿತ್ರನ ಒಂದು ಸಾಧನೆ ಅಂತ ಹೇಳುವಂತಹದ್ದು ಯಾರಿಗೂ ಒಂದು ಆದರ್ಶ ಆಗಬೇಕು. ಯಾಕೆಂದ್ರೆ ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಕ್ಷಾತ್ರತನವನ್ನು ಬಿಡಬೇಕಾದಂತಹ ಪ್ರಸಂಗ, ಬ್ರಾಹ್ಮಣತ್ವಕ್ಕೆ ಸವಾಲು ಒಡ್ಡಿ ಅದನ್ನು ಹೊಂದುವುದಕ್ಕೋಸ್ಕರ ತಪಸ್ಸು ಮಾಡ್ತಾ ತನ್ನ ತಪಸ್ಸಿನಿಂದ ಗಳಿಸಿರುವಂತಹ ಪುಣ್ಯಗಳನ್ನೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ವಿನಿಯೋಗ ಮಾಡ್ತಾ ಮತ್ತೆ ತಪಸ್ಸು ಮಾಡಿ ವಶಿಷ್ಠರಿಂದಲೇ ಬ್ರಹ್ಮರ್ಷಿ ಪದವಿಯನ್ನು ಪಡ್ಕೊಂಡಂತಹ ವಿಶ್ವಾಮಿತ್ರನ ಒಂದು ಸಾಧನೆ ಅಂತ ಹೇಳುವಂತಹದ್ದು ಯಾರಿಗೂ ಒಂದು ಸಾಧಿಸಬೇಕು ಅಂತ ಹೇಳುವವರಿಗೆ ಒಂದು ಆದರ್ಶ ಆಗತ್ತೆ ಎಂಬ ಕಾರಣಕ್ಕೋಸ್ಕರ ಆ ನಾಟಕ ಬರೆದೆ. ಅದು ಕೂಡ ಇಲ್ಲೇ ಪರಿಸರದಲ್ಲಿ ಒಂದು 4 ಕಡೆಯಲ್ಲಿ ಪ್ರದರ್ಶನಗೊಂಡದ್ದು ಕೂಡ ನಾನು ಖುಷಿ ಕೊಡ್ತು. ನನ್ನ ಸಾಹಿತ್ಯದ ಆರಂಭ ಅಂತ ಹೇಳುವಂತಹದ್ದು ಈ ನಾಟಕ ಕ್ಷೇತ್ರದಿಂದಲೇ ಆರಂಭ ಆಯಿತು ಅಂತ ಹೇಳಬಹುದು.
2: ಅದು ನಿವೃತ್ತಿಯ ನಂತರವೇ.
3: ನಿವೃತ್ತಿಯ ನಂತರ ನಾಟಕ ಮೊದಲು ಬರೀತಿದ್ದೆ, ಶಾಲಾ ಮಕ್ಕಳಿಗೋಸ್ಕರ, ಕಾಲೇಜಿನಲ್ಲಿ ನೃತ್ಯಕ್ಕೋಸ್ಕರ ರೂಪಕಗಳನ್ನ ನಾಟಕಗಳನ್ನ ಬರೀತಾ ಇದ್ದೆ. ಆದರೆ ನಿಜವಾದ ಒಂದು ನನ್ನಲ್ಲಿ ಪ್ರೇರಣೆ ಕೊಟ್ಟು ಇವತ್ತು ನಾನು ಸಾಹಿತಿ ಅಂತ ಅನೇಕರು ಹೇಳ್ತಾರೆ, ಹಿರಿಯ ಸಾಹಿತಿ ಅಂತ. ಖಂಡಿತ ನಾನು ಹಿರಿಯ ಸಾಹಿತಿ ಅಲ್ಲ, ಇನ್ನು ನಾನು ಕಿರಿಯ ಸಾಹಿತಿಯೇ. ಆದರೂ ಕೂಡ ಅವರ ಆ ಗೌರವದ ಮಾತನ್ನು ನಾನು ಅಭಿಮಾನದಿಂದ ತಲೆಬಾಗಿಸಿ ಸ್ವೀಕಾರ ಮಾಡ್ತೇನೆ. ಅಲ್ಲಿ ಆ ನಾಟಕಗಳನ್ನು ನಾನು ಬರೆದಾದ ಮೇಲೆ ನಾನು ಸ್ವಲ್ಪ ಕತೆ ಬರೆಯೋದಕ್ಕೆಲ್ಲ ಹೊರಟೆ, ಅದು ವಿಶೇಷವಾಗಿ ಮಕ್ಕಳಿಗಾಗಿ. ಆ ಮಕ್ಕಳ ಕತೆಗಳು ಅಂತ ಹೇಳುವಂಥದ್ದು ಮೊದಲು ನಂದು ಪ್ರಕಟ ಆದದ್ದು ಇಂಥವರು ಇದ್ದಾರೆ ಅಂತ. ಇಂಥವರು ಅಂತ ಹೇಳಿದರೆ ಎಲ್ಲೋ ಬೆರಳೆಣಿಕೆಯ ಮಂದಿ ಸಾಧನೆ ಮಾಡಿದವರು ನಮ್ಮ ಇತಿಹಾಸದಲ್ಲೋ ಪುರಾಣದಲ್ಲೋ ಅಥವಾ ಸಮಕಾಲೀನ ಆಗಿದ್ದವರು ಇದ್ದಾರೆ. ಅವರು ನಮ್ಮ ಮಕ್ಕಳಿಗೆ ಆದರ್ಶರಾಗಬೇಕು ಎಂಬ ಕಾರಣಕ್ಕೋಸ್ಕರ ಇಂಥವರು ಇದ್ದಾರೆ ಅಂತ ಹೇಳುವಂತಹ ಪುಸ್ತಕ ಬರೆದೆ. ಅದೀಗ ಎರಡನೇ ಮುದ್ರಣಕ್ಕೆ ಹೋಗಿದೆ, ಅದೊಂದು ಖುಷಿ ನನಗೆ. ಇದರೊಂದಿಗೆ ಪಂಚತಂತ್ರದ ಕಥೆಗಳು ಕೂಡ ಅಷ್ಟೇ ಮುಖ್ಯವಾದದ್ದು. ದುರ್ಗಸಿಂಹನ ಪಂಚತಂತ್ರವನ್ನು ಗಮನಿಸಿರುವಂತಹ ನಾನು ಅದರ ಆಧಾರದ ಮೇಲೆ ಬದುಕಿನ ತಂತ್ರ ಪಂಚತಂತ್ರ ಅಂತ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕ ಬರೆದೆ. ಅದು 300 ಪ್ರತಿಗಳನ್ನು ಸರ್ಕಾರ ತಗೊಂಡಿತ್ತು, ಎಷ್ಟೆಷ್ಟೋ ಲೈಬ್ರರಿ ಹೋಗಿದೆ. ಆಮೇಲೆ ಆ ಪ್ರತಿಗಳು ಇವತ್ತು ಇಲ್ಲದೆ ಇದ್ದಾಗ ಅದು ಪ್ರಕಾಶನ ಮಾಡಿದವರು ಬೇರೆ ಆದ್ದರಿಂದ ಅವರೆಲ್ಲ ಅದು ಪೂರ್ತಿ ಖರ್ಚು ಮಾಡಿದ್ದಾರೆ. 1000 ಸುಮಾರು ಒಂದು 100-200 ಮಾತ್ರ ಅವರು ಉಚಿತವಾಗಿ ಹಂಚಿದ್ದು ಬಿಟ್ಟರೆ ಮತ್ತೆಲ್ಲ ಅದು ಮಾರಾಟ ಆಗಿದೆ ಅಂತ ಹೇಳುವಂತಹ ಖುಷಿ ನನಗಿದೆ. ಆಮೇಲೆ ಅದಾದ್ಮೇಲೆ ನಾನು ಒಂದಷ್ಟು ಬೇರೆ ಮಕ್ಕಳಿಗೆ ಕತೆ ಬರೆದೆ, ಮಕ್ಕಳಿಗಾಗಿ ಪದ್ಯ ಬರೆದೆ, ಅದೆಲ್ಲ ಪುಸ್ತಕ ಆಗಿದೆ. ಈಗ ಅಂತ 15 ಪುಸ್ತಕಗಳು ನನ್ನಿಂದ ಪ್ರಕಟ ಆಗಿದೆ. ಅದರೊಂದಿಗೆ 15 ಸಂಸ್ಮರಣ ಗ್ರಂಥ ಅಥವಾ ಅಭಿನಂದನಾ ಗ್ರಂಥ ಅದು ಪ್ರಕಟ ಆಗಿದೆ. 1990 ಕಾರಂತರಿಗೆ 90 ಇದೇ ಕೋಟದಲ್ಲಿ ಅವರ 90 ಒಂದು ಉತ್ಸವವನ್ನು ಈ ಊರೊಳಗೆ ಈ ಹಿಂದೆ ಆಗಿಲ್ಲ ಆಮೇಲೆ ಮತ್ತೆ ಆಗಿಲ್ಲ ಎಂಬ ರೀತಿಯಲ್ಲಿ ನಾವು ಆಚರಿಸಿತ್ತು. ಅದಕ್ಕೆ ಕಾರಣ ಆದವರು ಕುಂದಾಪುರದ ASN ಹೆಬ್ಬಾರ್ ಅವರ ಕರ್ನಾಟಕ ಸಂಘ, ಆಮೇಲೆ ನಮ್ಮ ಮಿತ್ರ ಮಂಡಳಿ ಮತ್ತು ಇಲ್ಲಿಯ ಉತ್ಸವ ಸಮಿತಿ ಸೇರಿಕೊಂಡು ಮಾಡಿದಂತಹ ಆ ಕಾರ್ಯಕ್ರಮ ಮತ್ತೆ 95 ಶತಮಾನೋತ್ಸವಕ್ಕೆ, ಶತಮಾನೋತ್ಸವ ಆದಮೇಲೆ ಅವರ ಸತ್ತಾಗ, ಅವರ ಶತಮಾನೋತ್ಸವಕ್ಕೆ ಮುಂಚಿತವಾಗಿ ಅವರು ಸತ್ತಾಗ ಮಾಸಿಕ ಅಂತ ಹೇಳುವಂತ, ಅವ್ರ ಮನೆಯವರು ಮಾಸಿಕ ಮಾಡಲಿಲ್ಲ, ನಾವು ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ಊರಿನ ಪ್ರಸಿದ್ಧ ಸಾಹಿತಿಗಳನ್ನು ಬರಮಾಡಿಕೊಂಡು ಅವರ ಕೃತಿಗಳ ಬಗ್ಗೆ ಇಲ್ಲಿ ಉಪನ್ಯಾಸವನ್ನು ಇಟ್ಕೊಳ್ತು. ಇದೆಲ್ಲವನ್ನ ಹೆಚ್ಚು ಕಡಿಮೆ ಇಟ್ಕೊಂಡ್ಬಿಟ್ಟು ಎಲ್ಲರಂತಲ್ಲ ಅಂತ ಹೇಳುವಂತ ಕಾರಂತರ ಬಗ್ಗೆ ಒಂದು ಪುಸ್ತಕವನ್ನ ಮಾಡಿದ್ದೆ. ಅದು ಅನೇಕರು ಅದನ್ನು ಓದಿ ತುಂಬಾ ಮೆಚ್ಚಿಬಿಟ್ಟಿದ್ದರು. ಯಾಕಂದ್ರೆ ಅದಕ್ಕೆ ನನ್ನದು ಒಂದಲ್ಲ, ಅನೇಕರು ಇಲ್ಲಿ ಬಂದು ಉಪನ್ಯಾಸ ಮಾಡಿರುವಂತಹದ್ದು ಅದು ಇದು ಎಲ್ಲ ಸೇರಿಕೊಂಡು ಆಗಿರುವಂತ ಒಂದು ಪುಸ್ತಕಗಳು. ಆಮೇಲೆ ಅಭಿನಂದನಾ ಗ್ರಂಥಗಳು ಒಂದಷ್ಟು ಬಂದಿದೆ. ಇಲ್ಲಿ 25ನೇ ವರ್ಷ ನಮ್ಮ ಸಾಲಿಗ್ರಾಮದ ಮಕ್ಕಳ ಮೇಳ ಆದಾಗ ಬಾಲಗೋಪಾಲ ಅಂತ ಹೇಳುವಂತಹದ್ದು. ಆಮೇಲೆ ಹಾಗೆ ಪಿ ಶ್ರೀಧರಂದೆ ಮೇಳದ ಸಂಸ್ಥಾಪಕರು ಪಾರಂಪಳ್ಳಿಯವರು, ಅವರ ನೆನಪಿನಲ್ಲಿ ಯಜಮಾನರು ಅಂತ ಹೇಳುವಂತಹ ಪುಸ್ತಕ. ಹೀಗೆ ಒಟ್ಟು ಹೆಚ್ಚು ಕಡಿಮೆ 15 ಪುಸ್ತಕಗಳು ಆ ರೀತಿಯಲ್ಲಿ ನಾನು ಸಂಪಾದನೆ ಮಾಡಿದ್ದುಂಟು. ಇದಿಷ್ಟು ನನ್ನ ಸಾಹಿತ್ಯ ಕ್ಷೇತ್ರದ ಒಂದು ಸ್ಥೂಲವಾದ ಚಿತ್ರಣ. ನನ್ನ ಪುಸ್ತಕಗಳು ಈಗ ಹೆಚ್ಚು ಕಡಿಮೆ ಯಾವುದು ಸಿಗ್ತಾ ಇಲ್ಲ. ಆದ್ದರಿಂದ ಈಗ ಮೊನ್ನೆ ನೀಲಾವರ ಸುರೇಂದ್ರ ಅಡಿಗರ ಒತ್ತಾಯದಿಂದಾಗಿ ನನ್ನ ಎಲ್ಲ ಪುಸ್ತಕಗಳು ಕೂಡ ಮರು ಮುದ್ರಣವನ್ನು ಕಂಡಿತ್ತು, 2 ಸಂಪುಟವಾಗಿ.
4: ಸೂಪರ್ ಸರ್.
3: ಈಗ ತೋರಿಸೋದು ನಿಮ್ಮ ಹತ್ರ ಇಲ್ಲಿ ಕೇಳೋದು ಮಾತ್ರ. ಈಗ ಸರಿ, ಇದಿಷ್ಟು ನನ್ನ ಸಾಹಿತ್ಯದ ಯಾತ್ರೆ.
4: ಈ ಸಾಹಿತ್ಯದ ಯಾತ್ರೆಯಲ್ಲಿ ನೀವು ಶುರಮ ಕಾರಂತರನ್ನ ತುಂಬಾ ಹತ್ತಿರದಿಂದ ಕಂಡ್ರೆ ಅಂತ ನೀವು ಮಾತಾಡೋದು ಗೊತ್ತಾಯ್ತು. ಸೊ ಅವ್ರ ಬಗ್ಗೆ ಒಂದು 2 ಮಾತು ಹೇಳಿದಾರೆ ಕಾರಂತರ ಬಗ್ಗೆ.
3: ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ತುಂಬಾ ಸಣ್ಣವನು. ಯಾಕೆಂದ್ರೆ ಅವರು ಒಬ್ಬ ಶತಮಾನದ ಪುರುಷ, ಕಳೆದ ಶತಮಾನದಲ್ಲಿ ಒಂದು ಶತಮಾನದ ಪುರುಷ ಅಂತ ಕರೆಸ್ಕೊಂಡವರು. ಅವ್ರ ಬಗ್ಗೆ ಬೇಕಾದಷ್ಟು ಉತ್ಪ್ರೇಕ್ಷೆಯ ಮಾತುಗಳಿವೆ. ಅದು ಉತ್ಪ್ರೇಕ್ಷೆಯಲ್ಲ, ಆ ಮಾತು ಮಾತ್ರ ಉತ್ಪ್ರೇಕ್ಷೆ ಅಷ್ಟೇ, ಅದರ ಹಿಂದಿರುವಂತಹ ಅರ್ಥ ವಾಸ್ತವವೇ. ಅಂತಹ ಕಾರಂತರ ಕ್ಷೇತ್ರ ಅಂತ ಹೇಳುವಂತಹದ್ದು ಯಾವುದಿಲ್ಲ. ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಇತಿಹಾಸ ಇರ್ಬೋದು, ಶಿಲ್ಪಶಾಸ್ತ್ರ ಇರ್ಬೋದು, ಚಿತ್ರಕಲೆ ಇರ್ಬೋದು, ಅವರು ಕೈ ಆಡಿಸದ ಕ್ಷೇತ್ರ ಯಾವುದೂ ಇಲ್ಲ. ವಿಜ್ಞಾನದ ಬಗ್ಗೆ ಅವರು ಅನೇಕ ಸಂಪುಟಗಳನ್ನು ಮಾಡಿದ್ದುಂಟು. ಅದಕ್ಕೊಂದು ಸೂಕ್ತವಾದ ಚಿತ್ರವನ್ನು ನಮ್ಮ ಕೆ ಕೆ ಹೆಬ್ಬಾರರು ಮಾಡಿದರು. ಅವರ ಒಂದು ನೃತ್ಯದ ರೂಪದ ಒಂದು ಚಿತ್ರ ದಶಭುಜಗಳು. ಆ ದಶಭುಜಗಳು ಅವರ 10 ಮುಖಗಳನ್ನು ತೋರಿಸುತ್ತೆ ಅಂತ. ಅವರು ತಮ್ಮ ಜೀವನ ಚರಿತ್ರೆಯನ್ನೇ ಹುಚ್ಚು ಮನಸ್ಸಿನ 10 ಮುಖಗಳ ಎಂಬ ಹೆಸರಲ್ಲಿ ಅವರು ಬರೆದಿದ್ದರು. ಇಲ್ಲಿ ಅವರ ಅನೇಕ ಪುಸ್ತಕಗಳ ಸಾಲು, ಆ ಬಿಳಿಯ ರಕ್ಷಾಪುಟ ಇದೆಯಲ್ಲ, ಅದೆಲ್ಲ ಅವರದ್ದೇ ಪುಸ್ತಕಗಳೆಲ್ಲ. ಸುಮಾರು 45 ಕಾದಂಬರಿಗಳು, ಮತ್ತೆ ಕಥೆಗಳು, ಕವನಗಳು, ವೈಜ್ಞಾನಿಕ ಪುಸ್ತಕಗಳು, ಇದೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಸುಮಾರು ಲೆಕ್ಕಕ್ಕೆ ಇಳಿಕೆ ಆಗದೇ ಇರುವಷ್ಟು ಪುಸ್ತಕಗಳು, ಸುಮಾರು 200 ಹೆಚ್ಚಿದ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅವರ ಸಾಹಿತ್ಯದ ಒಂದು ಮೇರುತನ ಅಂತ ಹೇಳುವಂತಹದ್ದು, ಇವತ್ತು ಯಾರೋ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದರೆ ಅದಕ್ಕೂ ಮಿಗಿಲಾಗಿ ಅವರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು. ಯಾಕೆಂದ್ರೆ ಅವರ ಕಾದಂಬರಿಗಳನ್ನು ತಗೊಂಡ್ರೆ ಅದೆಲ್ಲವೂ ಕೂಡ ಪರಿಸರವನ್ನು ಮುಖ್ಯವಾಗಿ ಇಟ್ಟುಕೊಂಡು ಬರೆದಿರುವಂತಹ ಪುಸ್ತಕಗಳು. ಮೊದಲಿನ ಕಾದಂಬರಿಗಳೆಲ್ಲ ಅಷ್ಟೇನೆ, ಕಡೆ ಕಡೆಗೆ ಬರುವಾಗ ಅವರ ಅನುಭವ ಬೇರೆ ಕಡೆ ಹೋಯಿತು. ಸಮಕಾಲೀನ ಜನರೊಂದಿಗೆ ಅವರು ನಡ್ಕೊಂಡಿರುವಂತಹ ರೀತಿಯಲ್ಲಿ ಅವರು ಅನುಭವಿಸಿದಂತಹ ನೋವು ನಲಿವುಗಳೆಲ್ಲ ಅವರ ಮುಂದಿನ ಪುಸ್ತಕಗಳಲ್ಲಿ ಬಂತು. ಆದರೂ ಕೂಡ ಅವರ ಕಲೆಗೆ ಸಂಬಂಧಪಟ್ಟಂತೆ, ಅವರ ಪ್ರಕೃತಿಗೆ ಸಂಬಂಧಪಟ್ಟಂತೆ ಇಲ್ಲಿಯ ಜನರನ್ನ ಮೆಚ್ಚುವ ರೀತಿಯಲ್ಲಿ ಅವರು ಆ ಪುಸ್ತಕಗಳನ್ನು ಬರೆದದ್ದುಂಟು. ಅವರು ನಾಸ್ತಿಕರು, ಆದರೆ ಆಸ್ತಿಕರು ಯಾರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅವರನ್ನು ಒಪ್ಪಿಕೊಳ್ಳುವಂತಹ ಮನೋಭಾವದವರು. ಈಗ ಎಲ್ಲ ಏನೋ ಆಸ್ತಿಕರನ್ನು ಬಿಟ್ಟರೆ ಅವರನ್ನು ತಿರಸ್ಕಾರ ಮಾಡಿ ಬಿಡ್ತಾರೆ. ಆದರೆ ಆಸ್ತಿಕರಾಗಿಯೂ ಕೂಡ ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತ ಅವರನ್ನ ಕಂಡಾಗ ಅವರು ಅಂಥವರನ್ನು ತಮ್ಮ ಕೃತಿಯಲ್ಲಿ ತಂದು ಜೀವಂತ ಇರಿಸಿದ್ದು ಕೂಡ ನಾವು ಅವರ ಪುಸ್ತಕಗಳು ಓದಿದಾಗ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಪರಿಸರವನ್ನ ಪ್ರೀತಿಸಿದಂತಹ ವ್ಯಕ್ತಿಯಾಗಿ, ಸಾಮಾಜಿಕರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳುವಂತ ದೃಷ್ಟಿ ಇಟ್ಕೊಂಡವರಾಗಿ, ತನ್ನ ಬರಹಕ್ಕೆ ಸುತ್ತಾಟವೇ ಆಹಾರ ಕೊಡುತ್ತೆ ಎಂಬುದಾಗಿ ಭಾವಿಸಿಕೊಂಡು ತಿಂಗಳಲ್ಲಿ ಸುಮಾರು 15 ದಿವಸದಷ್ಟು ಸಮಯವನ್ನ ಸುತ್ತಾಟಕ್ಕಾಗಿ ಬಳಸ್ಕೊಂಡಂತಹ, ಅದರಿಂದಾಗಿಯೇ ಅವರಿಗೆ ಮೊಗ ಪಡೆದ ಮನದಂತಹ ಒಂದು ನವಿಲೂರಿನ ಚಿತ್ರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅವರಿಗೆ. ಯಾಕಂದ್ರೆ ಆ ಊರಿನ ನವಿಲಿನ ಚಿತ್ರವನ್ನು ಕೊಡ್ತಾರೆ. ಬಸರೂರಿನ ವೇಷ್ಯೆಯರ ಬಗ್ಗೆ ಬರೆಯುವಾಗ ಅದು ವೇಷ್ಯೆಯರ ಬದುಕು ಅಂತ ಅನಿಸೋದೇ ಇಲ್ಲ. ಆ ತರಹದ ಮರ್ಯಾದೆಯಿಂದ ಕೂಡಿದಂತಹ ಬರಹವನ್ನು ಕೊಟ್ಟಂತಹ ವ್ಯಕ್ತಿ. ಅದಕ್ಕೆಲ್ಲ ಕಾರಣ ಆದದ್ದು ಅವರ ಸುತ್ತಾಟ.
4: ಅದೇನ ಕೇಳ್ಕಿದ್ ಸರ್, ಈ ಬರಹಗಾರರು ಮನೆ ಒಳಗೆ ಬಾಗಿಲು ಹಾಕೊಂಡು, ಕಿಟಕಿ ಬಾಗಿಲು ಹಾಕೊಂಡು, ಒಂದು ಟೇಬಲ್ ಮುಂದೆ ಕೂಕೊಂಡು ಬರು ಕೂತರು ಸುಲಭ ಅಂತ ಅವರ ಕಲ್ಪನೆಯಲ್ಲಿ ಈ ತರ ತಿರ್ಗಾಡ್ಕೊಂಡಿದ್ರೆ, ದೇಶ ಸುತ್ತಬೇಕು ಅಂತ ಹೇಳ್ತಾರಲ್ಲ, ತಿರ್ಗಾಡ್ಕೊಂಡಿದ್ರೆ ಈ ತರ ನೀವು ಹೇಳ್ದಂಗೆ ಕಾರಂತರಿಗೆ ಹೆಂಗೆ ಆಹಾರ ಸಿಕ್ಕಿತ್ತು ಬರವಣಿಗೆಗೆ ಹಂಗ್ ಸಿಕ್ಕುದಾತ, ನೀವ್ ಹೆಂಗ್ ಬರೀತಿದ್ರಿ, ನಿಮ್ದನ್ನು ಸೇರಿಸಿ ಹೇಳಿ.
3: ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮನೆ ಒಳಗೆ ಕೂತ್ಕೊಂಡು ಬರೆದ್ರೆ ಹೆಚ್ಚಂದ್ರೆ ಅವ್ರ ಚಿಕ್ಕಂದಿನ ಅನುಭವಗಳಷ್ಟು ಅವ್ರಿಗೆ ಗೊತ್ತಿರತ್ತೆ. ಮತ್ತೆ ಅವರು ಮನೆಯಲ್ಲೇ ಇರ್ತಾರೆ, ಅವರಿಗೆ ವಿಷಯ ಕೊಡೋದು ಯಾವುದು, ಅವರು ಓದುವಂತಹ ಪುಸ್ತಕ, ಅವರು ಓದಿದ ಆ ಪುಸ್ತಕದಲ್ಲಿ ಇರುವಂತಹ ಆ ವಿಷಯವನ್ನ ತಮ್ಮದನ್ನಾಗಿ ಮಾಡಿಕೊಂಡು ಮತ್ತೆ ಅವರು ಬರೀಬೇಕಾಗತ್ತೆ. ಆಗ ನೇರವಾಗಿ ಪಡೆದ ಅನುಭವಕ್ಕೂ ನನಗೆ ಯಾವಾಗಲೂ ನೆನಪಾಗೋದಿರುತ್ತೆ, ಬೆಂಗಳೂರಿಗೆ ಹೋದಾಗ ಅಲ್ಲಿ ಸುಮಾರು ಸಮುದ್ರಗಳೆಲ್ಲ ಇದೆ
4: ಬೆಂಗಳೂರಲ್ಲಿ.
3: ಹೌದು, ಬೊಮ್ಮ ಸಂದ್ರ, ತಿಪ್ಪ ಸಂದ್ರ, ನಾಗ ಸಂದ್ರ, ಹೀಗೆಲ್ಲ ಅದೆಲ್ಲ ಯಾಕೆ ಬಂತು ಅಂದ್ರೆ ಅಲ್ಲಿರುವಂತಹ ದೊಡ್ಡ ದೊಡ್ಡ ಕೆರೆಗಳು, ಆ ಕೆರೆಗಳನ್ನ ಅವರು ಸಮುದ್ರ ಅಂತ ಕರೀತಾ ಇದ್ರು.
4: ಅವರಿಗದ್ ಸಮುದ್ರ.
3: ಹಾ, ಆದ್ರೆ ಆ ಸಮುದ್ರ ಅಂತ ಹೇಳುವಂತಹದ್ದು ಅವರಿಗೆ ಸಮುದ್ರ ಆಯ್ತು. ಅವರು ಸಮುದ್ರವನ್ನು ಚಿತ್ರಿಸಬೇಕಾದ್ರೆ ಹೇಗೆ ಚಿತ್ರಿಸಬಹುದು, ಅವರು ಕಂಡಂತ ಕೆರೆಯನ್ನೇ ಇನ್ನಷ್ಟು ಬೇಕಾದ್ರೆ ಅದನ್ನ ಉತ್ಪ್ರೇಕ್ಷ ಮಾಡಿ ದೊಡ್ಡದು ಮಾಡಿಬಿಟ್ಟು ಬರೀಬಹುದೇ ಹೊರತು ಈ ಕಡಲು ಕೊಡುವಂತಹ ಒಂದು ಅನುಭವ, ಅದರ ರೌದ್ರವಾದ ತೆರೆಯ ನರ್ತನ ಇರಬಹುದು, ಉಬ್ಬರ ಇಳಿತಗಳಿರಬಹುದು, ಮೇಲಿನ ರಭಸ ನೀರು ಹೋಗುವಾಗ ಇಟ್ಟ ಕಾಲು ಕೆಳಗೆ ನಮ್ಮ ನೀರು ವಾಪಸ್ ಹೋಗುವಾಗ ನಮ್ಮ ಕಾಲಡಿಯ ಮಣ್ಣನ್ನ ಕುಚ್ಚಿಕೊಂಡು ಹೋಗಿ ನಾವು ಬೀಳುವಂತಾಗುವಂತಹ ಅನುಭವವಾಗಲಿ, ಖಂಡಿತ ಓದಿದವರಿಗೆ ಅನುಭವಕ್ಕೆ ಬರೋದಿಲ್ಲ,
4: ಅವ್ರು ಅದು ಬರೋಕ್ಕೂ ಆತಿಲ್ಲ,
3: ಬರೆದ್ರೆ ಅದು ಕೃತಕ ಆಗತ್ತೆ ಅಷ್ಟೇನೆ. ಹೀಗಾಗಿ ನಾನು ಬರೆದ ಮಕ್ಕಳಿಗಾಗಿ ಬರೆದ ಕಥೆಗಳಿರ್ಬೋದು, ಪದ್ಯಗಳಿರ್ಬೋದು, ಅಥವಾ ಈ ನಾಟಕಗಳಿರ್ಬೋದು, ಇವೆಲ್ಲ ನನ್ನ ಅನುಭವಕ್ಕೆ ಬಂದದ್ದಷ್ಟನ್ನೇ ನಾನು ಹೇಳಬಲ್ಲೆನೆ ಹೊರತು ಇನ್ನೊಬ್ಬರ ಅನುಭವವನ್ನು ನಾನು ನನ್ನದನ್ನಾಗಿ ಮಾಡಿಕೊಂಡು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಿಹಿಯಾಗಿ ತಿನ್ನಂತಹ ಒಂದು ಜಿಲೇಬಿಯನ್ನು ಅಥವಾ ಯಾವುದೋ ಒಂದು ಜಾಮೂನನ್ನು, ಬಾದಾಮಿ ಹಲ್ವವನ್ನು, ಓ ಇಷ್ಟು ಸಿಹಿಯಾಗಿದೆ, ಇಷ್ಟು ಸವಿಯಾಗಿದೆ, ಪಸೆ ಪಸೆಯಾಗಿದೆ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಹೇಗೆ ಅದು ರುಚಿ ಗೊತ್ತಾಗುತ್ತೆ? ಅದನ್ನೇ ನಾನು ವರ್ಣಿಸುವಾಗ ನನಗಾದ ಅನುಭವಗಳನ್ನು ಅಲ್ಲಿ ಹೇಳಲಿಕ್ಕಾಗತ್ತೆ. ನಾಲಿಗೆ ಮೇಲೆ ಇಟ್ಟಾಗ ಅದು ಕೊಟ್ಟಂತಹ ಒಂದು ಅನುಭವ, ರುಚಿ, ಅದು ಗಂಟಲಲ್ಲಿ ಇಳ್ಕೊಂಡು ಹೋಗ್ತಾ ಇರುವಾಗ ನಿಜವಾಗಿಯೂ ಅದು ಸವಿಯಾಗಿದ್ರೆ ಕೆಳಕ್ಕೆ ಇಳ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳುವಂತಹದ್ದನ್ನ ನಾನು ಅನುಭವಿಸಿದ್ದನ್ನ ಖಂಡಿತ ಅಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಹೀಗಾಗಿ ಕಣ್ಣಾರೆ ಕಂಡ ಅನುಭವಕ್ಕಿಂತಲೂ ಪರೋಕ್ಷವಾಗಿ ತಿಳಿದುಕೊಂಡಂತಹ ಅನುಭವಕ್ಕಾಗಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಹೀಗಾಗಿ ಅವರ ಬರಹದಲ್ಲೂ ಕೂಡ ಆ ವ್ಯತ್ಯಾಸ ಇದ್ದೇ ಇರುತ್ತೆ.
4: ಅಂದ್ರೆ ಈ ತರ ಮಾಡೋದ್ರಿಂದ ಕರಂತ್ರುದೀಗ ಹುಚ್ಚು ಮನಸ್ಸಿನ 10 ಮುಖಗಳನ್ನು ಓದುವಾಗಲೇ ಗೊತ್ತಾಯ್ತು ಅವ್ರು ಎಷ್ಟು ತಿರ್ಗಾಡ್ದವ್ರು ಅಂತ, ಸಿಕ್ಕಾಪಟ್ಟೆ. ನೀವು ಹಾಂಗೆ ಎಲ್ಲಾರು ತಿರ್ಗಾಡ್ಕ ಬಂದು ಬರದಲ್ಲ ಇತ್ತ?
3: ನಾನು ತಿರ್ಗಾಟಕ ಮಾಡ್ಕೊಂಡ್ ಬರದು ಒಂದು ಮಾತ್ರ.
4: ಯಾವ್ದು?
3: ನಾನು ಗುಜರಾತ್ ಪ್ರವಾಸ ಮಾಡಿದ್ದೆ. ಆ ಗುಜರಾತ್ ಪ್ರವಾಸ ಮಾಡಿದಾಗ ನಾನು ಕಂಡಂತ ಅನುಭವಗಳನ್ನೆಲ್ಲ ಗುಜರಾತ್ನಲ್ಲಿ 8 ದಿನ ಅಂತ ಹೇಳುವಂತ ಒಂದು ಪುಸ್ತಕ ಮಾಡಿದ್ದೆ, ಅದು ಪ್ರಕಟ ಆಗಿದೆ. ಅದು ಕೂಡ ಹಾಗೇನೆ, ನನ್ನ ನವಿರಾದ ಅನುಭವಗಳೇನುಂಟು ಅವೆಲ್ಲವನ್ನು ಕೂಡ ಅಷ್ಟೇ ನವಿರಾಗಿ ಆತ್ಮೀಯವಾಗಿ ನಾನು ಹೇಳ್ಕೊಂಡು ಹೋಗಿದ್ದೆ. ಓದಿದವರು ಮುಖ್ಯವಾಗಿ ಗುರುತಿಸುವುದು ಇದು ಆತ್ಮೀಯವಾದ ಬರಹ ಅಂತ,
4: ಆಪ್ತವಾಗಿತ್ತು,
3: ಆಪ್ತವಾಗಿದೆ ಅಂತ ಹೇಳುವಂತಹದ್ದು. ಅದು ಜೊತೆಗೆ ಆ ಒಂದು ನಾನು ಕೊಡುವಂತಹ ಚಿತ್ರಣಗಳೆಲ್ಲವೂ ಕೂಡ ಅಷ್ಟು ಕರಾರುವಾಕ್ಕಾಗಿ ಇರ್ತಾ ಇತ್ತು. ನಾನು ಕಂಡ ಅನುಭವ ಏನುಂಟು ಅದಕ್ಕಿಂತ ನಾನು ಆಚೆಗೆ ಏನನ್ನೂ ಬರೆದಿಲ್ಲ. ಹೀಗಾಗಿ ಆ ಪುಸ್ತಕ ಅಂತ ಹೇಳುವಂತಹದ್ದು ನನ್ನ ಬರಹಕ್ಕೆ, ನನ್ನ ತಿರುಗಾಟಕ್ಕೆ ಒಂದು ಸಾಕ್ಷಿಯಾಗಿ ನಿಂತಿದೆ. ಅದಕ್ಕಿಂತ ಹೆಚ್ಚಿಗೆ ನಾನು ಸುತ್ತಾಟ ಮಾಡಿದವ ಅಲ್ಲ, ಯಾಕೆಂದ್ರೆ ನನಗೆ ಅದಕ್ಕೆ ಅವಕಾಶವೇ ಬರಲಿಲ್ಲ. ಮೊದಲು ಶಾಲಾ ದಿನಗಳಾಯ್ತು, ಆಮೇಲೆ ಉದ್ಯೋಗದ ದಿನಗಳಾಯ್ತು, ಆಮೇಲೆ ಸಾಂಸಾರಿಕ ಜೀವನ ಆಯ್ತು, ಆಮೇಲೆ ಒಂದ್ 2-3 ಸಾರಿ ನಿರ್ಮಲಾ ಟ್ರಾವೆಲ್ಸ್ನಲ್ಲಿ ನಾನು ದಕ್ಷಿಣ ಭಾರತ ಎಲ್ಲ ತಿರುಗಾಟ ಮಾಡಿದ್ದೆ, ಹಾಗೆ ನಮ್ಮ ಬಂಧುಗಳೊಟ್ಟಿಗೆ ಉತ್ತರ ಭಾರತಕ್ಕೂ ಹೋಗಿದ್ದೆ. ಆಗ ಎಲ್ಲ ಒಟ್ಟಿಗೆ ಹೋದ್ರಿಂದ ನಮ್ಗೆ ಹೆಚ್ಚು ಅನುಭವ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಕಂಡಂತಹ ವಸ್ತು ಅಥವಾ ಅವ್ರು ಹೇಳ್ತಾರೆ ಆಯ್ತಾಯ್ತು ಸಮಯ ಆಯ್ತು ಬನ್ನಿ ಬನ್ನಿ ಬನ್ನಿ ಬನ್ನಿ ಅಂತ ಹೇಳುವಾಗ ನಮಗೆ ಪೂರ್ಣವಾಗಿ ಆ ಚಿತ್ರವನ್ನ ನಮ್ಮ ಮನಸ್ಸು ತುಂಬಿಸ್ಕೊಳ್ಳಿಕ್ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ಅದಾವುದೂ ಸ್ಪಷ್ಟ ಚಿತ್ರಣಗಳು ನನ್ನ ಮನಸ್ಸಲ್ಲಿ ಇಲ್ಲ, ಆದ್ದರಿಂದ ನಾನು ಅದನ್ನ ಬರೆಯುವಂತಹ ಸಾಹಸಕ್ಕೆ ಹೋಗಲೇ ಇಲ್ಲ. ಯಾಕಂದ್ರೆ ಬರೆದದು ಕೃತಕ ಆಗತ್ತೆ ಅಂತ ನಂಗೆ ಗೊತ್ತು, ಅಲ್ಲಿ ಹೇಳಿದಾಗೆ ಆಪ್ತತೆ ಅಂತ ಹೇಳುವಂತದ್ದು ಬರ್ತಾ ಇರಲಿಲ್ಲ.
4: ಉಪೇಂದ್ರ ಸೋಮಯಾಜಿ ಅವ್ರಿಗೆಲ್ಲಾದ್ರೂ ಈಗ ಬೇಜಾರಾಯ್ತಂದ್ರೆ ನಾನು ಬರೆದದಲ್ಲ ಆಗ ಪ್ರಕಟ ಮಾಡ್ಕಿದಿತ್ತು, ಮತ್ ಇನ್ನಷ್ಟು ಬರೆದು ಪ್ರಕಟ ಮಾಡ್ಕಿತ್ತು, ನಾ ಶುರು ಮಾಡದೇ ಲೇಟ್ ಆಯ್ತು ಪ್ರಕಟ ಮಾಡೋಕೆ, ಹಂಗೇನಾದ್ರು ಈಗ ಎಲ್ಲಾರು ಒಂದ್ ಬದಂಗೆ ಬೇಜಾರಿತ್ತ?
3: ಖಂಡಿತ ಇಲ್ಲ. ಆ ಕಾಲ ಅದು, ಆ ಕಾಲದಲ್ಲಿ ನಾನು ಹೇಗಿರ್ಬೇಕು ಹಾಗಿದ್ದೆ. ನಾನೊಬ್ಬಲ್ಲ, ನನ್ನಂತ ನೂರಾರು ಜನ ಅಧ್ಯಾಪಕರು ಆ ರೀತಿಯಲ್ಲಿ ನಾಟಕಗಳನ್ನು ಬರೆದಿದ್ರು, ಪದ್ಯಗಳನ್ನು ಬರೆದಿದ್ರು, ಮಕ್ಕಳಿಗೆ ಹಾಡಿಸಿಬಿಟ್ಟು ಕುಣಿಸಿದ್ರು, ನಾಟಕ ಹಾಡಿಸಿದ್ರು. ಆದರೆ ಯಾರು ಕೂಡ ಆ ಕಾಲದಲ್ಲಿ ಪುಸ್ತಕವನ್ನು ಪ್ರಕಟ ಮಾಡಲಿಲ್ಲ. ಆ 100 ನಾನು 101 ಅಂತ ಹೇಳುವಂತಹದ್ದು ನನಗೆ ಪೂರ್ಣವಾಗಿ ಜ್ಞಾನ ಇದ್ದದ್ರಿಂದ ನಾನು ಈಗ ಒಂದು ಚೂರು ಕೂಡ ಬೇಜಾರಿಲ್ಲ. ನನ್ನ ಪುಸ್ತಕದ ಬಗ್ಗೆ ಮುನ್ನುಡಿ ಬರೆದವರು ಇಬ್ಬರು ಕೂಡ, ಒಂದು ಪಾರ್ವತಿ ಜಯತಾಳ್, ಇನ್ನೊಂದು ಬೆಳಗೋಡು ರಮೇಶ್ ಭಟ್ ಅಂತ ಹೇಳುವ ಪುಸ್ತಕ ಬರೆದವರು, ಅವರಿಬ್ಬರು ಕೂಡ ನನ್ನನ್ನು ಬಾಲ್ಯದಿಂದ ಕಂಡುಕೊಂಡವರಾದ್ದರಿಂದ ಅವರು ಅದನ್ನೇ ಹೇಳಿದವರು, ನೀವು ಬರೆದದ್ದನ್ನೆಲ್ಲ ಪ್ರಕಟ ಮಾಡಿದ್ರೆ ಇಷ್ಟೊತ್ತಿಗೆ ಇಂಥ 4 ಪುಸ್ತಕಗಳನ್ನು ಮಾಡಬಹುದಾಗಿತ್ತು ಅಂತ. ನಂಗೆ ಹಾಗೆ ಅವರು ಬರೆದಾಗಲೂ ಕೂಡ ನನಗೇನು ಅನಿಸ್ತಿಲ್ಲ. ಕಾಲಾಯ ತಸ್ಮೈ ನಮಃ,
4: ಅಷ್ಟೇ
3: ಅಷ್ಟೇ.
4: ಈಗ ನೀವು ಹೇಳ್ರಿ ಕಣೆ, ಆಗಳಿಕೆ ಮಕ್ಕಳಿಗೆ ನಾಟಕ ಬರೀತಿದ್ವು, ಹಾಡು ಹಾಡಿಸಿ ಕುಣಿಸ್ತಾ ಇದ್ವು, ನಿಮ್ಮ ಸೃಜನಶೀಲತೆ ಅಷ್ಟೊಂದಿತ್ತು. ಈಗಿನ ಅಧ್ಯಾಪಕ ಅಧ್ಯಾಪಕಿಯರಲ್ಲಿ ಅಥವಾ ಈಗಿನ ಪ್ರಾಧ್ಯಾಪಕರಲ್ಲಿ ವರ್ಗದಲ್ಲಿ ಅಂತದ್ದು ಎಲ್ಲೋ ಸ್ವಲ್ಪ ಮಿಸ್ ಆಗುತ್ತಿತ್ತು?
3: ಖಂಡಿತ ಮಿಸ್ ಆಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಲ್ಲಿ ಅಧ್ಯಾಪಕರಿಗೆ ಪಾಠಕ್ಕಿಂತ ಪಾಠೇತರ ಚಟುವಟಿಕೆಗಳ ಬಗ್ಗೆ ಅಂದರೆ ಅವರಿಗೆ ಕೊಡುವಂತಹ ಸರಕಾರದ ಅನೇಕ ಕೆಲಸಗಳಿರುತ್ತಲ್ಲ, ಅಥವಾ ಅವರು ದಾಖಲೆ ಮಾಡಿಕೊಡಬೇಕು ಅಂತ ಹೇಳುವಂತಹದ್ದೇ ಮುಖ್ಯವಾಗಿರೋದ್ರಿಂದ ಅವರ ಬಹುಪಾಲು ಶಾಲಾ ಸಮಯವನ್ನ ಅದಕ್ಕೆ ವಿನಿಯೋಗ ಮಾಡ್ತಾ ಇದ್ರು. ನಾನು ಕಿವಿಯಾರೆ ಕೇಳಿದ್ದೆ, ಅಧ್ಯಾಪಕರೇ ಹೇಳಿದ್ರು ನನಗೆ ಪಾಠ ಮಾಡಲಿಕ್ಕೆ ಸಮಯವೂ ಸಿಗುವುದಿಲ್ಲ, ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದೇ ಆಯಿತು ಅಥವಾ ದಾಖಲೆಗಳಿಂದ ಭರ್ತಿ ಮಾಡೋದೇ ಆಯಿತು, ಮನೆಗೆ ಬಂದರೆ ಅವರಿಗೆ ಬೇರೆ ಕೆಲಸ ಇರುತ್ತೆ, ಹೀಗಾಗಿ ಏನಿದೆ ಶಾಲೆಯಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಸ್ವಲ್ಪ ಹೊತ್ತು ಪಾಠ ಮಾಡಿದ್ರು ಮತ್ತೆ ಅಲ್ಲೇ ಕೂತ್ಕೊಂಡು ಬರೋದು ಏನೋ. ಹೀಗಾಗಿ ಶಾಲೆಯಲ್ಲಿ ಅದಕ್ಕೆ ಈಗ ಪೂರ್ಣವಾದ ಅವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ಅಧ್ಯಾಪಕರಿಗೂ ಬೇಕಾಗಿಲ್ಲ. ಇನ್ನೊಂದು, ಮೇಲಿನ ದರ್ಜೆಗೆ ಹೋಗ್ತಾ ಇದ್ದಾಗೆ ಅಲ್ಲಿ ಬೇಕಾಗುವುದೇ ಅಂತ ಹೇಳಿದ್ರೆ ರಿಸಲ್ಟ್, 100 ಫಲಿತಾಂಶ ಬರಬೇಕು, ಮಕ್ಕಳು 100 to 95 ಮೇಲೆ ಅಂಕಗಳನ್ನು ತಗೊಳ್ಬೇಕು. ಅದಕ್ಕೆ ಏನು ಬೇಕು, ಅದಕ್ಕೆ ಅಷ್ಟನ್ನು ತಯಾರು ಮಾಡುವುದಕ್ಕೆ ಅವರು ತಮ್ಮ ಶ್ರಮವನ್ನು ವಿನಿಯೋಗ ಮಾಡ್ತಾರೆ ಹೊರತು ಅವರಿಗೆ ಆ ಪ್ರತಿಭೆ ಇಲ್ಲ ಅಂತಲ್ಲ. ಅವರಲ್ಲಿ ಎಲ್ಲ ಪ್ರತಿಭೆಗಳೂ ಉಂಟು, ಆದರೆ ಆ ಪ್ರತಿಭೆಗಳನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವರಿಗಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಒಂದು, ಅವರನ್ನು ಪರೀಕ್ಷೆಗೆ ತಯಾರಿ ಮಾಡುವಂಥದ್ದು. ಇನ್ನೊಂದು, ಸರಕಾರದ ಒತ್ತಡದ ಕೆಲಸಗಳಿರೋದ್ರಿಂದ ಅವರಿಗೆ ತಮ್ಮ ಪ್ರಾಮಾಣಿಕವಾಗಿ ಅಧ್ಯಾಪಕರು ಯಾವ ರೀತಿಯಲ್ಲಿ ಚಿಕ್ಕ ಮಕ್ಕಳೊಂದಿಗೆ ಇರಬಹುದು, ದೊಡ್ಡ ಮಕ್ಕಳೊಂದಿಗೆ ಇರಬಹುದು ವ್ಯವಹರಿಸಬೇಕು, ಹಾಗೆ ವ್ಯವಹರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂತಹ ಬೇಸರ ಅವ್ರಿಗೆ ಖಂಡಿತ ಉಂಟು.
2: ನಿಮ್ಮ ಮಾತಿಗೆ ಎಂಬತ್ತಿ ನಂಗೆ ಅನ್ನಿಸ್ತಾ ಇತ್ತು, ನಿಮ್ಮ ಕ್ಲಾಸ್ ಹಂಗೆ ನಾ ಕೂಕೊಂಡಿರ್ಲಿಲ್ಲ, ಆದರೆ ನಿಮ್ಮ ಕ್ಲಾಸ್ ಆಪತ್ತಿಗೆ, ನಿಮ್ಮ ಕನ್ನಡ ಪಾಠ ಆಪತ್ತಿಗೆ ಆಗಿನ ಪ್ರಾಧ್ಯಾಪಕರಲ್ಲಿ ಅದೊಂದು ಏನು ಅಟ್ರಾಕ್ಷನ್, ಅವ್ರು ಮಾತ್ರ ಅಲ್ಲ ಶಿಕ್ಷಕರಲ್ಲೂ ಕೂಡ ಕನ್ನಡ ಮಾಸ್ಟರ್ ಅಂದರೆ ಅವರಲ್ಲಿರೋ ಟ್ಯಾಲೆಂಟೇ ಬೇರೆ, ಅವರಂತರ ವಿಶಿಷ್ಟ ಟ್ಯಾಲೆಂಟ್ ಟಿಪ್ಪರೇ ಅಂತ ಇರುತ್ತೆ, ಅದೊಂಥರ ಬ್ರ್ಯಾಂಡ್ ಆಯೇ ಬಪ್ಪಾರ ಅವರು. ಅವರ ಆ ಪದ್ಯಗಳನ್ನು ಎಕ್ಸ್ಪ್ಲೈನ್ ಮಾಡುವಾಗ ಬರೀ ಪದ್ಯನ ಪದ್ಯ ಆಗಿ ಓದೋದಿಲ್ಲ, ಓದ್ಕೊಂಡು ಹೋತಿಲ್ಲ, ಅದನ್ನೊಂದು ಹಾಡಾಗಿ
3: ಪೂರ್ಣವಾಗಿ
2: ಆ ದಿನಗಳನ್ನೆಲ್ಲ ಒಂಚೂರು ಭಂಡಾರ್ಕರ್ಸ್ ಕಾಲೇಜಿನ ಆ ದಿನಗಳನ್ನ ಒಂಚೂರು ನೆನಪು ಮಾಡ್ಕೊಳ್ಳಿ ಸರ್.
3: ನನ್ನ ಈಗಲೂ ಕೂಡ ನಾನು ವಿದ್ಯಾರ್ಥಿಗಳು ಸಿಕ್ಕಿದಾಗ ಸರ್ ನೀವು ಗದಾಯುದ್ಧ ಪಾಠ ಮಾಡಿದ್ದು ಈಗಲೂ ನಂಗೆ ನೆನಪಿದೆ, ಪಾಪ ಭಾರತದ ಕೊನೆಯ 3 ಆಶ್ವಾಸಗಳನ್ನು ನೀವು ರಾಗವಾಗಿ ಹಾಡ್ತಾ ಇದ್ದದ್ದು, ಅದಕ್ಕೆ ವಿವರಣೆ ಕೊಡ್ತಾ ಇದ್ದದ್ದು ಈಗಲೂ ಕೂಡ ನಂಗೆ ನೆನಪಿದೆ ಅಂತ ಹೇಳುವಂತಹದ್ದು ಕೇಳಿದಾಗ, ಆಗ ನಾನು ಈ ತರ ಮಾಡ್ತಾ ಇದ್ದೆ ಅಂತ ನನಗೆ ಅನಿಸ್ತಿರಲಿಲ್ಲ, ಈಗ ಮಕ್ಕಳು ಹೇಳುವಾಗ ಓ ನಾನು ಹಾಗೆ ಪಾಠ ಮಾಡಿದ್ದೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಆಗ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಮೇಜರ್ ಮಕ್ಕಳು ನನ್ನನ್ನು ತುಂಬ ಹಚ್ಚಿಕೊಂಡವರು, ಹಾಗೆ ಬೇರೆ ಕ್ಲಾಸ್ ಅವರು ಕೂಡ ಅಷ್ಟೇನೆ, ನನ್ನ ವಿವರಣೆಯನ್ನು ಅವರು ತುಂಬ ಮೆಚ್ಚಿಕೊಳ್ತಾ ಇದ್ದಾರೆಲ್ಲ ಅಷ್ಟೇನೆ. ಅದಕ್ಕೆ ಕನ್ನಡ ಅಧ್ಯಾಪಕರನ್ನು ಯಾಕೆ ಮೆಚ್ಚಿಕೊಳ್ತಾ ಇದ್ರು ಅಂದರೆ, ಬೇರೆಯವರಿಗೆ ವಿಷಯ ಮಾತ್ರ ಮುಖ್ಯ, ಅವರು ಕಲಿಸಬೇಕಾದಂಥ ಇತಿಹಾಸ ಕಾಮರ್ಸಿನದ್ದು ವಿಷಯಗಳು ಮಾತ್ರ ಮುಖ್ಯ ಆಗಿರುತ್ತೆ ಹೊರತು ಇನ್ನಿತರ ವಿಷಯಗಳ ಕಡೆಗೆ ಅವರಿಗೆ ಹೋಗಲಿಕ್ಕೆ ಅಲ್ಲಿ ಒಂದು ಅವಕಾಶವೇ ಇರ್ತಿರಲಿಲ್ಲ. ನಮ್ಗೆ ಹಾಗಲ್ಲ, ಪಾಠದ ಮಧ್ಯದಲ್ಲಿ ಯಾವ್ದಾವುದೋ ವಿಷಯಗಳು ಬರುತ್ತೆ, ಯಾವ್ದಾವುದೋ ಮೌಲ್ಯಗಳೆಲ್ಲ ಬರುತ್ತೆ, ಅವೆಲ್ಲವನ್ನು ಹೇಳುವಾಗ ನಾವು ಇನ್ಯಾವುದೋ ಒಂದು ಕಥೆಯನ್ನು ತಂದು ಹೇಳ್ತೇವೆ, ಇನ್ಯಾವುದೋ ವಿಷಯವನ್ನು ಅಲ್ಲಿ ತಿರುಗಿಸ್ತೇವೆ. ಇನ್ನೊಂದು ಸಂದರ್ಭದಲ್ಲಿ ಅವರಿಂದ ತರಗತಿಗೆ ಬಂದು ಕೂಡಲೇ ನೀವು 5 ಮಾತಾಡಬೇಕು ಯಾವುದೇ ಒಂದು ವಿಷಯದ ಬಗ್ಗೆ ಅಂತ ನಾನು ಹೇಳ್ತೇನೆ. ಹೀಗಾಗಿ ಏನಾಗುತ್ತೆ ಅಂದರೆ ಅವ್ರು ತಯಾರು ಮಾಡ್ಕೊಂಡು ಬರ್ತಾರೆ, ಉಳಿದವರು ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ದರೆ ಖಂಡಿತ ಅವ್ರು ಕೇಳ್ತಾರೆ. ಇದೊಂದು ಲವಲವಿಕೆ ತರಗತಿ ಆಗ್ತಾ ಇತ್ತು ಆ ಸಮಯದಲ್ಲಿ ಆ ಮಕ್ಕಳು ಮಾತಾಡೋದು. ಯಾಕಂದ್ರೆ ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಉಪನ್ಯಾಸ ಅಂದರೆ ಏಕಮುಖ ಸಂಚಾರ, ಪ್ರಾಧ್ಯಾಪಕರು ಉಪನ್ಯಾಸ ಮಾಡ್ತಾ ಹೋಗೋದು, ಮಕ್ಕಳು ಸಾಧ್ಯ ಆದರೆ ನೋಟ್ಸ್ ಮಾಡ್ಕೊಳ್ಳೋದು, ಇಲ್ಲದ್ರೆ ಅವರು ನೋಟ್ಸ್ ಕೊಟ್ಟದನ್ನು ಬರ್ಕೊಳ್ಳೋದು, ಇಷ್ಟೇ ಆಗ್ತಿತ್ತೆ ಹೊರತು ಇಲ್ಲಿ ನಮ್ಮಲ್ಲಿ ನೋಟ್ಸ್ ಪ್ರಶ್ನೆ ಅಂತ ಇರ್ತೇ ಇರಲಿಲ್ಲ. ಹೀಗಾಗಿ ಅವರಿಗೆ ಆಲಿಸುವ ಕೆಲಸ ಅದೇ ಮುಖ್ಯ ಆಗ್ತಾ ಇತ್ತು. ಆ ಆಲಿಸುವಿಕೆಯನ್ನು ಹೆಚ್ಚು ಆಕರ್ಷಕವಾಗಿ ಮಾಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮದು ಗಾದೆ ಮಾತಿರ್ಬೋದು, ಇನ್ನೊಬ್ಬ ಕವಿಯ ಹೇಳಿಕೆಗಳಿರ್ಬೋದು, ಇನ್ನೊಂದು ಕಥೆ ಇರ್ಬೋದು, ಪೌರಾಣಿಕ ಪ್ರಸಂಗಗಳಿರ್ಬೋದು, ಅವೆಲ್ಲವನ್ನು ತಂದು ಒಟ್ಟಿಗೆ ಸೇರಿಸಿ ಹೇಳುವಾಗ ಮಕ್ಕಳಿಗೆ ಆ ತರಗತಿ ಅಂತ ಹೇಳುವಂಥದ್ದು ಏಕಮುಖವಾಗಿ ಇರದೆ ಅವರನ್ನ ಹಲವು ಕಡೆಯ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದ್ರಿಂದ ಕನ್ನಡ ಅಧ್ಯಾಪಕರಿಗೆ ಅದೊಂದು ಅವಕಾಶ ಅಂತ ನಾನು ಎಣಿಸ್ಕೊಳ್ತೇನೆ.
2: ಸರ್, ನೀವು ಪಾಠ ಮಾಡೋದು ಗದಾಯುದ್ಧ ಇಲ್ಲ ಪಂಪ ಭಾರತ, ಯಾವ್ದಾದ್ರು ಭಾಮಿನಿ ಯಾವ್ದಾದ್ರು ಎಂತಾರು ಒಂಚೂರು 2 ನೆನಪಿದ್ದದ್ದು ಒಂಚೂರು ಹೇಳಕ್ಕ?
3: ಕೇಳಿದ್ರೆ ಹಳೆಗನ್ನಡ ಯಾಕೆ ಬೇಕು ಅಂತ ಕೇಳ್ತಾರೆ ಈಗ, ಆದರೆ ಅದರಲ್ಲಿ ಬರುವಂತಹ ವಿವರಣೆಗಳಿರ್ಬೋದು ಅಥವಾ ಸಂದೇಶಗಳಿರ್ಬೋದು ಅಥವಾ ಮಹತ್ವದ ಬದುಕಿನ ಕಾಣಿಕೆಗಳಿರ್ಬೋದು ಅವೆಲ್ಲವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆ ಕಾವ್ಯಗಳನ್ನೆಲ್ಲ ಓದಬೇಕಾಗುತ್ತೆ. ಕೃಷ್ಣ ಸಂಧಾನಕ್ಕೆ ಬಂದಿದ್ದಾನೆ, ಸಂಧಾನ ವಿಫಲ ಆಗಿದೆ, ಯುದ್ಧ ನಿಶ್ಚಯ ಆಗಿದೆ. ಆ ಸಮಯದಲ್ಲಿ ಕರ್ಣನನ್ನ ಹೇಗಾದರೂ ಮಾಡಿ ಅವನ ಮನಸ್ಸನ್ನ ಅಭದ್ರಗೊಳಿಸಬೇಕು ಎಂಬ ಕಾರಣಕ್ಕೋಸ್ಕರ ಕೃಷ್ಣ ಒಂದು ಕುತಂತ್ರ ಮಾಡ್ತಾನೆ. ತಾನು ಹೊರಟಿದ್ದೇನೆ, ತನ್ನನ್ನು ಕಳಿಸಿಕೊಡ್ಲಿಕ್ಕೆ ಅಷ್ಟು ದೂರ ಬಾ ಎಂಬುದಾಗಿ ಅವನನ್ನು ಬರಲಿಕ್ಕೆ ಹೇಳಿಬಿಟ್ಟು ರಥದಲ್ಲಿ ತನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರಿಸಿಕೊಂಡು ಮಾತಿನ ನಡುವೆ ಅವನ ಜನ್ಮ ರಹಸ್ಯವನ್ನು ಹೇಳ್ತಾನೆ. ಕೌರವನನ್ನು ಬಿಟ್ಟು ನಮ್ಮಲ್ಲಿಗೆ ಬಾ ಅಂತ ಕೂಡ ಹೇಳ್ತಾನೆ. ಆಗ ಕರ್ಣ ಕೌರವನ ಒಂದು ದೊಡ್ಡ ಗುಣವನ್ನ ನೆನಪು ಮಾಡಿಕೊಳ್ತಾ ಅಂಥವನನ್ನ ನಾನು ಬಿಟ್ಟು ಹೇಗೆ ಬರಲಿ ಅಂತ ಕೇಳ್ತಾನೆ. ಸ್ನೇಹಕ್ಕೆ ಕೊಡುವಂತಹ ಒಂದು ಬೆಲೆ, ಒಂದು ಗೌರವ, ಅದು ಆ ಪದ್ಯದಿಂದ ವ್ಯಕ್ತ ಆಗುತ್ತೆ. ನೆತ್ತ ಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮಂ ಈವುದು ಎಂದು ಕಾಡುತ್ತಿರೆ ಮುತ್ತಿನ ಲಂಬಣಂ ಪರಿಯೇ ಮುತ್ತಿನ ಕೇಡನೆ ನೋಡಿ ಬಳುಕುತ್ತಿರೆ ಏವಂ ಇಲ್ಲದೆ ಇವಂ ಆಯುವುದು ಎಂಬ ಆ ಗೆಳೆಯನನ್ನು ಬಿಟ್ಟು ನಾನು ಹೇಗೆ ಬರಲಿ, ಹಾಗೇನಾದರೂ ಬಂದರೆ ನಾನೊಬ್ಬ ಎಲ್ಲರಿಂದ ಬೇಡ ಎಂಬುದಾಗಿ ತಿರಸ್ಕೃತನಾಗ್ತೇನೆ, ಅಲ್ಲದೆ ನಾನೊಬ್ಬ ಕಾಡಾಡಿ ಮನುಷ್ಯ ಬೇಡನಂತ ಆಗುವುದಿಲ್ಲವೇ ಎಂಬುದಾಗಿ ಅವ ಹೇಳುವಂತಹ ಆ ಒಂದು ಸಂದರ್ಭದ ಮಾತನ್ನ ಪಂಪ ಆ ಸಮಯದಲ್ಲಿ ಇಟ್ಟದುಂಟಲ್ಲ, ಅದೊಂದು ಒಂದು ಸ್ನೇಹಕ್ಕೆ ಕೊಡುವಂತ ಅತ್ಯಂತ ದೊಡ್ಡದಾದ ಪಾರಿತೋಷಕ.
4: ಸರ್, ನೀವು ಹೇಳಿದ್ದು ಮುತ್ತಿನಂತ ಸಾಲುಗಳದು ಹಳೆಗನ್ನಡದಲ್ಲಿ ಇಪ್ಪದು, ಆದ್ರೆ ಹೆಚ್ಚಾಗಿ ಈಗಿನವರಿಗೆ ಅದು ಅರ್ಥವೇ ಆಗ್ತಿಲ್ಲ. ನಮ್ಮ ಮುತ್ತನ್ನ ಎತ್ತಿಕೊಡ್ಲಾ ಪೊಣಿಸಿಕೊಡ್ಲಾ ಅಂತ ಕೇಳಿದ್ದಲ್ದವ, ಅದೊಂಚೂರು ಎಕ್ಸ್ಪ್ಲೇನ್ ಮಾಡಿಬಿಡಿ ಸರ್ ಆ ಸಾಲುಗಳನ್ನ.
3: ಆಯ್ತು, ಸ್ಪರ್ಧೆ ಅಂದ್ಮೇಲೆ ಅಲ್ಲಿ ಒಂದು ಕೊನೆ ಪಣ ಇಡಬೇಕಾಗುತ್ತೆ. ಪಂಪ ಇಲ್ಲಿ ಪಣದ ವಿಷಯವನ್ನು ಹೇಳಲೇ ಇಲ್ಲ, ಆದರೆ ಆ ಪದ್ಯ ಸೂಚ್ಯವಾಗಿ ಸೂಚಿಸುತ್ತೆ ಮುತ್ತಿನ ಲಂಬಣವೇ ಪಣವಾಗಿದ್ದಿರಬೇಕು ಅಂತ. ಭಾನುಮತಿ ಮತ್ತೆ ಕೌರವ ಇಬ್ರು ತಮ್ಮ ಅಂತರಂಗದಲ್ಲಿ, ಅಂತರಂಗ ಅಂದ್ರೆ ಅಂತಃಪುರದಲ್ಲಿ ಪಗಡೆ ಆಡ್ತಾ ಇದ್ದಾರೆ. ಆ ಸಮಯದಲ್ಲಿ ಬಹುಶಃ ಮೂರನೇವರಿಗೆ ಪ್ರವೇಶ ಇರೋದಿಲ್ಲ, ಆದರೆ ಇಲ್ಲಿ ಕರ್ಣನಿಗೊಂದು ಪ್ರವೇಶ ಇದೆ. ಏಕೆಂದ್ರೆ ಕರ್ಣ ಮತ್ತು ಕೌರವರ ನಡುವೆ ಇರುವಂತ ಆ ಒಂದು ಅತ್ಯಂತ ಸಲುಗೆ ಪ್ರೀತಿ ಅಂತ ಹೇಳುವಂತಹದ್ದು ಕರ್ಣನಿಗೆ ಆ ಅವಕಾಶ ಕೊಟ್ಟಿದ್ದ. ಇಲ್ಲಿ ಬಹುಶಃ ಯಾವುದೋ ಕಾರಣದಿಂದಾಗಿ ಕೌರವ ಕರ್ಣನಿಗೆ ಆಟ ಮುಂದುವರೆಸಲಿಕ್ಕೆ ಹೇಳ್ತಾನೆ. ಆಗ ಕರ್ಣ ಬಹುಶಃ ಪಣವನ್ನ ಇಟ್ಟು ಆಡುವ ಎಂಬುದಾಗಿ ಹೇಳಿರ್ಬೇಕು. ಭಾನುಮತಿ ತನ್ನ ಮುತ್ತಿನ ಸರವನ್ನೇ ಪಣವಾಗಿ ಇಟ್ಟಿರ್ಬೇಕು. ಸರಿ, ಆಟ ಆಗತ್ತೆ, ಕರ್ಣ ಗೆಲ್ತಾನೆ. ಸೋತವಳು ಭಾನುಮತಿ ಎಲ್ಲಿ ಸರ ಕೊಡು ಅಂತ ಕೇಳ್ತಾನೆ, ಆದರೆ ಅವಳು ಅದನ್ನು ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಕೊಡ್ಲಿಕ್ಕೆ ಇಷ್ಟಪಡಲಿಲ್ಲ ಅದು ಪಂಪ ಹೇಳಲಿಲ್ಲ. ಏನು ಭಂಡಾರದಲ್ಲಿ ಮುತ್ತಿನ ಸರಗಳಿಗೇನು ಬರವೇ ತಂದು ತಂದು ಕೊಡಬಹುದಾಗಿತ್ತು, ಒಂದಲ್ಲ 10 ತಕೋ ಅನ್ಕೊಂಡು. ಆದರೆ ಬಹುಶಃ ಅವಳಿಗೆ ಆ ಸರದ ಬಗ್ಗೆ ಯಾವುದೋ ಒಂದು ವ್ಯಾಮೋಹ ಇದ್ದಿರ್ಬೇಕು. ಯಾವುದು ವ್ಯಾಮೋಹ? ನಾವು ಚಿಂತನೆ ಮಾಡ್ಲಿಕ್ಕೆ ಹೋದಾಗ ಬಹುಶಃ ಅದು ಅವಳ ತವರು ಮನೆಯಿಂದ ಅಮ್ಮ ಈ ಮಗಳು ಹೋಗುವಾಗ ಕುತ್ತಿಗೆ ಹಾಕಿ ಕೊಟ್ಟು ಕೊಟ್ಟದ್ದಿರಬೇಕು ಎಂಬುದಾಗಿ ನಾವು ಊಹಿಸಿಕೊಳ್ಬಹುದು. ಹೀಗಾಗಿ ಆ ಸರವನ್ನು ಕೊಡ್ಲಿಕ್ಕೆ ಅವಳು ಇಷ್ಟಪಡೋದಿಲ್ಲ, ಬೇರೆ ಸರವನ್ನ ತರ್ಲಿಕ್ಕೆ ಹೇಳಿರ್ಬೋದು. ಆದ್ರೆ ಕರ್ಣ ಒಪ್ಲಿಲ್ಲ, ನೀನು ಅದೇ ಸರ ಕೊಡ್ತೇ ಅಂತ ಹೇಳಿದ್ದೆ, ಎದ್ದು ತೋರಿಸಿದ್ಯ ಅಂತ ಹೇಳಿ ಅವಳು ಕೊಡ್ಲಿಕ್ಕೆ ಒಪ್ಪದೇ ಇದ್ದಾಗ ಆ ಸರಕ್ಕೆ ಕೈ ಹಾಕಿ, ಯಾರಿಗ ಅವಕಾಶ ಇದೆ ರಾಣಿಯ ಕೊರಳಿಗೆ ಕೈ ಹಾಕಿ ಮುತ್ತಿನ ಸರವನ್ನ ಸೆಳೆಯುವುದಕ್ಕೆ? ಕರ್ಣನಿಗಲ್ಲದೆ, ಮುಖ್ಯವಾಗಿ ಗೌರವನಿಗಲ್ಲದೆ, ಆಮೇಲೆ ಕರ್ಣನಿಗೆ ಮಾತ್ರ ಅವಕಾಶ ಇದ್ದಿತ್ತು. ಅದಕ್ಕೂ ಕೂಡ ಯಾವ ಕಾರಣವನ್ನ ಕೊಡ್ಲಿಲ್ಲ ಪಂಪ. ಆಗ ಅದು ಎಡದ ರಭಸಕ್ಕೆ ತುಂಡಾಗಿ ಬೀಳತ್, ಮುತ್ತೆಲ್ಲ ಕೆಳಕ್ಕೆ ಬಿದ್ದು ಕುಣಿತಾ ಇರತ್. ಆ ಹೊತ್ತಿಗೆ ಹೊರಗಿಂದ ಬಂದಿರುವಂತ ಕೌರವ ಹೊರಹೋದವನು ಆ ಮುತ್ತನ್ನ ನೋಡಿಬಿಟ್ಟು ಸಂದರ್ಭವನ್ನ ಅರ್ಥ ಮಾಡಿಕೊಂಡು ಈ ಮುತ್ತನ್ನೆಲ್ಲ ನಾನು ನಿನಗೆ ಅಂದ್ರೆ ಕರ್ಣ ಅಲ್ಲಿ ಮುತ್ತನ್ನ ಆಯ್ಲಿಕ್ಕೆ ಹೊರಟಿದ್ದಾನೆ, ಅವಳು ಇನ್ನೊಂದು ಕಡೆಯಲ್ಲಿ ಇದ್ದಾಳೆ. ಆಗ ಕೌರವ ಕೇಳ್ತಾನೆ, ಈ ಮುತ್ತನ್ನ ನಾನು ಆದು ಕೊಡಬಹುದೇ, ಹೆಕ್ಕಿ ಕೊಡಬಹುದಾ? ಈ ರೀತಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ, ನನ್ನನ್ನು ಕಾಣ್ತಾ ಇರುವಂತಹ ಆ ಕೌರವನನ್ನು ಬಿಟ್ಟು ನಾನು ಹೇಗೆ ಬರಲಿಯಪ್ಪ ಅಂತ ಕೇಳುವಂತಹದ್ದು ಇದರ ವಿವರ. ಈ ರೀತಿಯಲ್ಲಿ ಇರುವಂತಹ ಕೌರವನನ್ನು ಬಿಟ್ಟು ನಾನು ಹೇಗೆ ಬರಲಿ ಅಂತ ಕೇಳುವಂತಹ ಆ ಒಂದು ವರ್ಣನೆ ಬಹುಶಃ ಇವತ್ತು ಬೇರೆಯವರು ಕೇಳಿದರೆ ಎಲ್ಲ ಹುಚ್ಚು ಅಂತ ಎಣಿಸ್ಕೋಬಹುದು, ಆದರೆ ಕಾವ್ಯದಲ್ಲಿ ಮಾತ್ರ ಅದು ಸಾಧ್ಯ ಆಗತ್ತೆ. ಯಾಕಂದ್ರೆ ಇನ್ನೊಂದು ಕಡೆಯಲ್ಲಿ ಒಬ್ಬ ಕವಿ ಹೇಳ್ತಾನೆ, ಕಟ್ಟಿಯುಂ ಏನೋ ಅಲ್ಲ ಅದಲ್ಲ ಚೇಂಜ್, ಕಟ್ಟುಗೆ ಕಟ್ಟದೇ ಇರಕ್ಕೆ ಕಡಲಂ ಕಪಿಸಂತತಿ, ಮೆಟ್ಟುಗೆ ಮೆಟ್ಟದೇ ಇರಕ್ಕೆ ಹರಪಾದಂ ಬಾನು ಆಕಾಶಮಂ. ಹೀಗೆ ಅಸಾಧ್ಯವಾದುದನ್ನ ಸಾಧ್ಯ ಮಾಡುವಂತಹ ಶಕ್ತಿ ಕವಿಗಳಿಗಿರುತ್ತೆ. ಅವರು ಆ ಬ್ರಹ್ಮ ಅಲ್ಲ, ಇವರು ಅಪರ ಬ್ರಹ್ಮ ಅಂತ ಒಬ್ಬ ಕವಿ ಹೇಳ್ತಾರೆ. ಹಾಗೆ ಅಂತಃಪುರದಲ್ಲಿ ನಡೆದ ಘಟನೆಗಳು ಸತ್ಯ ಏನೋ ಗೊತ್ತಿಲ್ಲ, ಆದ್ರೆ ಒಂದು ಉತ್ಪ್ರೇಕ್ಷೆ ಮಾಡಿ ಹೇಳ್ಬೇಕು ಕರ್ಣ ತಾನು ಯಾಕೆ ಬರುವುದಿಲ್ಲ ಅಂತ ಹೇಳುವಂತಹದ್ದನ್ನ ಹೇಳಬೇಕಾದರೆ, ಕರ್ಣ ಮತ್ತು ಕೌರವರ ನಡುವೆ ಇರುವಂತಹ ಒಂದು ಬಂಧ ಎಷ್ಟು ಗಟ್ಟಿಯಾದದ್ದು ಅಂತ ಹೇಳುವಂತಹದ್ದನ್ನ ಸೂಚಿಸುವುದಕ್ಕೆ ಇಂತಹ ಸಂದರ್ಭಗಳನ್ನ ಕವಿಗಳು ಅನೇಕ ಕಡೆಯಲ್ಲಿ ಬಳಸಿಕೊಂಡಿರುತ್ತೆ.
4: ಅದನ್ನ ನೀವು ಅಧ್ಯಾಪಕರು ಅಷ್ಟೇ ರಸವತ್ತಾಗಿ ವರ್ಣಿಸೋದು ಇರುತ್ತೆ. ಆಗ್ಲೇ ಮಕ್ಕಳಿಗೆ ಇಂಥದ್ದೊಂದು ಸನ್ನಿವೇಶಗಳು ಸದಾ ಅವ್ರ ಇನ್ನೊಂದು ನೀವು ಈಗ ಸಿಕ್ಕರು ಸರ್, ನೀವು ಅವತ್ತು ಇದೊಂದು ಹೇಳಿದ ಕಾಣಿ ಇದೆಷ್ಟು ಲೈಕ್ ಇದೀತ್ ಅಂತ ಈಗಲೂ ನೆನ್ಪು ಮಾಡ್ಕೊಂಡ ಸರ್.
3: ಖಂಡಿತ, ಬಿದಕಲಕಟ್ಟೆಯಲ್ಲಿ ನಾನು ಅಧ್ಯಾಪಕರಾಗಿರುವಾಗ ಮೊನ್ನೆ ಒಂದು ಕಳೆದ ವರ್ಷ ಸಾಹಿತ್ಯ ಸಮ್ಮೇಳನದಾಗ ಹೋದಾಗ ಅನೇಕ ಜನ ವಿದ್ಯಾರ್ಥಿಗಳು ನನ್ನ ಹಳೆ ವಿದ್ಯಾರ್ಥಿಗಳು ಸಿಕ್ಕಿದ್ರು, ಅವರೆಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ರು, ನೀವು ಆ ಪಾಠ ಮಾಡಿದ್ದು ಈ ಪದ್ಯ ಮಾಡಿದ್ದು ಈಗಲೂ ನೆನಪುಂಟು ಸರ್ ಅಂತ.
4: ಅದು ನಿಮ್ಮ ತಾಕತ್ತು, ಯಾಕಂದ್ರೆ ನೀವು ಅಷ್ಟು ಲೈಕ್ ಮನ ಮುಟ್ಟುವಂಗ್ ಹೇಳಕ್ ಹೋಗಿ ಅವ್ರು ಇವತ್ತಿಗೂ ಅದನ್ನ ನೆನ್ಪಿಟ್ಕೊಂಡಿರ್ತಾರೆ.
3: ಸುಮ್ಗೆ ಅದಕ್ಕೆ ಅನುವಾದ ಕೊಟ್ಟು ಬಂದದಿದ್ರೆ
4: ಅದು ಉಳಿಯೋದಿಲ್ಲ, ಉಳಿಯೋದಿಲ್ಲ. ಈಗ ನಾನು ನಿಮ್ಗೆ ಒಂದು ಕೆಮ್ಮಿಗಿತ್ತು, ನೀವು ಮಿತ್ರ ಮಂಡಳಿಯಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ರಿ 1965 ಅಲ್ದ ಕಾಟದಲ್ಲಿ ಶುರುವಂತ, ಅದರಲ್ಲಿ ನೀವು ಸಕ್ರಿಯರಾಗಿದ್ದವರು ಅಂತ. ಏನೆಲ್ಲ ಕೆಲಸ ಕಾರ್ಯಗಳು ಅದರಲ್ಲಾಯ್ತು ಒಂಚೂರು ಹೇಳಿ ಸರ್.
3: ಮೊದಲು ನಮ್ದು ನಾಟಕ ಆಡೋದಕ್ಕಾಗಿ ಹುಟ್ಕೊಂಡಂತ ಸಂಸ್ಥೆ. ನಾನು 69 ಬಿದಕಲಕಟ್ಟೆಗೆ ಬಂದಾಗ ಅದರ ಕಾರ್ಯದರ್ಶಿ ಆಗಿರುವಂತಹ ಗಿಳಿಯಾರು ಶ್ರೀನಿವಾಸ ಅಡಿಗರು ನನ್ನನ್ನ ಆ ಸಂಸ್ಥೆಗೆ ಸೇರಿಸ್ಕೊಟ್ಟು, ಆಗ ನಾನು ಒಬ್ಬ ಸ್ತ್ರೀ ವೇಷಧಾರಿಯಾಗಿ ಆ ನಾಟಕ ಕಂಪನಿಗೆ ಸೇರಿದೆ. ಮೊದಲ ನಾಟಕ ಮಧುವಂತಿ ಅಂತ ಹೇಳುವಂತಹದ್ದು. ಅದಕ್ಕೆ ಅತಿಥಿ ಕಲಾವಿದರು ಬೇರೆ ಕಡೆ ಇದ್ರು, ಅದರ ನಾಯಕಿಯಾಗಿ ನಾನು ಪಾತ್ರ ಮಾಡಿದ್ದೆ. ಆಗ ಪದ್ಯಗಳನ್ನು ಹಾಡಿದ್ದು ನಾವೇ. ಅದಾದ್ಮೇಲೆ ಒಂದ್ ಎರಡು ಮೂರು ಕಡೆಯಲ್ಲಿ ಸ್ತ್ರೀ ವೇಷ ಮಾಡಿದ ಮೇಲೆ ಕಡೆಗೆ ನನ್ನ ಆಳ್ತನ ಅಂತ ಹೇಳುವಂತಹದ್ದು ಸ್ವಲ್ಪ ದೊಡ್ಡಕ್ಕಾದಾಗ ಅಥವಾ ಅದನ್ನು ನೋಡಿಬಿಟ್ಟು ಎಲ್ಲ ನೀನು ಪುರುಷ ಪಾತ್ರ ಮಾಡೋಕೆ ಸರಿ ಮಾಡಿ, ನೀನು ಸ್ತ್ರೀ ವೇಷ ಮಾಡೋದು ಬೇಡ ಅಂತ ಹೇಳಿದ್ರು. ಆಯಿತು ಅಂತ ನಾನು ಹೇಳಿದೆ. ಕೊನೆಗೆ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಒಂದು ನಾಟಕದಲ್ಲಿ ನಾನು ನಾಯಕ ಪಾತ್ರವನ್ನು ನನಗೆ ಕೊಟ್ಟರು ಸೀದಾ. ಆಗ ಅವರೆಲ್ಲ ಕೊಡ್ತಾ ಇದ್ದು ನಾನು ತಗೊಳ್ತಾ ಇದ್ದೆ. ಸ್ವಲ್ಪ ಸಮಯ ಆದ್ಮೇಲೆ ಒಂದು ಎರಡು ಮೂರು ನಾಟಕ ಆದ್ಮೇಲೆ ಅದೊಂದು ಕಾಪಾಲಿಕನ ಪಾತ್ರ ಬಹಳ ಚೆನ್ನಾಗಿ ಬಂದಿತ್ತು. ಅದು ಬಹಳ ಚೆನ್ನಾಗಿ ಬಂದಿತ್ತು ಅಂದ್ರೆ ನಮಗೆ ಆವಾಗ ನಾಟಕ ನಾಟಕೀಯವಾಗಿ ಇರಬೇಕಂತ ಹೇಳುವಂತದ್ದೆಲ್ಲ ಒಂದು ಅಂಬಿಕೆ ಅಂತ ಹೇಳುವಂತ ಒಂದು ಹುಡುಗಿಯನ್ನ ಕುರಿಯನ್ನು ಹರಿಸ್ಕೊಂಡು ಬಂದಂತ ಹುಡುಗಿಯನ್ನ ನಾನು ತಿರಸ್ಕಾರ ಮಾಡಬೇಕಾಗಿತ್ತು. ಆಗ ಒದಿಬೇಕಾಗಿತ್ತು, ದೂಡಬೇಕಾಗಿತ್ತು. ಆಗ ದೂಡಿ ಒದಿಯುವಂತ ಸಂದರ್ಭದಲ್ಲಿ ವಾಸ್ತುವಾಗಿ ದೂಡಿ ಪಾಪ ಆಚೆ ಹೋಗಿ ಕೆಳಕ್ಕೆ ಬೀಳ್ಬೇಕಾಗಿತ್ತು. ಅಲ್ಲಿ ಯಾರು ಹಿಡ್ಕೊಂಡದ್ರಿಂದ ನಮ್ಮ ಸ್ನೇಹಿತರಲ್ಲಿ ಆಗ ಉಳ್ಕೊಂಡ್ರು. ಅಂದ್ರೆ ಆ ನಾಟಕ ಅಂತ ಹೇಳುವಂತ ನಾಟಕೀಯ ಆಗಿರ್ಬೇಕಷ್ಟೇನೆ, ಆದ್ರೆ ನಾಟಕೀಯ ಅಂತ ಗೊತ್ತಾಗಬಾರದು, ರಸಪೂರ್ಣ ಆಗಿರ್ಬೇಕಾಗತ್ತೆ. ಅದಕ್ಕೋಸ್ಕರ ನನ್ನ ಅಭಿನಯಗಳನ್ನು ಕಂಡ ಮೇಲೆ ಕೊನೆಗೆ ನನಗೆ ಅಲ್ಲಿ ನಾಯಕ ಸ್ಥಾನವೇ ಆಯಿತು. ವೀರ ಪುರೂರವ ಅಂತ ಹೇಳುವಂತಹ ನಾಟಕದಲ್ಲಿ ಪುರೂರವ ಪಾತ್ರ ಮಾಡಿದೆ. ಆಮೇಲೆ ಹೆಚ್ಚಮ್ಮ ನಾಯಕನ ನೆನಪು ಮಾಡ್ಕೋಬೇಕು, ಒಂದು 10-20 ಪ್ರದರ್ಶನಗಳು ಇಲ್ಲಿ ಬೇರೆ ಕಡೆಯಲ್ಲೆಲ್ಲ ಆಗಿತ್ತು. ಅದಕ್ಕೆ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಕೂಡ ಬಂತು. ಜೋಗದಲ್ಲಿ ನಡೆದಂತಹ ಅಲ್ಲಿಯೋ ಮಿತ್ರ ಮಂಡಳಿ ಅಂತಿದೆ, ಅವರು ಪ್ರತಿ ವರ್ಷ ಮಾಡ್ತಾ ಇರುವಂತಹ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ನಮ್ಮ ನಾಟಕ ತಂಡಕ್ಕೆ ಪ್ರಥಮ ಸ್ಥಾನ. ನಾನು ಹೇಳೋದು ಯಾವಾಗಲೂ ಅಲ್ಲ, ಬೇರೆ ನಾಟಕಗಳು ನಮ್ಮ ನಾಟಕ ಚೆನ್ನಾಗಿಲ್ಲ ಅಷ್ಟೇ, ನಮ್ಮ ನಾಟಕ ಅದ್ಭುತ ಆಗಿತ್ತು ಅಂತ ಹೇಳುವಂತಹದ್ದಿಲ್ಲ. ಯಾಕೆಂದ್ರೆ ನಮ್ಮ ನಾಟಕಕ್ಕೆ ವಿಶೇಷವಾದಂತಹ ದೀಪಾಲಂಕಾರ ಇರಲಿಲ್ಲ, ಸಂಗೀತ ಇರಲಿಲ್ಲ, ಹಾಗೆ ರಂಗ ಪರಿಕರಗಳು ಕೂಡ ಅಂತಹದ್ದೇ ಇರಲಿಲ್ಲ. ಆದರೆ ರಂಗ ಪರಿಕರಗಳನ್ನು ನಾವು ಅಲ್ಲಿ ಹೋದ್ಮೇಲೆ ಆ ದಿವಸ ಹೋಗುವಾಗ ಎಲ್ಲೋ ದಾರಿ ತಪ್ಪಿ ಹೋಗಿ ನಾವು ಒಳಹಾದಿಯಲ್ಲಿ ಕೊಲ್ಲೂರಿಂದ ಹೋಗಿ ಹೋಗುವಾಗ ಎಲ್ಲೋ ತಪ್ಪಿ ಹೋಗ್ಬಿಟ್ಟು ಕಡೆಗೆ ಜೋಗಕ್ಕೆ ಹೋಗುವಾಗ 3 ಆಗಿತ್ತು. ಅಲ್ಲಿ ಹೋದ್ಮೇಲೆ ಸ್ಟೇಜ್ನೆಲ್ಲ ಕಟ್ಟಿಬಿಟ್ಟು ಅಲ್ಲಿ ಆ ನಾಟಕದ ಉಪಯೋಗಿಸುವಂತಹ ಎಷ್ಟೋ ವಸ್ತುಗಳೆಲ್ಲ ಆ ಹಿಂದ್ಗಡೆ ರಾಶಿ ಹಾಕಿ ಇಟ್ಟಿದ್ರು. ಅದರಲ್ಲಿ ಹಾಳು ಹಂಪೆ ಮಾಡೋದಕ್ಕೆ, ವಿಜಯನಗರ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ವಸ್ತು ಅಂತಂದಿಟ್ಟು ಕಡೆಗೆ ಜೋಡಿಸಿ ಆ ದೃಶ್ಯವನ್ನ ಅದ್ಭುತವಾಗಿ ಮಾಡಿತ್ತದು. ಅದೆಲ್ಲ ಇಲ್ಲದೆ ಇದ್ರೂ ಕೂಡ ನಮಗೆ ಮೊದಲ ಸ್ಥಾನ. ನಾನು ಹಾಗೆ ಹೇಳಿದಂತೆ ಬೇರೆಯವರು ಚೆಂದ ಬರಲಿಲ್ಲ. ಬರುವ ವರ್ಷಕ್ಕೆ ನಾವು ಇನ್ನೊಂದು ನಾಟಕ ತಗೊಂಡೋಯ್ತು, ಟಿಪ್ಪು ಸುಲ್ತಾನ್. ಅದರಲ್ಲಿ ನಾನು ಹೆಚ್ಚಮ್ಮ ನಾಯಕ, ನನಗೂ ಶ್ರೇಷ್ಠ ಮಟ್ಟದ ನಟನೆಯ ಪ್ರಶಸ್ತಿ ಬಂತು. 2 ಟಿಪ್ಪು ಸುಲ್ತಾನ್ ಅನ್ನೋ ನಾಟಕವನ್ನು ತಗೊಂಡೋಯ್ತು, ಆ ವರ್ಷ ನಂಗೆ ಬರಲಿಲ್ಲ. ನಮ್ಮ ನಾಟಕ ಲಾಯಕ ಆಗಿಲ್ಲ ಅಂತಲ್ಲ, ಆದರೆ ಅಲ್ಲಿ ನಮಗಿಂತ ಚೆನ್ನಾಗಿ ಮಾಡಿದವರು ಇದ್ರು ಅಂತ ಹೇಳುವಂತಹದ್ದು. ಹೀಗೆ ನಮ್ಮ ಐತಿಹಾಸಿಕ ನಾಟಕದ ಒಂದು ಪಯಣ ಅಂತ ಹೇಳುವಂತಹದ್ದು 2016 ಬಂದಿತ್ತು. 16 ಬಂದಾಗ ಇಲ್ಲೇ ಶಾಲೆಯ ದೊಡ್ಡ ರಂಗಮಂಟಪ ಇದ್ದಿತ್ತು, ಹೈವೇ ಆಗ್ಬೇಕಾದ ಮುಂಚೆ ಅದೆಲ್ಲ ಇದ್ದಿತ್ತದು, ಅಲ್ಲೇ ನಾಟಕ ಆಡಿತ್ತದು. ಅದಕ್ಕೆ ಕಾರಣ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಸಮಾರಂಭ ಇದ್ದಿತ್ತು, ಆ ಸಮಾರಂಭದ ಸಾಯಂಕಾಲದ ಕಾರ್ಯಕ್ರಮವಾಗಿ ನಾವು ಮಿತ್ರ ಮಂಡಳಿಯವರು ವೀರ ಪುರೂರವ ನಾಟಕದವನ್ನ ಮತ್ತೆ ಪುನಃ ನಾವು ಅಂದು ಮಾಡಿದವರೆಲ್ಲ, ಆಗ ನಾವು 75 ವರ್ಷದವರೆಲ್ಲ ಎಲ್ಲ ವಯಸ್ಸಾದವರೇ ಆದ್ರೂ ಕೂಡ ಅಲ್ಲಿ ನಾಟಕ ಮಾಡಿತ್ತು. ಅಲ್ಲಿವರೆಗೆ ನಾವು ನಾಟಕವನ್ನು ಆ ತರ ಆಡ್ಕೊಂಡು ಬಂದಿತ್ತು.
4: ಮಿತ್ರ ಮಂಡಳಿ ಈಗಲೂ ಇದೆಯಾ ಸರ್?
3: ಈಗಲೂ ಇದೆ. ಒಂದು ನಾಟಕ ಆಯ್ತು, ಇನ್ನೊಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸಾಹಿತ್ಯಿಕವಾದ ಕಾರ್ಯಕ್ರಮಗಳನ್ನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೆ. ಅನೇಕ ಸಮಾರಂಭಗಳು, ಶತಮಾನೋತ್ಸವ, ಮಹಾಕವಿಗಳ ಶತಮಾನೋತ್ಸವ ಇದ್ರೆ ಅಥವಾ ಅವರ ಬೇರೆ ಬೇರೆ ಕಡೆಯ ಕವಿಗಳ ಬಗ್ಗೆ ಎಲ್ಲ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಅದಾದ್ಮೇಲೆ ಈಗ 2012 ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಡುಪಿ ತಾಲೂಕಿನ ಅಧ್ಯಕ್ಷ ಆದ್ಮೇಲೆ ಒಂದಷ್ಟು ಸಾಹಿತ್ಯಿಕವಾದ ಚಟುವಟಿಕೆಗಳನ್ನ ಇಲ್ಲಿಯೇ ನಾನು ಮಾಡ್ತಾ ಇದ್ದೆ. ಅದಕ್ಕೆ ನನಗೆ ಅವಕಾಶ ಬಂದದ್ದು ನಮ್ಮ ಕೋಟದ ಹಿರಿಯ ಪ್ರಾಥಮಿಕ ಶಾಲೆಯ ಪೂರ್ವದ ಕಟ್ಟಡ, ಮೊದಲಿದ್ದಂತಹ ಕಟ್ಟಡ, ಅದನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಮ್ಮ ಜಿಲ್ಲಾಧಿಕಾರಿಯವರು ಕಚೇರಿಯನ್ನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಾವು ಇಲ್ಲೇ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಕನ್ನಡ ಸಾಹಿತ್ಯ ಪರಿಷತ್ ಜೊತೆಯಲ್ಲಿ ಮಿತ್ರ ಮಂಡಳಿಯವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದು ಎಲ್ಲಿವರೆಗೆ ಬಂತಂದ್ರೆ ಈಗ 1 ವರ್ಷದಿಂದ ಪ್ರತಿ ತಿಂಗಳು ಕೂಡ ನಮ್ಮೊಳಗೆ ಸಾಹಿತ್ಯಾವಲೋಕನ ಅಂತ ಹೇಳುವಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ನಾವೆಲ್ಲ ಸಭೆಗೆ ಹೋದ್ರೆ ಅಲ್ಲಿ ಮೂಕ ಪ್ರೇಕ್ಷಕರಾಗಿ ಕೂತ್ಕೊಳ್ಳೋದು, ಯಾರು ಮಾತಾಡ್ತಾರೆ ಕೇಳಿಸ್ಕೊಳ್ಳೋದು, ನಮ್ಗೆ ಅಲ್ಲಿ ಮಾತಾಡಲಿಕ್ಕೆ ಹೇಳೋದಕ್ಕೆ ಏನು ಅವಕಾಶಗಳಿರೋದಿಲ್ಲ, ಕೇಳ್ಕೊಳ್ಳೋದು, ಆಮೇಲೆ ಏನಾದ್ರು ತಿಂಡಿ ಇದ್ರೆ ತಿನ್ಕೊಂಡು ವಾಪಸ್ ಬರೋದು, ಮುಗಿದೋಗಿ. ಆದ್ರೆ ಇದಾಗಬಾರದು, ಪ್ರೇಕ್ಷಕರು ಕೂಡ ಮಾತಾಡಬೇಕು, ಶ್ರೋತೃಗಳು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಎಂಬ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ನಮ್ಮೊಳಗೆ ಸಾಹಿತ್ಯ ಅವಲೋಕನದಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡಬೇಕು

0: ನನಗೆ ಓದ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಆಗ ಏನಾಯ್ತು ಅಂತ ಹೇಳಿದ್ರೆ ನನಗೆ ಪುಸ್ತಕಗಳು ಅನೇಕ ಪುಸ್ತಕಗಳು ಬಂದಾಗ ರಾಶಿ ಬೀಳ್ತಾ ಇತ್ತು. ರಾಶಿ ಬಂದಾಗ ಅದು ಮೇಲೆ ಮತ್ತಷ್ಟು ಪುಸ್ತಕ ಬರೋದು. ಆಗ ಎತ್ತಪ್ಪ ಇದೀಗ ಸ್ವಲ್ಪ ಆಸಕ್ತಿ ಒಂದು ಕಾದಂಬರಿಯೋ ಅಥವಾ ಒಂದು ಕಥೆಯೋ ಒಂದು ವಿಮರ್ಶೆಯ ಪುಸ್ತಕ ಇದ್ರೆ ಅದ ಎತ್ತಿ ಇಡ್ತೇನೆ. ಇನ್ಯಾವುದೋ ಕವನ ಸಂಕಲನ ಇದ್ರೆ ಅಥವಾ ಇನ್ಯಾವುದೋ ಯಾರು ವೇದಾಂತಕ್ಕೆ ಸಂಬಂಧಪಟ್ಟದ್ದು ಇದ್ರೆ ಅದು ನಾನು ಬದಿಗೆ ಇಟ್ಬಿಡ್ತೇನೆ. ಆದ್ರೆ ಇಲ್ಲಿರುವಂತ ಬಹುತೇಕ ಪುಸ್ತಕಗಳನ್ನ ನಾನು ಪೂರ್ಣವಾಗಿ ಓದಿದ್ದೇನೆ ಅಂತ ಹೇಳುದಿಲ್ಲ. ಆದ್ರೆ ಕಣ್ಣಾಡಿಸಿದ್ದೇನೆ, ಒಳಗೆ ಏನೆಲ್ಲ ವಿಷಯ ಉಂಟು ಅಂತ ಓದಿದ್ದೇನೆ. ದೊಡ್ಡ ದುರಂತ ಅಂದ್ರೆ ಈಗ ಓದ್ತಾ ಇರೋದು ಓದುವಾಗ ಮಾತ್ರ ಗೊತ್ತಿರುತ್ತೆ, ಮತ್ತೆ ನೆನಪೋಗ್ತಾ
1: ಇರುತ್ತೆ.
0: ನನ್ನ ವಯಸ್ಸು ನೆನಪಿಡ್ಲಿಕ್ಕೆ ಬಿಡುವುದಿಲ್ಲ. ನೆನಪಿಟ್ಕೊಳ್ಳೇಬೇಕಂತಿದ್ರೆ ಅಂತ ಪುಸ್ತಕ ಇದ್ರೆ ನಾನು ಎರಡನೇ ಸಾರಿ ಓದ್ತೇನೆ, ಆಗ ಸ್ವಲ್ಪ ನೆನಪಿರುತ್ತೆ ಅಷ್ಟೇನೆ. ಒಂದ್ಸಾರಿ ಅದೇ ಮೇಲಿನ ಮೇಲೆ ನೋಡುವುದಾದ್ರಿಂದ ನೆನಪು ಉಳಿಯುವುದೇ ಇಲ್ಲ. ಈಗ ಅದಕ್ಕೋಸ್ಕರ ನಾನು ಬಹಳ ಪಶ್ಚಾತ್ತಾಪ ಪಡ್ತೇನೆ ನನ್ನ ವಯಸ್ಸಿನ ಬಗ್ಗೆ ಅಷ್ಟೇ. ನಾನು ಅದ್ರ ಬಗ್ಗೆ ಯಾರು ದೂರುವುದಿಲ್ಲ.
1: ಅಲ್ಲ ಎಂತ ಮಾಡೋಕಿಲ್ಲ, ಆದ್ರೂ ಖುಷಿ ಆಗದೆ ಅಂತ ಗೊತ್ತಾ ಸರ್? ನಿಮ್ಮ ಏಜ್ ಎಷ್ಟೀಗ?
0: 84 ಮುಗಿತಾ ಬಂತೀಗ.
1: ಕಾಣಿ ನಾರ್ದಿಗಿನ 85. 85ರ ವಯಸ್ಸಿನಲ್ಲೂ ಇಷ್ಟು ಆಕ್ಟಿವ್ ಆಗಿ ನಗು ಮೊಗದಿಂದ ಎಷ್ಟು ಚಟುವಟಿಕೆಯಿಂದ ನಿಮ್ಮನ್ನು ಮಾತಾಡಿಸೋದು ಕಾಂಬುದಕ್ಕೆ ಒಂದು ಖುಷಿ.
0: ಎಲ್ಲರೂ ಹೀಗೆ ಹೇಳ್ತಾರಮ್ಮ, ಎಷ್ಟು ಸಮಯ ನಾನು ಹೀಗೆ ಇರ್ತೇನೆ ಗೊತ್ತಿಲ್ಲ. ನಿಮ್ಮ ಆಶೀರ್ವಾದದಿಂದ ನಾನು ಹೀಗೆ
1: ಹಿಂಗೇರಿ ಸರ್,
0: ಹೀಗೆ ಇರುವಂತ ಅನ್ಸುತ್ತೆ ನನಗಷ್ಟೇ.
1: ಅಲ್ಲಿ ಖುಷಿಯೇ ಸರ್, ತುಂಬಾ ಖುಷಿ ಆಯ್ತು. ಅದರೊಟ್ಟಿಗೆ ಎಲ್ಲಿ ಕಂಡ್ರು ಗಾಡಿ ಮೇಲೆ ಫಲಕಗಳೇ, ನಿಮ್ಗಾಗಿರೋ ಸನ್ಮಾನ ಪ್ರಶಸ್ತಿಗಳು ಎಲ್ಲ ಕಾಂತಿತ್ತ, ತುಂಬಾ ಖುಷಿ ಆಯ್ತು. ಕೆಳಗರೆ ಇವತ್ತು ನಾವು ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವ್ರ ಮನೆಗೆ ಬಂದು ಮಾತಾಡಿಸ್ತಾ ಇರ್ಬೋದ. ಅವ್ರ ಎಷ್ಟು ಲೈಕ್ ಮಾತಾಡ್ರ, ಆಲ್ಮೋಸ್ಟ್ 1 ಗಂಟೆ ಹೆಚ್ಚು ಕಮ್ಮಿ ಹತ್ರ ಹತ್ರ ಮಾತಾಡಿರ. ಇಷ್ಟು ಮಾತನ್ನ ನೆಗ್ಯಾಡ್ತಾನೆ, ಒಂಚೂರು ಸುಸ್ತಿಲ್ಲದೆ ಮಾತಾಡಿರವ್ರ. ಸೊ ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್.
0: ಈಗಲೂ ಸಭೆಗೆ ಹೋದ್ರೆ 1 ಗಂಟೆ ಮಾತಾಡುವ ಸಾಮರ್ಥ್ಯ ಇತ್ತು. ಈಗ ನಿಂತ್ಕೊಳ್ಳಿಕ್ಕೆ ಮಾತ್ರ ಕಾಲುಗಂಟು ನೋವಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಪೋಡಿಯಂ ಇದ್ರೆ ಸಾಕಾಗುತ್ತೆ ಅಷ್ಟೇನೆ, ಮತ್ತೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಆಗತ್ತೆ, ತೊಂದರೆ ಇಲ್ಲ.
1: ಹಿಂಗೆ ಮಾತಾಡ್ತಾ ಇರಿ, ನಮ್ಗೆ ಕೆಂಬಂತ ಅವಕಾಶ ಸಿಗ್ತಾ ಇರಲಿ. ರೇಡಿಯೋ ಕುಂದಾಪುರ ಕಡೆಯಿಂದ, ಭಂಡಾರಕ ಸಾರ್ಸನ್ ಸೈನ್ಸ್ ಕಾಲೇಜ್ ಕಡೆಯಿಂದ ನಿಮ್ಗೆ ಧನ್ಯವಾದ.
0: ನನ್ನ ಕಾಲೇಜಿನಲ್ಲಿ ನಡೀತಾ ಇರುವಂತ ರೇಡಿಯೋ ಕುಂದಾಪುರಕ್ಕೆ ಇಲ್ಲಿವರೆಗೆ ಜ್ಯೋತಿ ಸಾಲಿಗ್ರಾಮ ಬಂದು ನನ್ನನ್ನು ಸಂದರ್ಶನ ಮಾಡಿ ನನ್ನ ಹಳೆಯ ನೆನಪುಗಳನ್ನೆಲ್ಲ ಕೆದಕಿ ಮತ್ತೆ ಹೊರಕ್ಕೆ ಹಾಕಿದ್ದಕ್ಕಾಗಿ ಜ್ಯೋತಿಗೂ ಮತ್ತು ರೇಡಿಯೋ ಕುಂದಾಪುರಕ್ಕೂ ಕಾಲೇಜಿನವರಿಗೂ ಕೂಡ ನಾನು ನನ್ನ ಧನ್ಯವಾದವನ್ನು ಸಮರ್ಪಿಸ್ತೇನೆ. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಸರಿ, ನಾವ್ ಹಂಗಾರ ಹೋಯ್ ಬತ್ತೋ ಕೇಳುಗ್ರೆ, ಕಾರ್ಯಕ್ರಮ ಮುಗಿಸಿ ಹಲಸಿನ ಹಣ್ಣು ಕೊಟ್ಟಿರ, ಅದನ್ನು ತಿನ್ಕೋ ಕೇಳ್ತಾ ಇದ್ರ. ಥ್ಯಾಂಕ್ ಯು ಸೋ ಮಚ್. ಸೊ ಕೇಳುಗ್ರೆ, ನಾವ್ ಹಂಗಾರ ಹೋಯ್ ಬತ್ತೋಕ ಸಿಕ್ಕುವ. ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ.
2: ಸಾಕ್ಷರತಾ ಜಾಗೃತ ಗೀತೆ ಪ್ರಕಟಣೆ, ಜಿಲ್ಲಾಡಳಿತ ಉಡುಪಿ, ಜಿಲ್ಲಾ ಪಂಚಾಯತ್ ಉಡುಪಿ, ವಯಸ್ಕರ ಶಿಕ್ಷಣ ಇಲಾಖೆ ಉಡುಪಿ, DSERT ಬೆಂಗಳೂರು, ಡಯಟ್ ಉಡುಪಿ ರವರಿಂದ. ರಚನೆ ಯೋಗ ನರಸಿಂಹಸ್ವಾಮಿ KM, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ. ಗಾಯನ ವಿದುಷಿ ಹೇಮಲತಾ ಏರಾವ್ ಉಡುಪಿ.

0: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ನಮ್ ಕುಂದಾಪುರ ಕಾಂಬುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳಿನ ದೋಸಿ ಕೋಳಿಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದು ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೇ ನಮ್ ನೆನಪಾಪದ್ ಫಸ್ಟಿಗೆ ಅವ್ರು ಮಾಡಿಯೇ ಬಪ್ಪದ್. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಅಂದ್ರೆ ನಾಚ್ಕಂದ್ ಅಯ್ಯಪ್ಪ ಯಾರೆ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂತ ಸಂದರ್ಭದಲ್ಲೂ, ಅಂತ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರ್ದ, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರ ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರು ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್. ASN ಹೆಬ್ಬಾರ್ ಅವರು ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರು ಇಂಟರ್ವ್ಯೂ ಮಾಡ್ತಿದ್ರ ಹ್ಯಾಂಗೆ. ಹಂಗಾಗಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಹೇಗಿದ್ರಿ?
1: ನಾವು ಹುಷಾರಿದ್ ಸರ್, ನೀವು?
2: ಎಲ್ರಿಗೂ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ. ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗೆ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದರೆ ನಮಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗೆ ಇತ್ತು. ನಾವು ಹುಟ್ಟಿಲ್ಲಾಗಾಯ್ತು, ಅದನ್ನೇ ಮಾತಾಡಕ್ಕಂತ ಬಂದವರು. ಅದನ್ನು ಬಿಡುಕಾಗ್ತಿಲ್ಲ, ಬಿಡುಕಾಗ ಬಿಟ್ಟರೆ ಕುಂದಾಪುರ ಕನ್ನಡ ಹೋತ್ತು. ಹಾಗಾಗಿ ಬಿಡುಕಾಗ ಅಂತ ಹೇಳೋದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಮಾತಾಡದೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಗೆಲ್ಲ ಹೊಗಾಡಿ ಹೋಗಾಗ ಹೊಗಾಡಿ ಹೋಗದೆ ಇಪ್ಕಾಯ್ರ ನಾವು ಮಾತಾಡಕ್ ಅದನ್ನೇ ಮಾತಾಡ್ತಿರ್ಕ. ನಮ್ಮ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ಸನಿಗೆ ಕತಿ ಹೇಳಕ್ ಮತ್ತೊಂದು ಮಾಡ್ಕ ಪದ ಹೇಳಕ್ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡ ಮಾತಾಡೋಕ್ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂತ ಹಾಡುಗಳಿದ್ದಿತ್ತು. ಒಂದು ತೊಟ್ಟು ತುಗುಸನಿಗೆ ತೊಟ್ಟು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡಿಸನಿಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಕಟ್ಟಿ ಹಾಡುವವರೆಲ್ಲ ಇದ್ದಿದ್ದು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದು? ಅದೆಲ್ಲ ನಾವು ಸಂಗ್ರಹ ಮಾಡಕ ಕೇಳಕ್ ಕಾಣಕ್ ಮತ್ತೆ ಅಲ್ಲಿ ಹೋಗಿ ಅವತ್ರ ಮಾತಾಡಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
1: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
2: ನಮ್ಮ ಬಾಜಿ ಹಾಕಿದಾರೆ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಕ್ಕೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲಿಲ್ಲ. ಅವಳು
1: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು ಅಲ್ಲ. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ, ಏ ನಾವೊಂದು ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡೋಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೋ ಸ್ಟೇಜ್ ಅಲ್ಲೂ, ಲಯನ್ಸ್ ಆಯ್ಲಿ, JC ಆಯ್ಲಿ, ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆಯನ್ನ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
2: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡಿದವರು ಇದ್ರು, ನಮ್ಮ ವಿಶ್ವಂಭರ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರು. ಆದ್ರೆ ನನಗೆ ನಾನು ಅಂತವ ಯಾವುದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡಕ್ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನ್ಸುದು, ನಾನು ಭಾಷಣ ಮಾಡುವ ತುಂಬಾ ಕಡೆ ಕರೀತ್ರು, ಸ್ಕೂಲ್ ಡೇ ಕರೀತ್ರು, ಕಾಲೇಜ್ ಡೇಗೆ ಕರೀತ್ರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತ್ರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಳ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜ್ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವ್ರು ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
1: ಕರೆಕ್ಟ್.
2: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರು ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು. ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದ್ರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದ್ರೆ ಬ್ರಾಹ್ಮಣೇತರ ಕನ್ನಡ ಇತ್ತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
3: ಮೈಕ್ ಹಿಡಿದ್ರು ಕೂಡಲೇ
2: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡಿ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರುವಾಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಿಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡುಗೆ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ ಚಂದ ಅಂತ ಒಂದು ಹೇಳಿದ್ದೆ ಹೇಳಿದ್ದು ಕಾಣಿ, ಒಂದು ಕಿಟ್ಟದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳು ಎಲ್ಲ ಹೋ ಅಂತೇಳಿ ಕೂಗಿದ್ದೆ. ಎಷ್ಟು ಖುಷಿ ಅಂದ್ರೆ ಅಂತ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದ ಭಾಷಣ ಮಾಡಿದ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಾಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸರೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವದಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳೋ ಸೊನ್ನೆ ಒಂದು ಖುಷಿ ಕಾಣಕ. ಹೆಬ್ಬರ್ರೆ ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿಬೀಜ, ಗ್ವಾಯಿಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರು ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿಬೀಜ ಅಂತ ಹೇಳೋದು. ನಮ್ಮೂರ ಗ್ವಾಯಿಬೀಜ, ಮಾವಿನ ಹಣ್ಣು ತಿಂಡ್ಕೊಂಡು ಬಿಡಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ, ವೀರಭದ್ರ ಕುಷ್ಟ. ಅಯ್ಯೋ ಅನ್ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೇ. ಹಾರಾಡಿ ರಾಮಯ್ಯ, ವೀರಭದ್ರ ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳಿ ಸೊನೆಗೆ. ಅಂಥ ಒಂದು ರೋಮಾಂಚನ ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಮ್ಚಟ್ ಆಗಿಬಿಟ್ಟು, ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ, ಕುಂದಾಪುರ ಕಲೆ ಹಿಂಗೆಲ್ಲ ಇತ್ತ ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ರ ಮಾತ್ರ, ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರೀಯ ನೋಟ, ದೇವಣ್ಣ ಕಂಪ್ತಿಯರು ಕೊಗ್ಗಣ್ಣ ಕಂಪ್ತಿ ಅಪ್ಪಯ್ಯ, ನಾವಲ್ಲಿರೋ ಅವರೇ ಗೊಂಬೆ ಆಟ ಮಾಡ್ತಿದ್ರು. ದೇವಣ್ಣ ಕಂಪ್ತಿಯರ ಗೊಂಬೆಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಆಯ್ಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಆಯ್ಕಂತೇಳಿ ಮಂದ್ ಬರದೆ, ಇಲ್ಲಿನ ಬಂಡಾಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜ್ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಕಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತ್ಯಕ ಮೈದಿನಕ ಸೊಪ್ಪಿ ಹೋಪಾಲೆ ಎಂಬ ಪದ್ಯದಾಗೆ ಇತ್ತು, ಕಾಳವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು,
3: ಡೌಟ್ ಇಲ್ಲ.
2: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ, ಎಲ್ಲ ಆರು ಇಲ್ಲಿ ಕೋಮಗಲ್ಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೌರು ನೋಡಮ್ಮ, ಊರ ಬಗ್ಗೆ ಬಗ್ಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ, ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ ಚಂದ ಚಂದ ಎಲ್ಲವೂ ಚಂದ, ನೀ ಕೇಳು ಮುದ್ದಿನ ಕುಂದಾಪುರದ ಕಂದ, ನೀ ಕೇಳು ಮುದ್ದಿನ ಕುಂದಾಪುರದ ಕಂದ ಅಂತ ಹೇಳಿ ಮುಗಿಸಿಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
1: ಎಲ್ಲ ಖುಷಿ,
2: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೇರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ, ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು ನೀವು ಒಂದು ಕವಿಗೋಷ್ಠಿ ಬರ್ಕ್ ಅಂತೇಳಿ. ಆಯ್ತು ಹೋದೆ, ನಾನು ಕವಿಗೋಷ್ಠಿ ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದು ಹೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ, ನಾನು ಅಲ್ಲಿ ಅಲ್ಲಿ ಹೋದ್ಕೊಳ್ಳಿ ನಾನು ಹಾಸ್ಯ ಬಿಟ್ಟೆ, ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲೇ ಮಾರಾರೆ, ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು, ನಂಗೆ ಗೊತ್ತಿಲ್ಲ ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ. ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಲಿ ಕಂಡ್ರೆ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಲಿ ಕಂಡ್ರೆ ಮಲ್ಲಿಗೆ ಘಮ್ ಅಂತಿತ್ತು, ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೈತೆ.
1: ಹಾಂಗಾಯಿ
2: ಆಗಿನ ಕಾಲದ ಕಥೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ, ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತ. ಅಷ್ಟು ಮಟ್ಟಿಗೆ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂತಹ ಹೆಣಿಗೆ, ಅದು ಬೇರೆ ಕಡೆ ಕಟ್ಟುವುದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ ಸಮಯದಲ್ಲಿ. ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ. ಹೂವಿನ ಕಟ್ಟೆ ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೋಗಿ. ಎಂತ ಒಂದು ಗಮ್ಮತ್ತು ಇದಲ್ಲ, ಈಗಲೂ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು, ಎಲ್ಲ ಆಚೆ ಕಡೆ ಹೋಯ್ತು. ಹೌದು,
1: ಯಾಕಂಗಾಯ್ತು
2: ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಒಂದು ಕುಟುಂಬ ಇದ್ದಿತ್ತು, ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡವರಿಗೆ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ
1: ಮಲ್ಲಿಗೆ
2: ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು. ಕುಂದಾಪುರಕ್ಕೆ ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಗತಿ. ನಾವು ಸಣ್ಣ ದಿವಸ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲ್ಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗೆ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು. ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು, ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೆ ಬೇಜಾರಾತ್ತೇನ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಮಾರಾರೆ, ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಕ್ಕೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ರಂದ್ರೆ ಒಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರ ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ, ಸಿಕ್ಸರ್ ಬರ್ಸಿ ಬಿಟ್ರೆ ಅಂತ. ಸಿಕ್ಸರ್ ಬರ್ಸಿ ಬಿಟ್ರೆ ಅಲ್ಲ, ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ ಕುಂದಾಪುರದ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ಮೇಲೆ ಕೈಯಾಡಿಸಿ ಅಲ್ಲಿ ಮಾಡಿದ್ರೆ ಅಲ್ಲಿದ್ದು ಜನಗಳ ಕಾಣಕ ಕವಿಗೋಷ್ಠಿ ಆದ್ಯಾದ ಎಲ್ಲ ಮುತ್ತಿಗೆ ಹಾಕಿ ನಂಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮಗೆ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರಾರೆ ನಿಮ್ಮ ಪದ ಕೇಂಡ್ರೆ, ಅಷ್ಟು ಖುಷಿ ಆಯ್ತು ಅಂದ್ರೆ. ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂಥ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಇವರು ನಮಗೆ ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂತು. ಆಯ್ತು, ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
2: ಬ್ಯಾಜರ್ ಅಂದರೆ ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರೆ ಹೆಬ್ಬಾರ್ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
3: ಅಂತ ಹೇಳಿಬಿಟ್ಟು
2: ಕೆಡಿಸಿಬಿಟ್ರಲ್ಲ ಅಂತ. ಯಾರಿಗಾದ್ರೂ ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾ ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದ್ದು, ಹೆಬ್ಬಾರ್ ಎಂತ ಹೇಳದ್ದು, ಹೆಬ್ಬಾರ್ ಎಂತ ಹೇಳದ್ದು. ನಾನು ಹೇಳಿದ ಹೆಬ್ಬಾರ್ ಎಂತ ಹೇಳಿದಂತ ಅರ್ಥ ಆಯ್ಕಾದ್ರೆ ನೀವು ಕುಂದಾ ಪ್ರಕರಣ ಕಲ್ತ್ಕೊಬಾರ್ಕ ಅಲ್ಲಿವರೆಗೆ ನಿಮ್ಗೆ ಅರ್ಥ ಆಗ್ತಿಲ್ಲ, ಹೋಯ್ನ ಹತ್ತಿಲ್ಲ ಎಂತ. ಅಷ್ಟು ಪವರ್ಫುಲ್, ಅಷ್ಟು ಜೋರ್, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರಿತ್ತು ನಮ್ಮ ಶಬ್ದ. ಆ ನಮ್ಮನೆ ಶಬ್ದ ಭಂಡಾರ ಕುಂದಾಪುರ ಕನ್ನಡಗೆ ಇತ್ತು, ಮತ್ತೆ ಎಲ್ಲಿ ಇಟ್ಕೆ ಸಾಧ್ಯವೇ ಇಲ್ಲ. ಅದೇ ನಾ ಹೇಳುದು, ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು. ಯಾವುದಕ್ಕೆ ಧ್ವನಿ ಇಲ್ಲ? ಕಮ್ಮ ಇಂಗ್ಲೀಷಿಗಿತ್ತ? ಇಂಗ್ಲೀಷ್ ಹೇಳಿ ಕಮ್ಮ ಇಷ್ಟಪಡ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ದೊಡ್ಡ ಕೋಲಲ್ಲ. ಇಂಗ್ಲೀಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದೆ ಇದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದಿರು ಅದಕ್ಕಿಂತ ಹಿಂದಿದ್ದಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು, ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡಿನಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
3: ಇದು ಮಾತ್ರ ಸತ್ಯ,
2: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮ್ಯಾಲ ಹೋಗಿ ನಂಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬರ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡುದು ಪುಸ್ತಕದ ಕನ್ನಡ,
3: ನಿಜ ನಿಜ
2: ಸಾಹಿತ್ಯದ ಕನ್ನಡ. ನಂಗೆ ಬೇಜಾರಾಗ್ತದೆ, ಯಾಕೆ ಮಾತಾಡೋಕ್ಕಾಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ? ಪ್ರಯತ್ನ ಮಾಡ್ಕ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳಿಗೆ ಲೇಖನ ಎಲ್ಲ ಬರುತ್ತೆ. ಇವತ್ತು ಈ ಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಯುಶದಪ್ಪ ಪುಸ್ತಕ, ನೀವು ಅದು ಕಾಡ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
3: ಅದು ನಮ್ದು ಉಪಾಯದ್ರದ್ದು.
2: ಹೌದು
3: ಅಲ್ಲ?
2: ಹೌದೌದು. ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡಲಿಲ್ಲಪ್ಪ ಯಾವುದಲ್ಲ. ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಇದರಲ್ಲಿ ಯಾರಿಗೂ ಯಾರನ್ನು ಹೊಲಿಸ್ತಕ್ಕಂತ ರೀತಿಯ ಕುಂದಾಪುರ ಕನ್ನಡ ಇತ್ತು. ನಂಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮೂನೆ ಹೇರಳವಾದಂತಹ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂತ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳೋದು ನಾನು. ಒಂದು ಪುಸ್ತಕ ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥದ್ದು. ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ,
3: ನಾನು ಅದೇ ನಿಮ್ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳೆ ಅಲ್ಲಿ ದೋಣಿ ದೋಣಿ ಅದೊಂದು ಸೀನ್ ಇತ್ತಲ್ಲ, ದೋಣಿ
2: ದಾಟದೋಣಿ, ಅದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೆ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಯಾರೂ ಮಾತಾಡದೇ ಇದ್ದಂಥ ಕಾಲದಲ್ಲಿ ಹೆಬ್ಬಾರ್ ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರು ಇದ್ರು. ಇದೆಲ್ಲ ಎದೆ ಹೊಯ್ಲೆ ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ. ಯಾಕಂದ್ರೆ ಜನ ತಕ್ಕಂತ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕಂದ್ರೆ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ನಮ್ಮನೆ, ನಾನು ಆ ಪದ್ಯ ಹೇಳಿದಲ್ಲ ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
3: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
2: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
3: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದಂಗ್ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಳಿಕ್ ನೀವು ಶಾನಕಿಪ್ಪತ್ತಿಗಿದ್ದು, ಈಗಳಿಕ್ ಇಪ್ಪು ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
2: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಆಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು, ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು, ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವ್ನು ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದ್ರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ ನಂಗೆ ಇವತ್ತಿಗೆ ನೆನಪಿತ್ತು. ಆದ್ರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ ಬೆಳಕಿಲ್ಲ, ಕಪ್ಪು ಕತ್ಲೆ ಅಂದ್ರೆ ಅಷ್ಟು ಕಾರ್ ಕತ್ಲೆ. ನಮ್ಮ ಶಿವರಾಮಕಾಂತರ ಚೋವಂದುಡಿ ಬರ್ದಾಗೆ ಕಪ್ಪು ಅಂದ್ರೆ ಕಪ್ಪು, ಕತ್ಲೆ ಅಂದ್ರೆ ಕತ್ಲೆ ಅಂತ ಹೇಳಿ ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಶಿವರಾಮಕಾಂತರ ಚೋವಂದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದ್ರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರಲ್ಲ, ನಾನು ಆಗ ಬರೋದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬರ್ದಿದ್ದೆ ಏನಂದ್ರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ ಸಣ್ಣದ 20ಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪತ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣಿ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋಗ್ತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದ್ರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲೇ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು, ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ, ಏನ್ ಕತಿಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರೇ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡಂಗಡಿ. ಅವ ಅದ್ರ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆಹಣ್ಣು ತಗೊಂಡು ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ. ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ತಲುಕೆ ನರಿಬೇಡಕ್ಕೆ ಹೋಗ್ಬೋದು. ನರಿಬೇಡದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದು ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ಟರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ ಒಂದನೇ ಕ್ಲಾಸಿಗೆ ಒಂದಾಣೆ, ಎರಡನೇ ಕ್ಲಾಸಿಗೆ ಎರಡು ಅಣೆ, ಮೂರನೇ ಕ್ಲಾಸಿಗೆ ಮೂರು ಅಣೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಅಣೆ, ಐದನೇ ಕ್ಲಾಸಿಗೆ 5 ಅಣೆ.
3: ಫೀಸ್
2: ಆಗಿಲ್ಲ, ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಒಪ್ಪುದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಇಡುದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು, ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ರೊಯ್ ಅಂದ್ರೆ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರನ್ಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಅದ್ರ ಯಾವ್ದು
3: ಕೊಡಿಯಿಂದ
2: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡು ಹೋಗ್ತದೆ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಕಳಿಲ್ಲ. ನಮ್ ಕೊಡೆ ಅಂದ್ ಗೊತ್ತಾಗ್ಗೆ ನಾವು ಎಂತ ಮಾಡ್ತಿತ್ತು. ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳಿಕೆ ಬರ್ತಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು. ಮತ್ತೆ ಮಕ್ಕಳ ಹೆಸರು ಬರೀತಿದ್ದೆ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡೋದು, ಮಕ್ಕಳಲ್ಲಿ ಬರ್ಬೋದು, ಅವರು ಗಡ್ಡಿ ತಗೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಅಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕುತ್ಕೊಂಡು ಬೇಂದಿರ್ಲಿಲ್ಲ, ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ ಮೂರ್ ಚಡ್ಡಿ ಬೇಕತ್ತ ಅಂತ ಸಂದರ್ಭ ಆ ನಮ್ಮನೆ ಒಂದು ಸ್ಥಿತಿ ಇದೈತೆ. ಈಗ ನಾವು ಒಳ್ಳೆ ಆಯ್ತು, ಆಸಕ್ತಿ ಬೇರೆ. ಆಗಿನ ಕಾಲದ ಒಂದು ಹಳೆ ಕತೆ, ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ. ನಮಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ, ಹಿಂದೂ ಶಾಲೆ ಅಂತೇಳಿ. ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರೀಯ ನಮ್ಮ ಶಾಲೆಯಲ್ಲಿ ಆಗ ಬರೀ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆ ಎಲ್ಲಿತ್ತು? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು, ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಾವು ಈ ಸಂಸ್ಕೃತಿಯ ಬೇರ್ ಊರ್ಕಾರ ಕಾರಣ ಆ ರೀತಿಯ ಗೋಡೆ ಬರಹ, ಆ ರೀತಿಯ ಆಗಿನ ಕಾಲದ ಕುಂದಾಪುರ ಹಾಗಿತ್ತು. ಇಲ್ಲೇ ನಿಮ್ಮ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಾಟಕ, ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆಗ್ತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು. ಕುಂದಾಪುರದವರೆ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ, ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾವ ಅಜಂತ ಪ್ರಶ್ನೆ ಎದುರಿಗೆ, ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ICICI ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್, ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತಿಗೆ ಪಾಪ ಗಾಡಿ ಎಲ್ಲ ನಿಲ್ಲುದೇ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತಿಗೆ ಪಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತು ದೊಡ್ಡಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ ಅದಕ್ಕೆ ಒಂದು ಜನ ಬರ್ತಿತ್ತು, ಅವ್ರಿಗೆಲ್ಲ ದುಡ್ಡು ಆಗ ಸಂತೆಯ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು, ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು, ಗೊರಸು ಕೆತ್ತು ಅಂತ ಕೆಲಸ ಇತ್ತಲ್ಲ ಅದ್ಭುತ. ಅದನ್ನ ನೋಡುವಂತದ್ದು
4: ನೀವೆಲ್ಲ ಅದನ್ನ
2: ಅದನ್ನ ಕಾಮಕ್ಕೆ ಹೋಗ್ತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ, ಆಗ ಇವರು ಅಲ್ಲಿ ಗಾಡಿ ಬೇಣ, ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ, ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಳ್ಕಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುರೀತ, ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು, ಎಂತ ಗುರೀತ ಎತ್ತೆಲ್ಲ ಸೆಗಣಿ ಹಾಕತ್ತಲ್ಲ, ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು,
4: ಮನೆಗೆ
2: ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ, ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ, ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಕಾಲದಲ್ಲಿ.
4: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂತಕ್ಕೆ,
2: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ, ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು, ಅಲ್ಲಿ ಪೊಟ್ರೆಲ್ಲ ನರಿ ಇರ್ತಿತ್ತು, ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವ ಕೂವ ಕೂವ ಕೂವ ಕೂ ಅಂತ ಕೂಗಕ್ಕೆ ಅಂತಿತ್ತು, ಹಾಗೆ ನರಿ ಬೇಣ ಅಂತ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹಿಂಗಿದ್ದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹು ಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ, ಅಲ್ಲಿ ಜನ ಹೇಳು ದೊಡ್ಡ ಮರ ಇತ್ತು ಬ್ರಹ್ಮರಾಕ್ಷಸ ಇತ್ತು ಹೋಯ್ಬೇಡಿ ಅಲ್ಲಿ ಅಂತ
4: ಹೇಳುದು.
2: ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆ ಅಂಶನಿಗೆ ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿಗೆ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ, ಅದಕ್ಕೆ ಅವ್ರ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ ಬಡಿ ಅಲ್ಲಿ ಬ್ರಹ್ಮರಾಕ್ಷಸಿತ್ತು ಅಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ, ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳಿದು ಕಾಣ್ತೀನಿ ರಾತ್ರಿ ಹೇಳಿ ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು, ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆತಿತ್ತು ಅದೆಲ್ಲ ಆಶಿಕ ವಿಧಿಗಳು ಅಲ್ಲೆಲ್ಲ ಹಾಡ್ತಿದ್ರು. ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ, ಈಗ ಎಷ್ಟು ಮಟ್ಟಿಗೆ ಬೆಳೀತು.
4: ಅಲ್ಲ ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
2: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು, ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್ ಹಿಂಗಿಂದೆಲ್ಲ ಇದ್ದಿತ್ತು. ಒಂದು ಚಾವಡಿ, ಒಂದು ಅಡುಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವ್ರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆಯೇ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ, ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗರ ಇದ್ದಿತ್ತು. ಆ ಪಾಗರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ, ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ. ಆಯ್ತಾ, ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಯಾರಿಗೂ ಹತ್ತತ್ತಿಲ್ಲ. ಒಳಗೆ ಒಳ ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವ್ರ ಕೋಣೆ, ದೇವ್ರ ಕೋಣೆಯಿಂದ ಆಚೆ ಬಂದ್ರೆ ಭೋಜನ ಶಾಲೆ, ಭೋಜನ ಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಚಲಿ ಕೋಣೆ, ಆಮೇಲೆ ಪಾಯ್ಕಾನೆ. ಇಂತ ಈಗ ಬಚ್ಚಲಿ ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
4: ಮತ್ತೆ ಬಚ್ಚಲಿ ಮನೆ ಪಾಯ್ಕಾನೆ ಮನೆ ಒಳಗಲ್ಲ, ಹೊರಗೆ
2: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲ್ ಆಗಲೇ, ಹಿತ್ಲ್ ಹಿತ್ಲ್ ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಹೋಗಿಕೊಂಡ್ ಕಲ್ಲು, ಪಾತ್ರ ಹೋಗಿಕೊಂಡ್ ಕಲ್ಲು, ಹಿಂಗಿಂದೆಲ್ಲ ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬರ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟರ್ ಆದವ, ಈಗ ಬಂದು ವಕೀಲ್ರೆ ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ, ಇದು ಫೌಂಡೇಶನ್, ಇದು ಕಾಣಿ, ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದು ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೆಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವ್ರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈಗ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಕ್ ಬರ್ತದೆ, ನಾವು ಎಂತ ಮಾಡಕ್ಕೆ, ನಮ್ಗೆ ಈಗ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ಮ ಕೆಲಸ ಅಷ್ಟೇ. ಹಾಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ, ಬದುಕಿನಲ್ಲಿ ಏನು ಸೀರೆ ಹೋಗಿದೆ. ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲು ಬಂತು, ನಮ್ಮ ಜನಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದ ಒಂದು ಬದುಕು, ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನು ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
4: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶ್ವಲಿ ಅದೊಂದು ಇರುತ್ತೆ. ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ, ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕೆ ಶುರು ಮಾಡ್ರ. ನೀವ್ ಅದಕ್ಕೆ ಎಂತಲ್ಲ ಸರ್ಕಸ್ ಮಾಡ್ಕಾಯ್ತು?
2: ಬಂದು ಕೂಡ ಹಾಂಗೆ ಆಯ್ತು ಅವರಿಗೆ, ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು ಅದು. ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂಥ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಂದ್ರೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ, ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ಲು. ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ ಆಗ ಅವಳು ಹೇಳಲು, ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಣ್ತು. ಅಷ್ಟು ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೇ ಮದುವೆಯಾಗಿ, ಹಾಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳು ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಲ್ ಅಂತ ಹೇಳಿದ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿ ಅವ್ರು ಕೇಂಬುದು, ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ದು, ನಿನ್ನ ಕನ್ನಡ ಎಂತೋ ಬೇರೆ ಆಯ್ಕ ಅಂತಲ್ಲ ಅಂತ ಅಲ್ಲಿವ್ರ ಕೇಂತ್ರಿಕ. ಹಾಂಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋ ಸನಗೆ ಅಷ್ಟು ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿದ್ಲೀಗ. ಕುಂದಾಪುರ ಕನ್ನಡ ಸ್ವಲ್ಪ ವೇಗದ್ದು ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬತ್ತೆ ರಾಪು ಅವಳಿಗೆ ಬಂದಿತ್ತು ಈಗ.
4: ಆದ್ರೆ ನೀವು ನೋಡಿ, ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು. ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ? ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
2: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡತ್ತು, ಸಾಕ್ಷಿಗಾರ ಹತ್ರ ಮಾತಾಡತ್ತು. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೇಳಕ್ಕೆ
4: ಕಂಫರ್ಟೇಬಲ್
2: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮ್ಯಾಲ್ ಕೂತವರಿದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದು ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪೋರು. ಅವ್ರಿಗೆ ಅರ್ಥತ್ತ, ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತ. ಹಾಗೆ ಅಲ್ಲಿ ಕುಂದಾ ಪ್ರಕರಣ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾ ಪ್ರಕರಣ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದೊಬ್ಬರಿಗೆ, ಆಗ ಕುಂದಾ ಪ್ರಕರಣ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು. ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ ಬಂತು ಅವರಿದ್ದಂತ ಹೇಳ್ರು. ಕುಂದಾ ಪ್ರಕರಣ ಬೈದ್ ಬಿಟ್ರ ನಂಗೆ. ಅವಾಗ ನಿನ್ನ ಕೈಪೆತ್ತಕ್ಕೆಲ್ಲ ಹೇತು ಕಂಡಿದೆಯಲ್ಲ ಅಂದ್ರು, ನಿನ್ನ ಕೈಪೆತ್ತಕ್ಕೆಲ್ಲ ಹೇತು ಕಂಡಿದೆಯಲ್ಲ ಅಂದ್ರು. ಅದು ಕುಂದಾ ಪ್ರಕರಣ ಗೊತ್ತಿದ್ದವ್ರಿಗೆ ಹತ್ತತ್ತೆ, ಯಾರಿಗೂ ಹತ್ತತ್ತಲ್ಲ ಇಳಿದವ್ರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದ್ರಲ್ಲೆಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ದೆ ಅಂತ ಲೆಕ್ಕ. ಅದ್ರ ಅರ್ಥ ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾ ಪ್ರಕರಣ ಬೈ ಬಿಟ್ರಲ್ಲ ಹೆಬ್ಬರ್ ಎಂತ ಹೇಳಿದ್ರೆ ಕಾಂಬ ಅಂತ. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತಂದೆ, ಅದು ನಿಮ್ ಬಳಿ ಬಪ್ಪಕ್ಕಾಗಿತ್ತಂತ. ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ, ಪರಮೇಶ್ವರ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು, ಅಡ್ಡಿಲ್ಲ ಮರ ನೀನು ಅಡ್ಡಿಲ್ಲ, ಹೇಳ್ಕ ಅಂತ ಹೇಳಿ ಆ ರೀತಿ ತಗೊಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ವರೆಗೂ ನಾನು ಹೇಳು, ಹೆಬ್ಬರ್ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದು, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
3: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವ್ರು ಅಂದ್ರೆ ಬರೀ ಮಾತಾಡುದಲ್ಲ, ಕತಿಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸರ್, ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಎಸ್ಎನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದಕ್ಕೆ ಅಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡ ಒಟ್ಟಿಗೆ ಯಾರಿದ್ದಿರ್ಕೆ ಅಂದ್ರೆ ಅದು ಎಸ್ಎನ್ ಹೆಬ್ಬಾರ್ ಅಲ್ಲ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತ, ಆಗಳಿಕ್ಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹೆಂಗ ಅನ್ಸುತ್ತೆ, ನಾವು ಒಂಚು ತಡದಾಯಿ ಹುಟ್ಟಿ ರಾತಿದ್ದಿತ್ತು ಅನ್ಸುತ್ತೆ ಹೆಂಗೆ?
2: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆ ನಮ್ಮನೆ ಬೆಳೆದವ್ರು ನಾವು. ಅಷ್ಟು ಮಟ್ಟಿಗೆ ಅಂದ್ರೆ ದೊಡ್ಡ ಮನೆ ನಮ್ಮದು. ನಮ್ಮದೇ ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳಿಗೆ ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದು ಕಾಂತೆ, ಕಾಲೇಜ್ ಮಕ್ಕಳು ಹೋಗೋದು ಕಾಂತೆ, ಕೆಲಸಲ ನನ್ನ ಮುಂದಿಂದ ಹೋದ್ರು, ಕೆಲಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನಲ್ಲಿರಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದಾಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿಯನ್ನು ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಗನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತ ಪ್ರಯತ್ನ, ಅದು ನಂಗೆ ಖುಷಿ ಕಾಣ್ತು, ಅದು ಉಳಿತು ಖಂಡಿತ.
3: ಆಯ್ತು, ನೀವೀಗ
4: ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿಂದ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡ, ಇದು ಆಸಕ್ತಿ ಅದು ಹ್ಯಾಂಗ್ ಸರ್? ನೀವು ದಿನ ಹೋದಾಗೂ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
2: ಇದು ಬಹಳ ವಿಚಿತ್ರವಾದಂತಹ ಪ್ರಶ್ನೆ ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸ್ವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ. ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿಯಿಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಅನ್ನುವಂಥದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲಿ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ.
3: ರೈಟ್,
2: ನನಗೆ ಹಳತಪ್ಪಗೆ ಪುರುಸೊತ್ತಿಲ್ಲ ಮಾರ್ರೆ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳುದು ಒಂದೇ ಮಾತು, ನಿಮಗೆ ಹಳತಪ್ಪಕ್ಕೆ ಪುರುಸೊತ್ತು ಎಪ್ಪಗಾಗ ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು ಎಂತದ್ರಲ್ಲಾಗ್ಲಿ. ಹಂಗ ಈಗ ತೊಡಸ್ಕೊಂಬುದು ಹ್ಯಾಂಗೆ? ನಾವು ಬೇರೆ ಅಂತ ನಮಗೆ ಇಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದು ಇಲ್ಲ. ಮುಂಚಿನ ಹಳೆ ಹಳೆ ಆಟಗಳೆಲ್ಲ ಹೋಯ್ತು. ಈಗ ಹೊಸ ಆಟ ಯಾವುದು? ಮೊಬೈಲ್. ಮೊಬೈಲ್, ಕಂಪ್ಯೂಟರ್ ಅಥವಾ ಫೇಸ್ಬುಕ್ ಮತ್ತೊಂದು ಇತ್ತು, ಅದರೊಳಗೆ ತೊಡಸ್ಕೊಳ್ಳೋದು. ಅದ್ರ ತೊಡಸ್ಕೊಳ್ಳೋದು ಹೇಗೆ? ನಾನು ಒಂದು ಒಳ್ಳೆ ಹೂ ಬಂತಪ್ಪ, ಅದ್ರದ್ದು ಫೋಟೋ ತೆಗೆದೆ. ಒಂದು ಹುಲಿ ವೇಷ ಬಂತು, ಅದ್ರ ಫೋಟೋ ತೆಗೆದೆ. ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ. ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆ ತಿಂಡಿಗಳು, ಶಾಮಿಗೆಯಿಂದ ಹಿಡಿದು ಪತ್ರಗಳಿಂದ ಹಿಡಿದು ನಮ್ಮ ಮನೆಯಲ್ಲಿ ಹಳತು ಹಳತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟುತ್ತೆ, ಜನರು ತಮ್ಮನ ಮನೆಗೂ ಅದನ್ನು ಮಾಡ್ಕೊ, ತಾವು ಸಹ ಪಟ ಹಾಕು ಅಂತ ಹತ್ತು. ಹಿಂಗೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ ಪ್ರಪಂಚಕ್ಕೆ ಇದ್ರೆ ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನಲ್ಲಿ ಕುಳಿತ ಜನ ಅಲ್ಲ. ಅಷ್ಟು ಜನ ಇದನ್ನ ಕಾಣ್ತಾರೆ ಅಂತ ಆದರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತಂತಾದ್ರೆ ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯಾಗಿ ಕೊಡೋಕಾಗ? ಹಾಗಾಗಿ ಬರೋಕೆ ಶುರು ಮಾಡಿದೆ, ಕತೆ ಬರೋಕೆ ಶುರು ಮಾಡಿದೆ. ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಲ್ಲ. ಕುಂದಾಪುರ ಸಂಗತಿಗೆ ಎಷ್ಟು ಮಟ್ಟಿಗೆ ಅಂತ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ಎಂಬ ನಿಮ್ದು ಕಂಡ್ಕೊಂಡೆ ನಮ್ಗೆ ಗೊತ್ತಾಗ್ತು ಬಾರ್ರೆ. ಮತ್ತೆ ಹೊಸ ಹೊಸ ಸಂಗತಿ ಗೊತ್ತಾಗ್ತ ಕುಂದಾಪುರದ ಏನೆಲ್ಲ ಅಷ್ಟೆಲ್ಲ ನಡೀತಾ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡುತ್ತೆ. ಆದ್ರೆ ಮಾಡಿಸೋಕೆ ನನಗೊಂದು ಉಮೇದು ಇತ್ತು. ಈ ಪ್ರಾಯ ಇತ್ತು, ಇನ್ನೂ 10 ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.
3: ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
2: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬರ್ತಿಲ್ಲ, ಅಷ್ಟೇ
3: ಬರ್ತಲ್ಲ.
2: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ಕೆ ಬರ್ತೀನಿ. ನನಗೆ ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡೋಕೆ ಹತ್ತಿರ ಅದು ಏನೇನೋ ಅದ ಕಡೆಗೆ ಹಂಗೆ ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
4: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತಾ. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು, ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರೆ ಸಾಕ,

0: ಅವಳು ನಗಾಡ್ತಿದ್ಲು, ಮತ್ತೆ ಹೇಳ್ತಿದ್ಲು ಹೀಗೆ ಹೀಗೆ ಹೇಳಿದ್ ಅಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
1: ಟೈಮ್ ತಕ್ಕಂತ.
0: ಅದು ನಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಇಲ್ಲಿ.
2: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ. ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡುದು, ಒಬ್ರು ಬಾಯಿ ತುಂಬಾ ಮಾತಾಡೋದು, ಮತ್ತೊಬ್ರು ಸೈಲೆಂಟ್ ಆಗಿರ್ಬೋದು. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರೆ ಇವ್ರಂತ?
1: ಇಲ್ಲ
0: ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ. ನಮ್ಮನೇಲಿ ಸುಮಾರು ಜನ, ಎಲ್ಲಾ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಆದ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ, ಮಾತ್ರ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೆ ಏನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
2: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವ್ದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ ಭಾಷೆ ನಾ ಹೇಳಿಕೊಡ್ತಿ ನನ್ ಭಾಷೆ ನಾ ಹೇಳಿಕೊಡ್ತಿ ಇದು ಇಲ್ಲಿ
0: ಹಾಗೇನಿಲ್ಲ. ಅದೇ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು, ಯಾಕೆ ನಾನ್ ಮೂರು ಹೆತ್ತದ ಕಾಸುಗೂಡಲ್ಲಿ ಎಲ್ಲ ಕನ್ನಡ ಮಾತ್ರ. ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತಲ್ಲಿ, ಇಲ್ಲಿ ಬರುವಾಗ ಕಷ್ಟ ಆಗ್ತದೆ ಅದು. ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅದೇ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೇ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
2: ಈಗ ನಿಮ್ ಮಕ್ಕಳ ಕುಂದಾಪುರ ಕನ್ನಡ ಹ್ಯಾಂಗ್ ಮಾತಾಡ್ತಾರೆ?
0: ಲಾಯಕ್ ಮಾತಾಡ್ತಾರೆ,
1: ಲಾಯಕ್ ಮಾತಾಡ್ತಾರೆ.
0: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು, ಅವ್ರ ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ,
2: ಅದು ಟೋನ್ ಟೋನೇ ಚೇಂಜ್ ಇರುತ್ತೆ.
0: ಹೌದು, ಆಗ ಆಚೀಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನ್ ಸ್ವಲ್ಪ
2: ದಾಕ್ಷಿಣ್ಯ ಸಂಕೋಚ
0: ಅದೇ
2: ಅವ್ರಿಗೆ ಫುಲ್ ಅಪೋಸಿಟ್
3: ಕನ್ನಡ.
2: ಅದೇ ಅದೇ ಅದೇ ನಾ ಕೇಳದು, ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಆಪದ. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟ್ ಇರ್ತಾರ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳುದಾರೆ,
0: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
2: ಬಾರಿ ಲೈಕ್ ಇತ್ತು,
0: ನಾನ್ ತುಂಬಾ ಇಷ್ಟ ಪಡ್ತೀನಿ ಅದನ್ನ.
2: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎಸ್ ಎನ್ ಹೆಬ್ಬಾರ್ ಅವರು ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವ್ರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲು ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು. ಯಾಕಂದ್ರೆ ನಮ್ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕಂಕಾಗ ಅಂತ ನಮ್ಗೆ ಶಾನಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎಎಸ್ ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು. ಸರ್, ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ ಇಷ್ಟೊತ್ತು ಮಾತಾಡ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
3: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡ ಸಂಸ್ಕೃತಿ ಅದು. ಹಾಂಗಾಗಿ ಮಳೆ ಜೋರು ಪಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೋರು ತಿಂಬುದಂದ್ರೆ ಎಷ್ಟು ಖುಷಿಯಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
2: ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM ಬಂಡರ್ಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
4: ಹೋಯ್, ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾಪುರ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂಬ್ರೆ, ಕೆಲವು ಗಾದೆಗಳಿಗೆ ಕಥಿ ಸಹಿತ್ ಅಂಥದೊಂದು ಗಾದಿ ಮಾತೇನು ಅಂತ ಹೇಳಿಕೊರ್ಟಿದ್ನೆ. ಒಕ್ಕೋಡಿಯವ್ರು ಬಂದ್ರಂಬ್ರು ಗಾಡಿ ಓಡಿಸಿ ಕೊಟ್ರಂಬ್ರು ಅಂತೊಂದು ಗಾದಿ ಇತ್ತು. ಕಥಿಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರು ಬೆಂಕಿ ಹತ್ಕೊಂಡದಂಬ್ರೆ. ಪಕ್ಕದ ಮನೆಯವರು, ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೊ ಹೋಗ್ತಿದ್ರಂಬ್ರು. ಅವ್ರು ಈ ಬೆಂಕಿ ಹತ್ಕೊಂಡದ ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಮ್ರು. ಓಡಿ ಬಂದು ಕೆಲಸ ಮಾಡೋದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಎತ್ಕೊಂಡಿತ್ತು, ಅದಕ್ಕೊಂದು ನೀರ್ ಹಾಕ, ಇಲ್ಲಿ ಗ್ವಾಡೆ ನೀರ್ ಹಾಕ, ಏ ಇಲ್ಲಿ ಬುಡ್ದ ನೀರ್ ಹಾಕ, ಅಲ್ಕ ಹೊಂಚ ಮೇಲೆ ಹತ್ಕೊಂಡಿತ್ತು ಅಲ್ಲಿ ನೀರ್ ಹಾಕ ಅನ್ಕಂಡು ಬರೀ ಯಜಮಾನಿಕೆ ಮಾಡ್ತಿದ್ದೀರಮ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿ ಒಂದು ಉಳ್ಕಂತಮ್ರು ಕಣಿ. ಇವ್ರು ಊರ್ ಜನರೆಲ್ಲ ಅದನ್ ಕಂಡು ಒಕ್ಕೊಡಿಯವ್ರು

0: ಅಂದ್ರ ಗ್ವಾಡಿಯನ್ ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕೊಂಡು ವ್ಯಂಗ್ಯ ಮಾಡ್ಕೊಂಡು ಈ ಗಾದಿ ಮಾತನ್ನು ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದರೂ ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇಕಂತ್ರ. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಪ್ರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ತು ಕಣಿ. ಹೇಳುದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತದ ಹೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗ್ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪೋರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡ ತಿಳ್ಕಣಿ. ಅಕ್ಕ ನಾ ಬತ್ತೆ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮಿತ್ ಪುರಾಣಿಕ, ನಮಸ್ಕಾರ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ್ ಕಾಣಿ, ಅಲ್ಲಲ್ಲ ಕೇಣಿ.

0: ನೆನ್ನೆದೆಯ ಕಡಲೇಕೆ ಬೀಗುತ್ತಿಯುವುದು.
1: ದ್ಯಾಸಿ ತಿಂಗ್ಳ ಜಕ್ಣಿ, ಸ್ವಾಣಿ ತಿಂಗ್ಳಲ್ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
2: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಅಪ್ಪಯ್ಯ, ಓ ಅಪ್ಪಯ್ಯ.
4: ಅಯ್ಯಯ್ಯ, ಎಂತ ಐತಣ್ಣ ನಿಂಗೆ? ಬೇಳ ಮುಂಚೆ ಹೊಸ್ಲ ಕಡೆ ನಂಗೆ ನಿತ್ಕ ದೇವಣ್ಣ ನಾಯ್ಕರ ಮನೆ ಎಮ್ಮಿ ಬೈರ್ ಹಾಕ್ದಿರ ಕೊಡ್ಲಕ್ ಹೋಗುತ್ತಲ್ಲ, ಹಾಂಗ ಹೋಗ್ತಿದ್ದೆ ಇವ್ ಹೊತ್ತ ನಿಂದ. ಹಾ ಇದ್ಯಾರ, ನಾನು ಗಮ್ಮತ್ತಿಗೆ ದೇವಣ್ಣ ನಾಯ್ಕರ ಸುದ್ದಿ ಹೇಳದ್ ಮಾರ್ರೆ, ನೀನ್ ಕಂಡ್ರ ಅವ್ರ ಮಗನನ್ನೇ ಕರ್ಕ ಬಂದಿದೆ.
3: ಅಪ್ಪಯ್ಯ, ಇನ್ಮೇಲೆ ಇವ್ರ ಬರೀ ದೇವಣ್ಣ ನಾಯ್ಕರ ಮಗ ಅಲ್ಲ,
4: ಮತ್ತೆ
3: ನಿಮ್ ಅಳಿಯ.
4: ಏಪ್ರಿಲ್ ಒಂದಕ್ಕೆ ಮಾತ್ರ ಏಪ್ರಿಲ್ ಪುಲ್ ಮಾಡುದ, ತಿಂಗಳಿಡೀ ಮಾಡ್ತೇಕಂದಲ್ಲ.
3: ಅಪ್ಪಯ್ಯ, ನಾನ್ ಕಾಮಿಡಿ ಮಾಡ್ತಿಪ್ಪದಲ್ಲ, ನಾ ಸೀರಿಯಸ್ ಆಯ ಹೇಳ್ತಿಪ್ಪದ. ನಾನ್ ಮದಿ ಅಂದಳಿ ಆದ್ರೆ ಈ ದ್ಯಾವಣ್ಣ ನಾಯ್ಕನ ಮಗನ್ ಮಾತ್ರ, ಇಲ್ಲಾಂದ್ರೆ ನಾನ್ ಕೊರಳಿಗೆ ಉರುಳು ಹಾಕೊಂಡು ಸೊತ್ತೋತೆ.
4: ಅಯ್ಯಬ್ಬ, ಒಂದ್ರ ಅಗಳಿ ತಪ್ಪಿ ಹೋಯ್ತು.
3: ಅಪ್ಪಯ್ಯ ಹೆದ್ರಬೇಡಿ, ನಾನು ಮ್ಯಾಳಿಗ್ ಬಳ್ಳಿ ಹಾಕಂಬತ್ತಿಗೆ ನಿಮ್ ಹೆಸರನ್ ಬರ್ದಿಟ್ಟೆ ಬಳ್ಳಿ ಹಾಕಂತೆ.
4: ಏ ದೇವ್ರೆ, ಇದು ನನ್ ಬುಡಕ್ಕೆ ಬಂತಲ್ಲ. ಹಾ ಹಾ, ಅದಿರ್ಲಿ, ನನ್ನ ಅಳಿ ಅಪ್ಪಕ್ಕೆ ಅವನಿಗೆ ಎಂತ ಯೋಗ್ಯತೆ ಇತ್ತ?
3: ಅವ್ರು ತುಂಬಾ ಒಳ್ಳೇರಪ್ಪ.
4: ಒಳ್ಳೆತನ ಹೊಟ್ಟೆ ತುಂಬಸುದಿಲ್ಲ,
3: ಅವ್ರ ಹೊತ್ರ ಹೊತ್ತ ಎಮ್ಮಿತ್ತ.
4: ನೀನು ದಿನ ಕೊಡ್ಕೆ ನಿತ್ಕೊಂಡು ಗೊಬ್ಬರ ಕೋರ್ತ ಕಣಕಷ್ಟೇ.
3: ಅವ್ರಿಗೆ ಯಾವ ಕೆಟ್ಟ ಅಭ್ಯಾಸವೇ ಇಲ್ಲಪ್ಪ.
4: ಹ್ಮ್, ಇದ್ಯಾವುದು ಸಾಕತ್ತಿಲ್ಲ, ಇನ್ನು ಎಂತದೋ ಬೇಕ.
3: ಅವ್ರ ಹತ್ರ ಮೂರ್ ಗ್ಯಾಸ್ ಅಂಡಿ ಇತ್ತಪ್ಪ.
4: ಎಂತ ಗೆಣಕ್ ತಿಂದಿನ?
3: ಅಪ್ಪಯ್ಯ, ಗ್ಯಾಸ್ ಅಂಡಿ ಅಂದ್ರೆ ಮೂರ್ ಗ್ಯಾಸ್ ಸಿಲಿಂಡರ್ ಅಪ್ಪ.
4: ಎಂತ ಮೂರ್ ಗ್ಯಾಸ್ ಸಿಲಿಂಡರ್? ಹಂಗಾರೆ ನಂಗ್ ಹುಡ್ಗ ಓಕೆ.
3: ಏ ಬಬ್ಬರ್ ಯಾವ

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ನಮಸ್ಕಾರ. ನಾನು ಅನುಶ್ರೀ. ನಾವು ಕೋಟಾದ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು, ಹೆಣ್ಮಕ್ಕಳು. ಕೆಂಬುವರೆಲ್ಲರಿಗೂ ನಾವಿಲ್ಲಿಂದಲೇ ಅಡ್ಬೀಳ್ತೋ. ಈ ಸಲ ಅಂತೂ ಮಳೆಗಿಳಿ ಎಲ್ಲ ಕಮ್ಮಿ ಆಯ್ತು. ಇನ್ನ ಸಡಿ ಒಡ್ರಲ್ಲಿತ್ತೆ ಅದೆಲ್ಲ ಹೋಯ್ರಿ. ಈಗೊಂದ್ ಗಮಕ ಕೆಂಬಲ್ಲ. ಗಮಕ ಅಂದ್ರೆ ಎಂತ ಅಂತ ಗೊತ್ತಾ ನಿಮ್ಗೆ? ಈಗ ಹೇಳ್ತಿ ಕೇಣಿ. ಕಾವ್ಯನ ಹಾಡ್ತಾ ಹಾಡ್ತಾ ಅದ್ರ ಅರ್ಥ ವಿವರಿಸುದು. ಇಲ್ಲೇ ರಾಗ ಲಯ ಬಹಳ ಮುಖ್ಯ ಆತ್ ಕಾಣಿ. ನಾವು ಆಯ್ಕೆ ಮಾಡ್ಕೊಂಡದ್ದ 8th class ಪಠ್ಯ ಪುಸ್ತಕನ. ಅದ್ರಗೆ ಕನಕದಾಸರು ಬರೆದ ರಾಮಧನ್ಯ ಚರಿತೆ ಅಂತ ಇತ್ತಲ್ಲ, ಅದನ್ನ ಗಮಕ ರೂಪದಲ್ಲೇ ಪ್ರಸ್ತುತ ಮಾಡಿದ್ರು. ಲೈಕ್ ಮಾಡಿ ಕೇಂಬಕ. ವ್ಯಾಖ್ಯಾನ ಮಾಡುವವರ ಸೃಷ್ಟಿ, ಸಮೀಕ್ಷಾ ಅನಘ, ಹಾಡುವವರ ಆರಭಿ.

ರಾಮ ದೇವ್ರ ಲಂಕೇಲಿ ಅದೇ ಅಲ್ಲಿನ ರಾಜ ಕೂಳ ರಕ್ಕಸ ರಾವಣನ್ನ ಅವನ ಬಂಧು ಬಳಗನೆಲ್ಲ ಚಟ್ನಿ ಮಾಡಿ ಮ್ಯಾಳಿ ತಿಪ್ಪಿ ಕೊಂದು ಹೆಂಡತಿ ಸೀತಮ್ಮನ ಕರ್ಕಂಡ್ ಬಪ್ಪತಿಗೆ ನಮ್ ಗೌತಮ ಋಷಿಗಳ ಗುಡ್ಸ್ಲಿಕ್ ಬಂದಿರು. ಬಂದವರನ್ನ ಉಪಚರಿಸಿದೆ ಇಪ್ಪುಕಾತ. ನಮ್ಮೂರಲ್ಲೇನ್ ಬೆಳಿ ಕಮ್ಮಿ ಆತ, ಸಾಕ್ ಸಾಕಂಬಷ್ಟು ಗೋಧಿ ಬೆಳಿತ್ತು. ಸಾಮೆ ಏನ್ ಕಡಿಮೆ ಇಲ್ಲ, ಎಲ್ ಕಂಡ್ರು ನವಣಿ ಜೋಳದ ರಾಶಿ ರಾಶಿ ಹಾರಕ್ಕೂ ಇತ್ತು. ಎಲ್ ಕಂಡ್ರು ಬತ್ತತ್ತಿರಿ, ಮಧ್ಯ ಮಧ್ಯದಲ್ಲಿ ರಾಗಿ. ಹಿಂಗಾಯಿ ಅದ್ರೊಳಗೆ ಎಂತೆಲ್ಲ ಅಡ್ಗಿ ಮಾಡು ಕಾತ್ತೋ ಅದನ್ನೆಲ್ಲ ಮಾಡಿರು. ಎಲ್ಲ ಸಮಾ ಇಳಿಸಿರು, ಎಲ್ಲ ಊಟ ಆಯ್ತಾ? ರಾಮದೇವ್ರು ಸುಮ್ನಿರ್ಕ ಬ್ಯಾಡ್ದ, ಒಂದು ಪ್ರಶ್ನೆ ಹಾಕ್ರು. ನಿಮ್ಗೆ ಯಾವ್ದ್ರ ಅಡ್ಗಿ ಖುಷಿ ಆಯ್ತು, ರುಚಿ ಇತ್ತು? ಉಂಡು ಜನಕ್ಕೆ ದೊಂಡಿ ಜೋರಮ್ರು, ಎದ್ನೋ ಬಿದ್ನೋ ಅಂತ ಎಲ್ಲ ಹಾರಿ ಒಂದೊಂದು ಧಾನ್ಯದ ಹೆಸರು ಹೇಳ್ರಿ ಕಾಣಿ. ರಾಜನ್ ತಲಿ ಚಿಟ್ಟ ಹಿಡ್ದೋಯ್ತು, ಕೈ ಮೇಲೆತ್ತಿ ಎದ್ದು ನಿಂತು ಕೂಡ್ಲೆ ಎಲ್ಲ ಗಪ್ ಚಿಪ್. ಗೌತಮರನ್ನ ಕಾ ಅಂತ ಕೇಂಡ, ನೀವೆಂತ ಹೇಳ್ತ್ರಿ?

0: ದೇವ್ರೆ, ಬೇರೆ ಕಡೆ ನಂಗೊತ್ತಿಲ್ಲ, ನಮ್ಮೂರಲ್ಲಂತೂ ರಾಗಿಯೇ ಗನದ್. ಹಾಂಗಿಪ್ಪತ್ತಿಗೆ ಬೇರೆ ಎಲ್ಲ ಎಂತಕ್ಕೆ?
1: ತಡಿನಿ, ನಾ ಹಿಂಗ್ ಹೇಳ್ತೆ ಅನ್ಕ ಸಿಟ್ ಮಾಡ್ಕೋಬೇಡಿ. ಎಂತ ಹೇಳ್ರಿ, ನಮ್ಕಿಂತ ರಾಗಿಯೇ ಗನದಂದ್ರಿ ಅಲ್ಲ, ಅದು ನಾನ್ ಭತ್ತ. ನನ್ನಿನ್ ಮಾಡಿದ ಅನ್ನ ಪಾಯಸ ಹುಗ್ಗಿ ತಿನ್ಕಂಡ ನೀವ್ ಹಿಂಗ್ ಹೇಳುದ? ನಿಮ್ ಕಣಗಿದ್ದರ್ ಎಲ್ಲ ತಪಸ್ ಮಾಡಿ ಒಳ್ಳೇರಂತ ಅನ್ಕಂಡ್ ಪಕ್ಷಪಾತ ಮಾಡುದಿಲ್ಲ ಅನ್ಕಂಡಿದೆ. ಆರ್ ಈಗ ಕಂಡ್ರೆ ಹರ ಹರ ಈ ಪಾಟಿ ಸುಳ್ಳು ಹೇಳುದಾ?

ಧರ್ಮದ ಬೇರನ್ನ ಅರ್ದು ಕುಡ್ದವ್ರು ನೀವು, ನಿಮ್ ಗೊತ್ತಿಲ್ಲದಿಲ್ಲ ಅನ್ಕಂಡಿದ್ದೆ. ಆರ್ ಈಗ ಕಂಡ್ರೆ ಕತಿ ಪರ್ಚಾಯ್ತ್. ನಾ ಎಣ್ಸ್ಕೊಳದ್ದೆ ಒಂದ, ಈಗ ಆದ್ದೆ ಬ್ಯಾರೆ. ಹಿಂಗೆ ನಿಮ್ಮೆಲ್ಲ ಧರ್ಮ ಕೆಲ್ಸಕ್ ಬೇಕಾದ್ ನನ್ನೇ ಹಿಂಗ್ ಸಸಾರ ಮಾಡುದ? ನನ್ ದೊಡ್ಡಸ್ತಿಕೆ ನೀವ್ ಹಿಂಗ್ ಬೂಸ್ ಮಾಡುದ? ಆಯ್ಲಿ, ನಾನಂತೂ ಬ್ಯಾಡ್ದವನೇ. ಹೊಯ್ಲಿ ಬಿಡಿ, ಈ ಗೋಧಿ ಇದಿತ್, ಜೋಳ ಇದಿತ್, ನವಣಿ ಇದಿತ್, ಇದ್ಯಾವ್ದು ನಿಮ್ ಕಣ್ಣಿಗ್ ಬೀಳ್ಲ ಅಲ್ಲ? ಆ ಕಪ್ಪು ಹಪ್ಪು ರಾಗಿ ನಿಮ್ ದೊಡ್ಡವನಾದ ಅಲ್ಲ? ಏ ಕರಿ ರಾಗಿ.

ಮಾತ್ರಕ್ಕೆ ನಿನ್ ತೊಟ್ಲಿನ ಮೇಲ್ ಕಟ್ಟಿ ತನ್ಕಂಡು ಬೀಗ್ಬೇಡ. ಏನ ನೀ ನಮ್ಮೆಲ್ಲರ್ಕಿಂತ ಉಂಚ, ನಿನ್ ಯೋಗ್ಯತೆ ಎಂತ ನಾನ್ ಏನ್ ಅನ್ಕಂಡ ನಮ್ ರಾಮದೇವ್ರಿಗೆ ಲಾಯಿಕ್ ಗೊತ್ತಿತ್. ನಿನ್ ಯೋಗ್ಯತೆಗಿಷ್ಟ್ ಬೆಂಕಿ ಹಾಕ, ನೀನ್ ತುಂಬಾ ಒಳ್ಳೆಯನಂತ ದೇವ್ರ ಹತ್ರ ನಿಂಗ್ ಸಿಂಹಾಸನವಾ? ನೀ ಒಬ್ಬ ಹುಚ್ಚ ಗತಿವೀನ, ನೀ ಯಾವ್ದಕ್ಕಾತ್ಯ ನಾ ಎಂತವನಂತ ಗೊತ್ತಿತ್ತಾ?

ಈ ಮಣ್ಣಿನ ದೇವ್ರು, ನಾವು ನಮ್ ಕಣ್ ಬಂದ್ ಬೀರಾಮ್ರಿದ್ರಲ್ಲೆ, ಅವ್ರು ಜನಿವಾರ ಹಾಕುವತಿಗೆ, ಲಾಯಕಿನ ಊಟಕ್ಕೆ, ಮಂತ್ರಾಕ್ಷತೆಗೆ, ಸೋಬಾನೆ ಹಾಡುವತಿಗೆ, ಆರ್ತಿ ಕಾಲಕ್ಕೆ, ಹೋಮ ಆಪತಿಗೆ, ಕಡಿಗೆ ಅರ್ಮನೆಗ್ ನಮ್ ರಾಮದೇವ್ರ ಗರ್ಜಿ ನೈವೇದ್ಯ ಕಾಪನು ನಾನೇ. ಎಲ್ಲಾದ್ರೂ ಒಂದ್ ತಾವ್ ನಿನ್ ಹಪ್ಪು ಮುಖ ತೋರ್ತಾ ಹೇಳ, ಸೊಡ್ಡ ಬಾಡಿ ಕಪ್ಪಾದ್ಯಾಕ.

0: ಆಯ್ತ, ಈಗ ಬಿಡಿಸ್ತೇಕ ನಿನ್ ಇರಿಸ್ತಿಕೇನ? ನಿನ್ ಯೋಗ್ಯತೆ ನಂಗ್ ಗೊತ್ತಿಲ್ಲ. 10 ದಿವಸ ನಿನ್ನ ಗಾಳಿಗೆ ಇಟ್ರೆ ಹುಳ ಕುಟ್ಟಿ ಮನಿ ನಿಂದ ಫಸ್ಟ್ ನಿಂತಾಕತ್. ದುಡ್ಡಿದ್ದವ್ರನ್ ಕಂಡ್ರೆ ಅವ್ರ ಹಿಂದೆ ಓಡ್ತೆ, ಬಡವ್ರನ್ ಕಂಡ್ರೆ ಅವ್ರನ್ ಮುಟ್ಟಿ ಮೂಸೋದಿಲ್ಲ. ಹಸಿ ಬಾಣಂತಿಗೆ ಕಾಯಿಲೆ ಬಿದ್ದವರಿಗೆ ನಿನ್ನ ಕಂಡ್ರೆ ಆತಿಲ್ಲ. ಹೇಳದ್ ಬಾಯಿಗೆ ಹಾಕುದ್ ನಿನ್ನನ್ನೇ ಅಲ್ದನ. ಇಷ್ಟಲ್ಲ ಈ ಪತಿಗೆ ನೀನಿದ್ದ ಎಂತ ಆಯ್ಕ? ನೀನ್ ಬರೀ ಕೊಳ್ಕ, ಇಷ್ಟ ಅಲ್ದನ. ಬಿಡಿಸ್ತೇಕ ನಿನ್ ನೀರಿಸ್ತಿಕೇನ?
1: ಅರ

0: ಬಂತಂದ್ರೆ ನೀ ಎಲ್ಲಿ? ಕೂಳಿಗೆ ಭಂಗ. ಜನ ಹಸುವೋ ಹಸುವೋ ಅನ್ಕಂಡ ಬೊಬ್ಬೆ ಹತ್ತಿ ಪತಿಗೆ ಅವ್ರ ತುತ್ತಿಗ್ ಬಪ್ಪವ ನಾನ್ ರಾಗಿ. ಅಷ್ಟೊತ್ತಿಗೆ ಹೇಳುಕೆ ನಿನ್ ಹೆಸ್ರೇ ಇಲ್ಲ. ಏ ಆಗ ನೀನ್ ಮಾತ್ರ ಅಲ್ದ, ನೀನ್ ಬರ್ದ ಅಂದ್ಯಲ್ಲ ಆ ಜೋಳ ನವಣಿ ಗೋಧಿ ಯಾರು ಕಾಂಬುಕಿಲ್ಲೆ. ಹಾಂಗಿ ಪತಿಗೆ ನೀವೆಲ್ಲ ನಂಗೆ ಸಾಟ್ಯ ಸಾಕ, ಇನ್ನಾರು ಬಾಯಿ ಮುಚ್ಚುತ್ತ್ಯಾ?
1: ಹಿಂಗೆ ರಾಗಿ ಮತ್ತೆ ಭತ್ತದ ಮಧ್ಯೆ ಬಾರಿ ಮಾತಿನ ಹೊಯ್ಕೈ ಆ ಪತಿಗೆ. ದೇವ್ರ ಹೇಳ್ರ ಪರ

0: ತಾವೇ ಹೆಚ್ಚಿನರ್ ಅಂತ ಜಗಳ ಇದ್ದದ್ದು ಭತ್ತ ಮತ್ತೆ ರಾಗಿ ಮಧ್ಯೆ. ಅದಕ್ಕೆ ಅವರಿಬ್ರನ್ನ 6 ತಿಂಗಳ ಸೆರೆಲ್ ಹಾಕಿ ಈಗ ತಂಗೆ ಅಯೋಧ್ಯೆಗೆ ಹೋಪುಕಿತ್ತಂತ ಹೋಯೇ ಬಿಟ್ರು. ಕಡೆಗೆಂತ ಇದ್ ಗೊತ್ತಾ, 6 ತಿಂಗಳ ಸೆರೆ ಆಯಿ ಹೊರಬಪ್ಪತಿಗೆ ಭತ್ತ ಜೊಳ್ಳ ಇತ್ತು, ರಾಗಿ ಇದ್ದ ಹಾಂಗೆ ಇತ್ತು. ಈಗ ಹೇಳಿಕಾಂಬ ಯಾರ ಮೇಲ?
1: ಈಗ ಗೊತ್ತಾಯ್ತಲ್ಲ ಗಮಕ ಅಂದ್ರೆ ಎಂತ ಅಂತ. ಮುಂದಿನ ಕಾರ್ಯಕ್ರಮಕ್ಕೆ ಹೋಪಲ್ಲ. ಮನಸ್ಸಿನ ಭಾವನೆಗಳ, ಕಲ್ಪನೆಗಳ, ಅನುಭವಗಳ, ಆಲೋಚನೆಗಳ ಸುಂದರವಾದ ಪದಗಳಲ್ಲಿ ಲಯಬದ್ಧವಾಗಿ ರಾಗ ಪೂರ್ಣವಾಗಿ ವ್ಯಕ್ತಪಡಿಸುವುದನ್ನೇ ಕವಿತೆ ಅಂತ ಹೇಳ್ತ್ರಮ್ರ. ಈ ಚಿರಪಟಿ ಮಳಿ ಬಪ್ಪತಿಗೆ ಚಕ್ಲಿ, ಗೆಣ್ಗಿನ ಹಪ್ಪಳ, ಸುಟ್ಟದ ಗಾಯ್ ಬೀಜ, ದಾನಿ ತಿಂತ ಕವಿತೆ ಕೆಂಬಕ. ಹಾ, ಕವಿತೆ ಓದುವರ ಇಂಚರ ಮತ್ ಸೃಷ್ಟಿ.
2: ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಗೆದ್ದಂಗೆ ಹೋರಿದೆ ದರ್ಬಾರ್ ಮಳೆರಾಯ ನಮ್ ಪಾಲಿಗ್ ದೇವ್ರ. ಎಲ್ಲಾ ಬದಿಯಂಗೂ ಬೋಗರ್ಕ ಮಳಿ, ಈ ಮಳಿಗೆ ಕೆಪ್ಪಿ ಹಾಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ. ಈ ಮಳಿಗೆ ಕೆಪ್ಪಿ ಹಾಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ.
3: ಮಳಿ ಇಲ್ಲ ಮಳಿ ಇಲ್ಲ ಅನ್ಕಂಡ್ ಈ ಸಲ ಒಂದ್ ರಜೆ ಕೊಡ್ದಿಲ್ಲ ಎಣ್ಸ್ಕಂಡ್, ಅಂತೂ ಇಂತೂ ಮಳಿಯೂ ಬಂದ್ ಶಾಲೆಗೊಂದ್ ರಜೆಯೂ ಸಿಕ್ತು. ಒಂದ್ ಬದೆಗೆ ಎಲ್ಲಾ ಬದಿ ಬೊಳಕ ಹಾರೆ, ಮತ್ತೊಂದ್ ಬದೆಗೆ ಬಿಸ್ಲು ಜೋರೆ. ಅಂತೂ ಇಂತೂ ಮಳಿ ಕತಿಯೊಳಗೆ ನಟ್ಟಿ ಮಾಡ್ದವ್ರ ಯತಿಯೊಳಗೆ. ವೈನಾಡಗೆ ಗುಡ್ಡ ಕುಸ್ತ್ ಬಿದ್ರೆ ನಮ್ ಬದೆಗೆ ನೆಲ ಚಂಡಿಯೂ ಇಲ್ಲ. ಒಂದ್ಸಲ ಮಳಿ ಬಂದ್ರೆ ಇನ್ನೊಂದ್ಸಲ ನೀರಿನ ಪಸಿಯೂ ತೋರುದಿಲ್ಲ. ಅದ್ರೊಳಗೂ ನಮ್ಮನಿ ಬೆಕ್ಕ ಒಂದು ಒಲಿಯೊಳಗಿದ್ರೆ ಮತ್ತೊಂದ ಹಸಿಯೊಳಗಿರತ್. ಪಾಪ ಅದ್ರ ಕಷ್ಟ ಯಾರ್ ಕೇಂತ್ರೆ? ಆರು ಒಂದ್ ವಿಚಾರ ಇತ್ತು ಕೇಣಿ, ಹಿಂಗೆಲ್ಲ ಆಪುದ್ ಎಂತಕ್ಕೆ? ಯೋಚನೆ ಮಾಡ್ಕಲ್ದ ಉಂಡ ತಿಂದ ಗೆಂಡಿ ಪುತ್ತುಳಿ ಆಪುದ್ ಬೇಡ, ಚೂರು ಯೋಚನೆ ಮಾಡುವ ಅಕ್ಕ.
1: ಎಷ್ಟ್ ಚಂದ ಇದ್ದಿತ್ತಲ್ಲ ಕವಿತೆ, ಅದೆಲ್ಲ ಬಿಡಿ. ಅಬ್ಬಿ ಅನ್ಕೊಳ್ಳೆ ನಂಗೊಂದ್ ಕವನ ನೆನ್ಪತ್ ಕಾಣಿ. ಅಮ್ಮ ಅಂದರೆ ಅಕ್ಷಯ ದೀಪ, ಕತ್ತಲೆಯಲ್ಲಿ ಬೆಳಕಿನ ರೂಪ. ಅಮ್ಮ ಅಂದರೆ ಮಮತೆಯ ಸಾಗರ, ಜೀವನದಲ್ಲಿ ಪ್ರೀತಿಯ ಆಧಾರ. ಎಷ್ಟ್ ಲೈಕ್ ಇತ್ತಲ್ಲ ಅಬ್ಬಿ ಬಗ್ಗೆ ಮಾತಾಡಕ್ ಹೊರೆ ಎಷ್ಟು ಮಾತಾಡ್ಲಕ್ಕ. ನಾನ ಇಷ್ಟೆಲ್ಲ ಎಂತಕ್ ಹೇಳದಂದ್ರೆ ಅಬ್ಬಿ ಬಗ್ಗೆ ಒಂದ್ ಸಣ್ಣ ಪ್ರಹಸನ ನನ್ ಸ್ನೇಹಿತರೇ ಬರ್ದಿರಮ್ರ, ಅದನ್ನೀಗ ಕೇಳ್ಕಬಪ್ಪಾಕ. ಸಹನ, ರಿಷಿಕಾ, ಆರಬಿ ಇವರೆಲ್ಲ ಇದ್ರ.
4: ಮಗ ಬೇಗ ಎದ್ ಮುಖ ತಳ್ಕಂಡ್ ಬಾ, ನಿಂಗಿಷ್ಟ ತಿಂಡಿ ಮಾಡಿದೆ, ಏಳ್ ಬತ್ಲಿಗ್ ಹೋಯ್ ಬಾ.
0: ನಿನ್ ತಿಂಡಿನ್ ತಕೊಂಡ್ ಹೋಯ್ ಆ ನಾಯಿಗ್ ಹಾಕು, ನಂಗೇನ್ ಬೇಡ, ದಾರಿ ಬಿಡು, ನಾ ಹೋಯ್ ಮುಖ ತೊಳ್ಕೊಂಡ್ ಶಾಲಿಗ್ ಹೋತಿ.
4: ಹೊಯ್ಲಕ್ ಮಗ, ಈಗ ಎರಡೆರಡ್ ತಳಿ ದೋಸೆ ತಿನ್ಕೊಂಡಾರು ಹೋಗ್ ಮಗ.
0: ನಂಗೆ ಹೊಸ ಲಂಗ ಬೇಕಂದ್ರೆ ದುಡ್ಡಿಲ್ಲ ಅಂತೆ, ಅಪ್ಪನಿಗೆ ಕುಡುಕೇನ್ರೆ ಡಬ್ಬಿಯೆಲ್ಲಾ ಹುಡುಕಿ ಕೊಡ್ತೆ. ನನ್ ಕಂಡ್ರೆ ನಿಂಗೊಂದ್ ಚೂರು ಪಿರುತಿಲ್ಲ, ಎಂತಾರು ಮಾಡ್ಕೊ ಹೋಗಚ್ಚೆ.
4: ಅಯ್ಯೋ ಮಗ, ಹಸ್ಕಂಡೆ ಹೋದ್ಯ, ಈ ದೋಸೆಯಿಂದ ನಂಗಾರು ಸೇರುತ್ತ? ಅಯ್ಯೋ ದೇವ್ರೆ, ನನ್ ಗಿರಾಚಾರ್ವೆ.
0: ನಾ ಶಾಲೆ ಹೋಯ್ ಬತ್ತಿ.
5: ನಮಸ್ತೆ ಟೀಚರ್.
6: ಇವತ್ತು ಯಾರೆಲ್ಲ ಬಂದಿದ್ದೀರಾ?
5: ಎಲ್ಲರೂ ಬಂದಿದ್ದೀವಿ ಟೀಚರ್.
6: ಹಾ, ಎಲ್ರೂ ಬಂದಿದ್ದೀರಾ, ಸರಿ. ಇವತ್ತಿನ ಕನ್ನಡ ಪಾಠ ಏನ್ ಗೊತ್ತಾ? ಅಮ್ಮ. ನಿಮ್ಮೆಲ್ರಿಗೂ ಗೊತ್ತು ಅಮ್ಮನ್ ಬಗ್ಗೆ. ನಮ್ಮ ಎಲ್ಲಾ ಕನ್ನಡದ ಕವಿಗಳು ಅಮ್ಮನ ಗುಣಗಾನ ಮಾಡ್ದವ್ರೆ. ನಮ್ಮ ಡಾಕ್ಟರ್ ಕಾರಂತರು ಕೂಡ ಅಮ್ಮನ್ ಬಗ್ಗೆ ಎಂತಹ ಅಮ್ಮನ ಪಡೆದನಾ ಅಂತ ಪದ್ಯ ಬರೆದ್ರೆ ಒಂದು ಸಿನಿಮಾದಲ್ಲಿ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಅಂತ ಬಂದಿದೆ. ಮತ್ತೊಂದ್ರಲ್ಲಿ, ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು ಅಂತಾನು ಹಾಡಿದೆ. ಹಾಗೆಯೇ ಈ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಂದ್ರು ಇಲ್ಲ ಅಂತ ಹೇಳ್ತಾರೆ HS ವೆಂಕಟೇಶ್ ಮೂರ್ತಿ ಅವರು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನೋ ಅಂತ ಆಕೆಯ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ. ಛತ್ರಪತಿ ಶಿವಾಜಿಯನ್ನ ರಾಷ್ಟ್ರಭಕ್ತನನ್ನಾಗಿ ಮಾಡಿದ್ದು ಅವನ ತಾಯಿ ಜೀಜಾಬಾಯಿ. ಇಷ್ಟೆಲ್ಲ ಕೇಳಿದ್ರಲ್ಲ, ಹಾಗಾದ್ರೆ ನಾಳೆ ಬರುವಾಗ ನಿಮ್ಮ ಅಮ್ಮನ ಬಗ್ಗೆ ಬರ್ಕೊಂಡ್ ಬರ್ತೀರಾ?
5: ಆಯ್ತು ಟೀಚರ್.
7: ಅಂತಹ ಅಮ್ಮ ನನ್ನಮ್ಮನೂ ಹೌದು. ಬೆಳಗ್ಗೆ ಕೋಳಿ ಕೂಗುವತಿಗೆ ಎದ್ದು ದುಡುಕೆ ಶುರು ಮಾಡಿದ್ರೆ ರಾತ್ರಾಳಿ ಎಷ್ಟೊತ್ತಿಗೆ ಮನ್ಕೊಂಡ್ಲೋ ಗೊತ್ತಿಲ್ಲ. ಒಂದ್ ಬದಿಲ್ ಅಪ್ಪ ಹಂಗೆ, ಹೀಗಿಪ್ಪತಿ ನಾನ್ ನನ್ ಲಂಗಕ್ಕಾಯಿ ಅಮ್ಮನ್ ಕೈಲಿ ಜಗಳ ಆಡೋದ್ ಸಮ ಅಲ್ಲ. ಟೀಚರ್ ಪಾಠ ನಂಗ ಬುದ್ಧಿ ಕಲ್ಸ್. ಈಗ ಮನೆಗ್ ಹೋಯ್ ಅಮ್ಮನ್ ಮಟ್ಟಿ ಮೇಲ್ ಮನ್ಕೊಂಡ್ ಸಮ ಮರ್ಕಿ ತಪ್ಪಾಯ್ತಮ್ಮ ಅಂತ ಬೇಡ್ಕೊಂಡ್.
1: ನಮ್ಮೂರಿನ ಜನ ಮಾತಾಡಕ್ ಶುರು ಮಾಡ್ರೆ ಒಂದ್ರ ಹಿಂದ್ ಒಂದ್ ಗಾದಿ ಮಾತೆ ಬತ್ತ. ಈ ಗಾದಿ ಕಾಂಬುಕಿ ಸಣ್ಣದಿತ್ತ, ಆದ್ರೆ ಅದ್ರ ಒಳಗೆ ಹೋಯ್ ಕಂಡ್ರೆ ಹೇಳುಕ್ ಮಸ್ತಿತ್ ಕಾಣೆ. ನಮ್ ಪ್ರತೀಕ್ಷಾ ಅವಳ ಅಜ್ಜಿ ಹತ್ರ ಹೋಯ್ ಒಂದಷ್ಟ ಗಾದೆ ಮಾತು ತಕ ಬಂದಿದಳ. ಗಾದಿನ ಒಟ್ ರಾಶಿ ಹಾಕ್ರೆ ಅರ್ಥ ಇಲ್ಲ, ಆದ್ರೆ ಒಟ್ಟು ರಾಶಿ ಮಾಡ್ರೆ ಅದಕ್ ಮಸ್ತ್ ಅರ್ಥ ಇತ್ತು. ಈಗ ಕೇಂಬಾಲ,
8: ಹೆಣ ಹೊರುವವನಿಗೆ ಹಿಂದಾರೇನ ಮುಂದಾರೇನ, ಹುಣ್ಣಿಪ್ಪು ಅವನಿಂದ್ಲು ಹೊನ್ನಿಪ್ಪು ಅವನಿಂದ್ಲು ದೂರ ಇರ್ಕ. ಹೊಡ್ಗಿಗೊಂದ ಮೆಣಸಿನ ಚೊಟ್ಟ ಐಕಂಡ ಹೊಡ್ಗೆಲ್ಲಾ ನಂದೇ ಅಂದಾಮ್ರು. ಹೆಡ್ಡ ಸಿಕ್ರೆ ಹೆಡ್ಗಿಲ್ ನೀರ್ ಹೊಸ್ತ್ರು, ಹುಟ್ಟು ಗುಣ ಸುಟ್ರು ಹೋತಿಲ್ಲೆ. ಹಗೆಯವನ್ ಮುಂದಾರು ಇರ್ಲಕ್ಕ ಒಗೆಯವನ್ ಮುಂದಿಪ್ಪು ಕೆಡ್ಯ. ಹುಡ್ತ ಅಂತಮ್ಮ ಬೆಳಿತ ದಾಯಾದಿಗಳು. ಸಾಯುಗಳಿಗೆ ತಪ್ಪರು ನೋಯುಗಳಿಗೆ ತಪ್ಪುದಿಲ್ಲೆ. ಸೆಟ್ಟಿ ಎಂತ ಮಾಡ್ತಾ ಅಳಿತಾ ಸುರಿತ. ಸೊಕ್ಕಿದ್ ಒಕ್ಕತ್ತ ಒಕ್ಕಿದ್ ಒಲಿ ಹಾರತ್ತ. ಮಾಯಿ ಒಡದ್ ಮಡ್ಕಿಗೆ ಬೆಲಿ ಇಲ್ಲ. ಮೂರು ಬಿಟ್ಟವ ಊರಿಗ್ ದೊಡ್ಡವ. ಮಾತು ಮನಿ ಹಾಳು ತೂತು ಒಲಿ ಹಾಳು.
1: ನಾ ಸುರುಗೆ ಹೇಳ್ದೆ ಕಾಣಿ, ಎಲ್ಲ ಮಳಿಯೂ ಕೈ ಕೊಟ್ಟಿತ್ತ. ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಎಲ್ಲ ಪುಸ್ಸಾಯ್ತು, ಆದ್ರೂ ಪುನಃ ಸುರು ಆಯ್ತಪ್ಪ. ಇದ್ಕೆಲ್ಲ ಕಾರಣ ಯಾರ್ ಗೊತ್ತಿತ? ಮತ್ಯಾರೂ ಅಲ್ಲ, ನಾವೇ. ಈ ಇಡೀ ಪರಿಸರನೇ ಹಾಳ್ ಮಾಡಿ ಬೆಚ್ಚಿತ್ತ. ಮರಗಿಡ ಕಂಡ್ರೆ ಸಾಕು, ಕಡ್ದೆ ಹಾಕುದೆ ಮಾರುದೆ, ಕಡ್ದ್ ಕಡ್ದೆ ಹಿಂಗಾದ್ ಕಾಣಿ. ನಾವೆಲ್ಲ ಕಿರಿಯರ್, ನಾವ್ ನಿಮ್ಗೆಲ್ಲ ಹೇಳುಕಾಗ. ಆದ್ರೂ ಒಂದ್ ಹೇಳುದು ಈ ಹಾಡಿನ ಮೂಲಕ. ಇದನ್ನ ಬರ್ದರ ಸುಪ್ರೀತ ಪುರಾಣಿಕ. ಹಾಡುವವರ ಶ್ರಾವ್ಯ, ಅವನಿ, ಸುಪ್ರೀತ, ಶರಣ್ಯ, ಧನುಶ್ರೀ.

0: ಹಾಡಿಗೆ 12 ಕಬ್ರ. ಆ ಯೋಚನೆ ಬಿಟ್ಟಾಕಿ, ನಮ್ ಕುಂದಾಪುರ ಕನ್ನಡ ಭಾಷೆ ಎಷ್ಟ್ ಚಂದವೋ ನಮ್ಮೂರ್ ಜನದ ಬದುಕು ಅಷ್ಟೇ ಲಾಯ್ಕಿತ್ ಕಾಣೆ. ಇದನ್ ಭಾಷೆಯಲ್ಲ ಬದುಕು, ಜಾತಿಯಲ್ಲ ಜನಾಂಗ. ಇಷ್ಟ ತಮ್ ಕಾರ್ಯಕ್ರಮ ಕೇಳ್ರಿ ಅಲ್ಲ, ಲಾಯ್ಕಿತ್ತಲ್ಲ. ಹಂಗಾರೆ ನಾವೇನ್ ಬತ್ತೋಕ?
1: ಹೋಯ್, ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾಪುರ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂರೆ, ಕೆಲವು ಗಾದಿಗಳಿಗೆ ಕತಿ ಸಹ ಇತ್ತು. ಅಂಥದೊಂದು ಗಾದಿ ಮತ್ತೆ ನಿಮ್ಮ ಹೇಳಿಕೊರ್ಟಿದ್ನೆ. ಒಕ್ಕೋಡಿಯವ್ರು ಬಂದ್ರಂರು ಗಾಡಿ ಓಡಿಸಿ ಕೊಟ್ರಂರು ಅಂತೊಂದು ಗಾದಿ ಇತ್ತು. ಕತಿ ಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರ್ ಬೆಂಕಿ ಹತ್ಕೊಂಡದಂರೆ. ಪಕ್ಕದ ಮನೆಯವರು, ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೊ ಹೋಗ್ತಿದ್ರಂರು. ಅವ್ರು ಈ ಬೆಂಕಿ ಹತ್ಕೊಂಡದ ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಮ್ರು. ಓಡಿ ಬಂದು ಕೆಲಸ ಮಾಡೋದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು, ಅದಕ್ಕೆ ಒಂದು ನೀರಾಕ, ಇಲ್ಲಿ ಗ್ವಾಡೆ ನೀರಾಕ, ಏ ಇಲ್ಲಿ ಬುಡ್ದೆ ನೀರಾಕ, ಅಲ್ಕ ಹಂಚ್ ಮೇಲೆ ಹತ್ಕೊಂಡಿತ್ತು ಅಲ್ಲಿ ನೀರಾಕ ಅನ್ಕಂಡು ಬರೀ ಯಜಮಾನ್ಕಿ ಮಾಡ್ತಿದ್ದೀರಮ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿ ಒಂದು ಉಳ್ಕಂತಮ್ರು ಕಣಿ. ಇವ್ರು ಊರ್ ಜನರೆಲ್ಲ ಅದನ್ ಕಂಡು ಒಕ್ಕಡಿಯವ್ರು ಬಂದ್ರೆ ಗ್ವಾಡಿ ಒಂದು ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕಂಡು ವ್ಯಂಗ್ಯ ಮಾಡ್ಕಂಡು ಈ ಗಾದಿ ಮಾತನ್ನು ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದ್ರು ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಾಪುರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ತು ಕಣಿ. ಹೇಳುದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತದ ಹೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗ್ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪವ್ರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡ ತಿಳ್ಕಣಿ. ಅಕ್ಕ ನಾ ಬತ್ತೆ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ, ನಮಸ್ಕಾರ.
2: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳನ್ ದೋಸಿ ಕೋಳಿಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
3: ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ಹಾಯ್ ನಮಸ್ಕಾರ, ಅಸಡಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಸ್ವರ ನಿಮ್ಗೆಲ್ಲೋ ಕಳೆದ ವರ್ಷ ಅಸಡಿ ಹಬ್ಬದ ಕೇಂಡ್ ನೆನ್ಪಿತ್ತ ಕಾಂತ. ಈಗ ಮತ್ತೊಪಾಸ್ ಈ ಅಸಡಿ ಹಬ್ಬಕ್ಕೆ ನಿಮ್ ಜೊತೆ ಬಂದಿದೆ ನಾನು, ನಿಮ್ ಸುಜಾತ ಬಾಯ್ರಿ. ಹೆಂಗೆ ಒಂದೊಂದ್ ವರ್ಷ ಒಂದೊಂದ್ ತರದಾಗ ಹಿಡ್ಕ ಬಂದಂಗೆ ಈ ವರ್ಷ ಈ ಅಸಡಿ ತಿಂಗಳದ ಏನು ಊಟ ಏನಿತ್ತು, ತಿನಿಸು ಏನಿತ್ತು, ತಿಂಡಿ ಏನಿತ್ತು, ಅದ್ರ ಬಗ್ಗೆ ನಂಗ್ ಗೊತ್ತಿದ್ದಷ್ಟ, ನಂಗ್ ತಿಳಿದಷ್ಟ, ನಾ ಹಿರಿಯರಿಂದ ತಿಳ್ಕೊಂಡಷ್ಟ ನಿಮ್ ಮುಂದ್ ಹೇಳುಕೆ ಇವತ್ ಬಂದು ಕೂತಿದ್ದೆ. ಅಸಡಿ ಅಂತಷ್ಟ ನೆನ್ಪಾಪದ್ ಒಂದೇ, ಜಮ್ ಗುಟ್ಕ ಮಾಳಿ. ಅರೆ ಈ ವರ್ಷ ಇಲ್ಲ, ಅದ್ರ ಬಗ್ಗೆ ತಲೆಬಿಸಿ ಬೇಡ. ಆರೂ ಒಂದೊಂದ್ ದಿನ ಬತ್ತ ತೊಂಡಿ ಏರತ್ತ, ನಮ್ ಕಾಲೇ ಜುಮ್ ಒಂಬಷ್ಟು ತೊಂಡಿ ಬಪ್ಪು ಮಳಿ. ನಮ್ಮ ಹಿರಿಯರು ಹೇಳ್ತಿದ್ರ ಆಗಿನ ಕಾಲ ಹ್ಯಾಂಗಿತ್ತು ಮಳಿ ಅಂದ್ರೆ, ಒಂದ್ ಮುಷ್ಟಿ ತೌಡಿದ್ದವ ಮನಿನ್ ಹೊರ್ಗ ಹೊರಡ ಅನ್ಕಂಡು ಹೇಳಿ. ಅರೆ ಈಗ ಹಂಗಲ್ದೆ, ಪ್ರತಿದಿನ ಎಲ್ಲರೂ ಮನಿನ್ ಹೊರ್ಗ ಹೋಯ್ಕೆ, ಯಾಕಂದ್ರೆ ಬದುಕೆ ಮನಿನ್ ಹೊರ್ಗಿತ್ತು ಮನೆ ಒಳಗಿನ್ಕಿಂತ ಜಾಸ್ತಿ. ಹಂಗೆ ನಮ್ಮ ಹಿರಿಯರ ಬದುಕನ್ನ ಕಂಡಾಗ, ನಮ್ಮ ಬದುಕನ್ನ ಕಂಡಾಗ ಬಹಳಷ್ಟು ವ್ಯತ್ಯಾಸಗಳು ಕೂಡ ನಾವು ಕಾಣತ್ತ. ಆದ್ರೂ ಕೂಡ ಹಿರಿಯರು ನಡ್ಕ ಬಂದದ್ದಿರ್ಲಿ, ಸಂಸ್ಕೃತಿ ಇರ್ಲಿ, ಸಂಪ್ರದಾಯ ಇರ್ಲಿ, ಅವ್ರ ಆಚಾರ ವಿಚಾರ ತಿಂಡಿ ತಿನಿಸುಗಳು ಎಲ್ಲ ಇತ್ತಲ್ಲ, ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದೆ. ಈಗಿನ ಕಣಂಗೆ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್ ಏನೂ ಇಲ್ಲ. ಅಸಡಿ ಅಂದ್ರೆ ಮನೆ ಕೂಕಂದು ಮನೆಯರೆಲ್ಲ ಒಟ್ಟಿಗೆ ಕೂಕೊಂಡು ಉಂಬುದು ತಿಂಬುದು ಮಾಡುದು ಎಲ್ಲದು ಕೂಡ. ಎಂತಕಂದ್ರೆ ಒಂದ್ ಗಳಿಗೆಗೆ ನಟ್ಟಿಯೆಲ್ಲ ಆಗಿರತ್ತ, ಕಳಿ ಆಗಿರತ್ತ, ಅಂದ್ರೆ ಬೆಟ್ಟಿನ ಮೊಕ್ಕಿ ಕಳಿ ಬಾಕಿ ಇರತ್ತ, ಅರೆ ಬೈಲ್ ಕಳಿ ಆಗಿರತ್ತ ಈ ಟೈಮಗೆ. ಹಂಗೆ ಎಲ್ಲ ಗಂಡಸ್ರಿಗೂ ಹೂಟಿ ಇಲ್ಲ, ಏನೂ ಇಲ್ಲ. ಮನೆಗೆ ಕೂಕಂ ಗಂಡಸ್ರು, ಹೊರ್ಗ ಕೆಲ್ಸಕ್ಕೆ ಹಾಪಕ್ಕೆ ಯಾವುದೂ ಇಲ್ಲ, ಹೊದ್ದು ಇಲ್ಲ, ಎಂಥದೂ ಇಲ್ಲ ಅಂದೇಳಿ ಹೇಳ್ತಾರಲ್ಲೇ ಹಂಗಿನ ಕತಿ. ಹೆಂಗಸ್ರಿಗೆ ನೊಟ್ಟಿ ಆಗಿರತ್ತೆ, ಕಳಿ ಆಗಿರತ್ತೆ, ಗೊಬ್ಬರ ಹೊರಕ್ಕೆ ಇಲ್ಲ, ಹಾಂಗೆ ಇದು ಏನು ತೆಂಗಿನ ಮರದ ಕಟ್ಟಿ ಕೆಲಸವೂ ಇಪ್ಪುದಿಲ್ಲ, ಮನೆಗೆ ಇಪ್ಪುವಂಥದ್ದು. ಆ ಸಮಯದಾಗೆ ಮನೆ ನಡೆಸೋದು ಭಾಳ ಕಷ್ಟ ಹೆಂಗಸ್ರಿಗೆ, ಯಾಕಂದ್ರೆ ದುಡುಗ್ ಗಂಡ್ಸು ಮನೆ ಒಳಗೆ ಕೂಕಂಡ್ರೆ ಮನೆ ನಡೆಸೋದು ಹೆಂಗೇಳಿ. ಅದಕ್ಕೆ ಮನೆ ಸುತ್ತಮುತ್ತ ಎಂತ ಇತ್ತೋ ಅದ್ರಾಗೆಲ್ಲ ಒಂದು ಆಹಾರ ಮಾಡ್ಕೊಂಡು ಆ ದಿನದ್ದು ಕೂಳು ಬೇಯಿಸಿ ಹಾಕುದು ಅಂದೇಳಿ ಹೇಳ್ತಾರಲ್ಲೇ, ಹಾಗೆ ಕೂಳು ಬೇಯಿಸಿ ಹಾಕುದು ನಮ್ಮ ಹೆಂಗಸರು ಪದ್ಧತಿಯಾಗಿ ಹೋಯ್ತು. ಅದಕ್ಕೆ ಸರಿಯಾಗಿ ನಮ್ಮ ಪರಿಸರವೂ ಇತ್ತೆ ಆ ಸಮಯದಾಗೆ. ಪರಿಸರದಾಗೆ ಯಾವುದು ಮಳಿ ಬೆಳಿ ಬಂದಂಗೆ ಎಂತ ಬೆಳೀತೋ ಅದನ್ನು ನಾವು ತಿಂಡಿಯನ್ನಾಗಿ ಮಾಡಿ ಇಲ್ಲ ಮ್ಯಾಲಾರ ಮಾಡಿಯೋ ಕೂಳು ಹಾಕತ್ತೆ. ಅದು ನಮ್ಮ ಹೆಂಗಸ್ರಗಿಪ್ಪು ಒಂದು ಕಸರತ್ತು ಅಂದನೆ ಹೇಳಕ್ಕೇನು, ಕೈಯಾಗಿಪ್ಪು ಏನ್ ಹೇಳ್ತಾರೆ ಮ್ಯಾಜಿಕ್ ಅಂದೇಳಿ ಹೇಳತ್ ನಾವು. ಎಂತಕ್ಕಂದ್ರೆ ಈಗಿನ ಕಾಲದಾಗ ಯಾರು ಹ್ಯಾಂಗ್ ಮಾಡ್ರು ಸಾಪತ್ತಿಲ್ಲೆ, ಆಗಿನ ಕಾಲದಾಗೆ ಗೋಡಿ ಬಿಡೋಗ್ ಒಂದು ಮ್ಯಾಲರ ಮಾಡಿ ಹಾಕಿರಂದ್ರೆ ಅದು ಏನ್ ಗಮ್ಗುಟ್ಕೊಂಡು ಪೊರ್ಮಳ ಹೇಳಿ, ಒಂದು ಒಗ್ಗರಣಿ ಬಿತ್ತಂದ್ರೆ ಗಮ್ಮನ್ನತ್ತ, ಒಂದು ಬಾಟ್ಲ ಗೊಂಜಿ ಹಾಕಿರೆ ಬೊಡ್ಕ ತಿಮ್ಮ ಅಂಬಷ್ಟು ಖುಷಿ ಆಗಿನ ಕಾಲದವ್ರದ್ದು ಅಡುಗೆಗಿದ್ದಿತ್ತು. ಈಗ ಎಲ್ಲ ಇತ್ತಲೆ ಫೋನಗೆ ಯೂಟ್ಯೂಬ್ ಓದಿರ್ಸಾಕಿ ಯಾವ ಊಟ ಬೇಕು ಯಾವ ತಿಂಡಿ ಬೇಕು ಎಲ್ಲ ಮಾಡ್ಲಕ್ಕ. ಆರು ಒಂದೇ ಕಷ್ಟವೇ, ಉಪ್ಪು ಎಷ್ಟಾಕುದೊಂದೇಳಿಯೇ ಅದೇ ನಮ್ಮ ಹೆಂಗಸರಿಗೆ ಕಷ್ಟ ಹಾಕುದಂದೇಳಿ ಹೇಳ್ತಾ ಈಗ ಸೀದಾ ಆಸಡಿ ತಿಂಗಳದ ಅಡ್ಗಿಗ್ ಬತ್ತೆ. ಆಸಡಿ ತಿಂಗಳಿಗೆ ಹೆಚ್ಚಾಯಿ ಗೆಡ್ಡೆ ಗೆಣಸನ್ನ ತಿಂಬು ಜಾಸ್ತಿ, ಅಂದ್ರೆ ಭೂಮಿ ಒಳಗಿನ ಗೆಡ್ಡಿನ. ಎಂತಕ್ಕೆ ಅಂದ್ರೆ ಚಿರಾಪತಿ ಮಳಿ ಬೀಳುವತ್ತಿಗೆ ಆ ಹುಳುಗಳೆಲ್ಲ ಎಲೆ ಕುಕ್ಕಂತು, ಹಂಗಾಯಿ ಎಲಿದು ಕಮ್ಮಿ ಮಾಡ್ತರು ಅಂದೇಳಿ ಹೇಳಿ ನಮ್ ಹಿರಿಯರು ಹೇಳ್ತಿದ್ರು. ಆರು ಆಸಡಿ ತಿಂಗಳಿಗೆ ಚಿಗ್ರು ಬಪ್ಪುದ ಪೊತ್ರೊಡಿ ಕೆಸಿನ ಎಲಿ ಕಾಣಿ, ಆ ಪೊತ್ರೊಡಿ ಘಮ್ಮ ಅನ್ಕೊಂಡು ತಿಂದ್ರೆ ಎಷ್ಟು ಬಾಯಿ ರುಚಿ ಅನ್ಸ್ತ್ರಿ. ಅದನ್ನು ನಮ್ಮ ಹಿರಿಯರು ಮಾಡ್ಕೊಂಬಂದ್ ಎಂತಕ್ಕೆ ಅಂದ್ರೆ ಆಸಡಿಯಾಗೆ ಮಳಿ ಜಾಸ್ತಿ ಅಲ್ಲ, ಮಳಿ ಜಾಸ್ತಿ ಅಪ್ಪತ್ತಿಗೆ ನಮ್ಗೊಂದಿಷ್ಟು ತೊಂಡಿ ಬಡಿತ್ತು. ಆ ತೊಂಡಿ ಬಡುವತ್ತಿಗೆ ಹೊಟ್ಟಿ ಒಳಗ್ ಒಂದಿಷ್ಟು ಗರ್ಮಿದ್ ತಿನ್ಕಂಬ್ರು. ಪೊತ್ರೊಡಿಗೆ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಹಾಂಗಾಯಿ ಕಟ್ಟಗ ಮಾಡ್ಕ ಪೊತ್ರೊಡಿ, ಇಲ್ಲ ಅಂದ್ರೆ ಬಾಯಿ ಪೂರ್ತಿ ತುರ್ಸು ಶುರುವಾತೆ. ಅದಕ್ಕೆ ಆ ಪೊತ್ರೊಡಿನ ಏನು ಕೆಸಿದ್ಯೇನಿತ್ತು ಆ ಐಟಮ್ ಅನ್ನ ನಮ್ ಈ ಆಸಡಿ ಸಮಯದಾಗೆ ಮಾಡ್ಕ ತಿಂಬು. ಪೊತ್ರೊಡಿ ಇಪ್ಪುಗು ಸಾಕು, ಆ ಕೆಸಿನ ಗೊಜ್ಜಿ ಇಪ್ಪುಗು ಸಾಕು, ಕೆಸಿನ ಸೊಪ್ಪಿನ ಹುಳಿ ಇಪ್ಪುಗು ಸಾಕು. ಕೆಸಿನ ಸೊಪ್ಪಿನ ಹುಳಿ ಎಂಬಕ್ಕೂ ನೆನಪಾಯ್ತು, ಅದು ಹಾಂಗಿಂಗಿನ ಕೆಸಿನ ಸೊಪ್ಪಿನ ಹುಳಿ ಮಾಡುದಿಲ್ಲ. ಆ ಕೆರಿ ದಂಡ ಕೆಸ ಆತ್ತ ಕಾಣಿ, ಆ ಕೆರಿ ದಂಡ ಕಸ ಹಾಪುದ ಅದು ಕಪ್ಪು ದೊಡಿ ಬಪ್ಪುದು ಹಸ್ರಿ ಎಲಿ, ಆ ಎಲಿ ಬುಡ್ದಾಗೆಲ್ಲ ಬಿಳಿ ಬಿಳಿ ದೊಡಿ, ಅದು ಒಂದು ವಿಶೇಷ ಕಾಣಿ. ಅದ್ರ ಪುರಿಮಳಕ್ಕೇಂತ್ರಿ ಆ ಎಲಿ, ಎಲ್ಲ ಕೆರಿ ದಂಡೆಗೂ ಇಪ್ಪುದಿಲ್ಲ ಅದ, ಹುಡ್ಕ ಕೆಲವೊಂದು ಕೆರಿ ದಂಡೆ ಮಾತ್ರ ಆ ಕೆಸಿನ ಎಲಿ ಸಿಕ್ಕುದು. ಆ ಕೆಸಿನ ಎಲಿದು ಹುಳಿ ಇತ್ತಲ್ಲ ಅದಕ್ಕೊಂದು, ಈ ಟೈಮಾಗ ಹಾಪುದ ಔಟಿಕಾಯಿ ಒಂದು ಕಾಣಿ. ಆ ಔಂಟಿಕಾಯಿ ಹಾಕಿ ಕೆಸಿನ ಹುಳಿ ಮಾಡ್ತಂದ್ರೆ ಒಂದು ಬಾಟ್ಲು ಗಂಜಿಗಿರ್ಲಿ ಒಂದು ಬಾಟ್ಲು ಕೂಳಿಗಿರ್ಲಿ ಏನು ಕಮ್ಮಿ ಇಲ್ಲ, ಬಡ್ಕ ತಿನ್ಲಕ್. ಮತ್ತೊಂದು ನಮ್ಮನೆ ಕೆಲ್ಸದಳ್ ಹೇಳದ್ದ, ಅದೇನೋ ನಾನು ಅಗಳಿ ಕಂಡಿದೆ, ಗೆದ್ದಿ ಬದಿ ಅಗೇಡಿ ಬದಿಯಲ್ಲ ಎಂತದ್ದು ಜಾಂಗ್ಟಿ ಅನ್ಕಂಡ ಒಂದು ಹುಳ ಕಣಂಗ್ ಸಿಕ್ಕತ್ತಂಬ್ರು, ಅದು ಆ ಚಿಪ್ಪಿಪ್ಪು. ಆ ಹುಳನ್ನ ತಕಬಂದ್ ಒಂದಿಷ್ಟು ಕೆಸಿನ ಸೊಪ್ಪು ತಂದು ಔಂಟಿಕಾಯಿ ತಂದು ಆ ಅಡು ಎಲ್ಲ ಬಡ್ದ ಆ ಹುಳನ್ ಹಾಕಿ ಕೆಸಿನ ಸೊಪ್ಪಿಗೆ ಹಾಕಿ ಔಂಟಿಕಾಯಿ ಹಾಕಿ ಹುಳಿ ಮಾಡ್ರಮ್ಮ ಹ್ಯಾಂಗಿರುತ್ತ ಗೊತ್ತೀತ. ಈಗ ಆ ಜಾಂಗ್ಟಿಯೂ ಸಿಕ್ಕುದಿಲ್ಲಿಯೇ, ಈಗಿನ ಮಕ್ಕಳಿಗೆ ಆ ರುಚಿಯೂ ಗೊತ್ತಿಲ್ಲ ಕಾಣಿ. ಎಂತಕ್ಕಂದ್ರೆ ವಡೆಯರ್ ಮನೆ ಕೆಲ್ಸ ಇಲ್ಲ, ವಡೆಯರ್ ಮನೆ ಕೆಲ್ಸಕ್ಕೋರೆ ವಡೆಯರ್ ಉಳದೋ ಉಳದೋ ಒಂದಿಷ್ಟು ಮ್ಯಾಲರ ಕೊಡ್ತಿದ್ದೀರಪ್ಪ. ನಾವು ಒಂದಿಷ್ಟು ಅನ್ನಕ್ಕೋ ಗೊಂಜಿಗೋ ತೊಂಗ್ಳಿಗೋ ಆಯ್ಕೆ ಉಂಡ್ಲಕ್ಕಿತ್ತು, ಆರ ಆಸಡಿಗೆ ಒಡೆಯರೂ ಕರಿತಿಲ್ಲ, ಹಂಗಾಯಿ ನಾವಿದ್ದದ್ದು ಅಂತಿತ್ತು ಇದೆ. ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸ್ತಿ ಇಪ್ಪು ಗೆದ್ದೆಗೆ ಆ ಜಾಂಗ್ಟಿನ್ ತಕೊಂಬಂದು ಮಾಡ್ಕ ತಿಂತಿತ್ತು ಅಂತೇಳಿ ಹೇಳಿರ. ಅದು ಬಿಟ್ಟು ಮತ್ತೆಂತ ತಿಂತ್ರಿ ಕೇಂದ್ರೆ, ಅಮ್ಮ ಅದು ಬಿಟ್ಟರೆ ಒಡೆಯರ್ ಮನೆದೇ ತಿಂಬುದಮ್ಮ ನಾವು ಅಂದೇಳಿ ಎಷ್ಟು ಲೈಕ್ ಮಾಡಿ ಹೇಳಿರಂದ್ರೆ ಅಷ್ಟು. ಮತ್ತೊಂದು ಈ ರಸ್ತಿ ಬದಿಗೆ ಚಟ್ಟಿ ಸೊಪ್ಪು ಅನ್ಕಂಡಪ್ಪ, ಈ ಸಮಯದಾಗ ಒಂದು ಆಪು ಸೊಪ್ಪು ಕಾಣ್ರೆ ಎಷ್ಟು ಖುಷಿ ಅಂತ್ರಿ. ಎಲ್ಲ ರಸ್ತಿ ಬದಿ ಗೊದ್ದೇ ಇಪ್ಪುದು, ಅದ್ರ ಗೊಜ್ಜಕೇಂತ್ರಿಯ, ಅದ್ರ ಚಟ್ಟಿ ಕೇತ್ರಿಯ, ಅದ್ರ ವಡಿ ಕೇತ್ರಿಯ, ಯಬ್ಬ ಎಂತ ರುಚಿ ಮಾರಾರೆ. ಅದು ಕಂಡ್ರೆ ಕಾಟು ಸೊಪ್ಪು ಕಣಂಕಾತ್ ಆರ ಅದ್ರಗಿಪ್ಪು ರುಚಿ ಇತ್ತಲ್ಲ, ಅದ್ರಗಿಪ್ಪು ಆ ಶಕ್ತಿ ಇಪ್ಪುದಿತ್ತಲ್ಲ, ಅದು ಯಾವ ಸೊಪ್ಪಗೂ ಸಿಕ್ಕುದಿಲ್ಲೇನು. ಆ ಚಟ್ಟಿ ಸೊಪ್ಪಗೆ ಕ್ಯಾಲ್ಸಿಯಂ ಅಷ್ಟೇ, ಆಗಿನ ಕಾಲದಾಗ ಹೆಂಗಸ್ರಿ ಎಷ್ಟು ಗಟ್ಟಿ ಮುಟ್ಟಾಗಿದ್ರಂದೇಳಿ ಎಲ್ರೆ ಇದೇ ಸೊಪ್ಪು ಸ್ವಾರಿ ತಿನ್ಕಂಡ ಅವ್ರಿ ಬೆನ್ನೋ ಬೋಲ್ನೋವೆಲ್ಲ ಇಲ್ಲ, ಈಗಿನ ಅವ್ರದ್ದ ಊಟದಾಗೆ ಬರೀ ಬೆನ್ನೋ ಬೋಲ್ನೋವೆ. ಅದಕ್ಕೋಸ್ಕರ ಹೇಳುದ ಹಿರಿಯರದ್ದು ಏನಿತ್ತ ಆ ಹಿರಿಯರ ಪದ್ಧತಿ ಆಚಾರ ವಿಚಾರ ಎಲ್ಲ ಈಗಿನವರಿಗೆ ಆಗಾಗ ನೆನ್ಪು ಮಾಡುವಂಥದ್ದೇ ಇದೇ ಆಸಾಡಿ ಹಬ್ಬ. ಈ ಆಸಾಡಿ ಹಬ್ಬ ಬಂದ್ರ ಸೈ ಹಿರಿಯರು ಮಾಡೋದು ಪೂರ್ತಿ ಏನಿತ್ತ ಆಚಾರ ಅದನ್ನೆಲ್ಲ ನೆನ್ಪು ಮಾಡ್ಕ ಕೊಡ್ತಿಪ್ಪದ ನಮ್ಗೆ. ಈಗಳಿನವರಿಗಿರ್ಲಿ ಮುಂದಿನವರಿಗಿರ್ಲಿ ಈ ಒಂದು ಹಬ್ಬ ಅಂಬದು ಬಹಳ ಖುಷಿ ಕೊಡತ್ತೆ. ಹಂಗೆ ಮತ್ತೊಂದು ಈ ಟೈಮ್ ಬಪ್ಪುದಿತ್ತಲ್ಲ ಮರ್ಕೆಸ, ಎಲ್ಲ ಬದಿ ಮರ್ಕೆಸ ಬತ್ತಿಲ್ಲಿ ಘಟದ ಜಾಸ್ತಿ. ನಾವಿಲ್ಲ ದುಡ್ಡು ಕೊಟ್ಟ ಆ ಒಂದು ಮರ್ಕೆಸ ತಕೊಂಬಂದು ತಿಂದ್ರಿತ್ತಲ್ಲ ರುಚಿ ಅಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ನಂಗೂ ಗೊತ್ತಿದ್ದಂಗೆ ನಾವ್ ಯಾಕೆ ಈ ಕಾಲದಾಗ ಈ ಆಸಡಿ ತಿಂಗಳ ಸೊಪ್ಪು ಜಾಸ್ತಿ ತಿನ್ಕಂದ್ರೆ ಕೆಲ್ಸ ಕಾರ್ಯ ಇಲ್ಲ ಮನೆಗೆ ಕೂಕಂದು ತಿಂದ ಜೀರ್ಣ ಆಯ್ಕಲೆ, ತಿಂದ ಜೀರ್ಣ ಆಯ್ಕರೆ ಸೊಪ್ಪು ತಿಂದ್ರೆ ಕಾಣಿ ಲಾಯ್ಕ ಜೀರ್ಣ ಆತ್, ಹೊರಗೋಪುದೋ ಹತ್ತು ಒಳಬಪ್ಪುದೋ ಬತ್ತ. ಆ ಲೆಕ್ಕದಾಗೆ ನಮ್ಮ ಹಿರಿಯರು ಮಾಡತ್ತ ಹಾಂಗೆ ಅನ್ಕಂಡೆ ಏನು ಈ ಆಸಡಿ ತಿಂಗಳಾಗ ಇದೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆ ಇರತ್ತ ಅನ್ಕಂಡು. ಮತ್ತೊಂದು ಬಿದ್ರಾಗ ಒಂದು ಬೆದಿ ಬತ್ತ ಈ ಟೈಮಗೆ, ಆ ಒಂದು ಬ್ಯಾದಿನ ತಕೊಂಬಂದು ಹುಳಿ ಮಾಡ್ತ್ರಲ್ಲ ಆ ಕಡ್ಲಿ ಎಲ್ಲ ಹಾಕಿ ಏನ್ ಗಮ್ ಗುಟ್ಟತ್ ಹೇಳಿ. ಆ ಬಹಳ ಲಾಯಕ್ ಮಾರಾರೆ, ಹಂಗಿಂದೆಲ್ಲ ಈಗಿನ ಮಕ್ಕಳಿಗೆ ಎಲ್ಲಿತ್ತು? ಏನಿಲ್ಲ, ಪಾನಿಪುರಿ ಇರ್ಲಿ, ಬೇಲ್ಪುರಿ ಇರ್ಲಿ, ಗೋಬಿ ಮಂಚೂರಿ ಇರ್ಲಿ, ಎಂತದು ಈ ಬರ್ಗರ್ ಅಮ್ರು, ಪಿಸ್ತಾ ಅಮ್ರು, ಅದ್ರಗೆ ರುಚಿ ಕಂತ್ರಿನ ಈ ರುಚಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಪಿಜ್ಜಾ ಅಮ್ರು, ಬರ್ಗರ್ ಅಮ್ರು, ಅದೇ ಎಲ್ಲ ರುಚಿ ಗೊತ್ತು ಬಿಟ್ರೆ ಅವರಿಗೆ ಈ ರುಚಿ ಗೊತ್ತಿಲ್ಲ. ಆರ ಅದ್ರಗಿಪ್ಪು ಮೈದಕ್ಕಿಂತ ಇದ್ರಗಿಪ್ಪು ಕ್ಯಾಲ್ಸಿಯಂ ಇರ್ಲಿ, ಚೊಗ್ರಿ ಇರ್ಲಿ, ನಮ್ ದೇಹಕ್ಕೆ ಮೇನ್ ಬೇಕಾಪದು ಚುಗ್ರಗಾಣಿ. ಆ ಚುಗ್ರೆಲ್ಲ ಇದ್ರ ಸಿಕ್ಕತ್ತ. ನಮ್ಮ ಹಿರಿಯರದ ಹೊಲ್ ಎಷ್ಟು ಗಟ್ಟಿ ಇದೀತೆ ಹ್ಯಾಂಗೇಳಿ, ಅದೇ ಎಲ್ಲ ಈ ಚುಗ್ರಿ ತಿಂದು ತಿಂದು. ಈಗ ಪೇಸ್ಟಾಗಿತ್ತು ಚೊಗ್ರ, ಉಪ್ಪಾಗಿತ್ತು ಚೊಗ್ರ, ಎಲ್ಲ ಹಂಗೆ ಹೇಳ್ತ್ರ. ಪೇಸ್ಟಾಗ ಉಪ್ಪಿತ್ತು, ಚೊಗ್ರಿತ್ತು ಅಂತ. ಆರ್ ನಾವು ತಿಂಬು ಆಹಾರದಾಗಿದ್ರೆ ಅದು ದೇಹದೊಳಗ ಹೋತ್, ದೇಹದೊಳಗ ಹೋದಂಗು ನಮ್ಮ ರಕ್ತದೊಳಗ ಬಂದ ನಾವು ಆರೋಗ್ಯವಾಗಿರುತ್ತ ಅಂದೇಳಿ. ನಾ ಎಣಸದ್ದ ನಂಗ್ ಗೊತ್ತಿದ್ದಿಷ್ಟೇ, ಮತ್ತೆ ಬೇರೆಯವ್ರಿಗೆ ಮಸ್ತ್ ಗೊತ್ತಿಪ್ಪು ಏನೋ, ಅದು ನಂಗೆ ಗೊತ್ತಿಲ್ಲ ಕಾಣಿ. ಮತ್ತೊಂದಂದ್ರೆ ಆಗಿನ ಕಾಲದಾಗೆಲ್ಲ ಹೊರ್ಗೋತಿದ್ದದ್ದು ಕಮ್ಮಿ, ಮನೆ ಒಳಗಿದ್ದದ್ದು ಮಾಡ್ತಿದ್ದದ್ದು ಹೆಚ್ಚ. ಹೆಚ್ಚಾಗಿ ಹೇಳ್ಕಂದ್ರೆ ಬಿರಮ್ರ ಮನೆಗೆ ಆಗ ಹೊರ್ಬೋತಿದ್ದದೇ ಹಪ್ಳವೆ. ಅವ್ರ ಮನೆ ಡೊಬ್ಬೆಗಿರ್ಲಿ, ಅವ್ರ ಮನೆ ತಪ್ಪಳೆಗಿರ್ಲಿ, ಅದು ಹಪ್ಳ ಹೊರ್ಬತ್ ಕಾಣಿ. ಒಂದು ಬೆಳಿಗ್ಗೆ ಈ ಹೆಂಗಸ್ರು ತಂಗಳು ಕೂಳು ಉಂಡ್ರೆ ಗಂಡಸರಿಗೆ ಹಪ್ಪಳ ಸುಟ್ಟು ಕೊಡುದು. ಅದಕ್ಕೆ ಒಂದು ಚಿಪ್ಪು ತೆಂಗಿನೆಣ್ಣೆ ಹಾಕಿರೆ ಅದು ಏನ್ ರುಚಿ ಅಂತ್ರಿ. ಜೋರ್ ಮಳಿ ಬಪ್ಪತ್ತಿಗೆ ಮನೆ ಒಳಗೆ ಪಚ ಪಚ ಅನ್ಕಂಡ ಹಪ್ಪಳ ಶಬ್ದ ಮಾಡ್ಕ ತಿಂಬುದಿತ್ತಲ್ಲ, ಅದು ಬಹಳ ಖುಷಿ. ಈಗಿನ ಕಾಲದಾಗೆಲ್ಲ ತೆಂಗಿನೆಣ್ಣೆಯೂ ತಿಂಬುಕಾಗ ಅಂತ್ರ. ಆದ್ರೆ ತೆಂಗಿನೆಣ್ಣೆ ತಿಂದಷ್ಟಕ್ಕೂ ಒಳ್ಳೇದಂದೇಳಿ ಹಿರಿಯರ್ ಮಾಡಿರ. ಹಂಗಂದೇಳಿ ಹೆಚ್ಚು ತಿಂಬುದಲ್ಲದೆ ಹೆಚ್ಚು ತಿಂದ್ರೆ ಕಡೆಗೆ ಅಮೃತನು ವಿಷ ಅತ್ತಂದೇಳಿ ಹೇಳ್ತಾರಲ್ಲೇ ಹಂಗೆ. ಅಂದ್ರೆ ದಿನಕ್ಕೆ ಒಂದು ಚಿಪ್ಪಾರು ತೆಂಗಿನೆಣ್ಣೆ ಅಂದ್ರೆ ನಮ್ ದೇಹಕ್ಕೆ ಹೋಯ್ಕಂದೇಳಿ ಹಿರಿಯರ್ ಮಾಡ್ಕ ಬಂದದ್ದು. ಇನ್ನು ಹೊರಳಿ ಬೇಯಿಸುದು ಎಷ್ಟು ಗಮ್ಮಂಬುದೇ. ಈಗ ಈ ಅಸಡಿ ತಿಂಗಳಾಗೆ ಎಂತಕ್ಕಂದ್ರೆ ಎಂತ ತರಕಾರಿ ಇಲ್ಲೇ, ತರಕಾರಿ ತಕ್ಕ ಬರ್ಕಾರ ಕಾಸು ಬೇಕು, ಕಾಸು ಬೇಕಾರ ಗಣಸು ಹೊರಗೋಯ್ ದುಡಿಕ. ಆ ದುಡಿಮೆಯೂ ಇಲ್ಲ, ಕಾಸು ಇಲ್ಲ. ಮನೆಗಿದ್ದಿ ಅಂತಿತ್ತು ಅದ್ರ ಒಳಗೆ ಒಂದಿಷ್ಟು ಆಚಿ ಕೌಂಚಿ ಈಚಿ ಕೌಂಚಿ ಅನ್ಕಂಡೇಳಿ ಕೂಳ್ ಮಾಡಿ ಹಾಕತ್ರಲ್ಲ ನಮ್ ಹೆಂಗಸ್ರ, ಅದೇ ಈ ಹೊರಳಿ ಬೇಯಿಸುದು. ಹೊರಳಿ ಬೇಯಿಸಿದ ಮೇಲೆ ಆ ನೀರಾಗೆ ಒಂದ್ ಗಮ್ಗುಟ್ಟು ಸಾರ್, ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ, ಆಮೇಲೆ ಆ ಹೊರಳಿನ ಒಗ್ಗರ್ಸುದು. ಅದು ಏನ್ ಲಾಯಕ್ ಅಂತ್ರಿ, ಆ ಬೆಲ್ಲ ಏನ, ಅದಕ್ ಕಾಯಿ ಏನ, ಅದೆಲ್ಲ ಕಾಣಿ. ಒಂದೊಂದು ನಮ್ಮ ದೇಹಕ್ಕೆ ಒಳ್ಳೇದು. ಅವಡಿ ಬೇಯಿಸೋದಿರ್ಲಿ, ಹೊರಳಿ ಬೇಯಿಸೋದಿರ್ಲಿ, ಅದೆಲ್ಲ ಕೂಡ ಈ ಮತ್ತೊಂದು. ಇನ್ನ ಈ ಅಸಡಿ ತಿಂಗಳಿಗೆ ಯಾವ ಹಬ್ಬ ಇಲ್ಲ, ಯಾವ ಹಾಡಿ ಇಲ್ಲ, ಬರೀ ಮನೆ ಕೂಕಂದು. ಈ ಅಸಡಿ ಮುಗಿತಿದ್ದಂಗೆ ದೇವಸ್ಥಾನದ ಹಬ್ಬ ಇರ್ಲಿ ಅಂತದೇ ಇರ್ಲಿ. ದೇವಸ್ಥಾನದ ಹಬ್ಬ ಅರೆ ನಮ್ಮಲ್ಲಿ ಕೊಡಬು ಶುರುವಾತ ಹೌದಾ. ದೀಪಾವಳಿ ಹಬ್ಬಕ್ಕೆ ದ್ವಾಸಿ, ಆಮೇಲೆ ನಮ್ದು ಮಾಲಯ ಇದು ಯಾವ್ದು ಮಾಲಯ ಅಮಾಸಿ ಅಂದ್ರೆ ವಡಿ ಶುರು ಹಪ್ಪುದ. ನೆಕ್ಸ್ಟ್ ಮತ್ತೆ ಬಪ್ಪುದ ಅಂದ್ರೆ ಉಪಕರ್ಮ, ಉಪಕರ್ಮಕ್ಕೆ ಶಾವ್ಗೆ. ಅಂದ್ರೆ ಯಾವ ಯಾವ ಸಮಯದಾಗಿ ಎಂತೆಲ್ಲ ಆಹಾರ ಮಾಡ್ಕೊಂಡು ನಮ್ ಹಿರಿಯರು ಮಾಡ್ಕ ಬಂದು ಕೊಟ್ಟಿರ. ಅದೇ ಈಗ ಪುಸ್ಯ ಮಳಿ ಬಿಡುವತ್ತಿಗೆ ಈ ಸೊಪ್ಪು ತಿನ್ಕ, ನೀವು ಆದ್ರಿ ಮಳಿ ಬಿಡುವತ್ತಿಗೆ ಆದ್ರಿ ಸೊಪ್ಪು ತಿನ್ಕ, ಇದೆಲ್ಲ ಮಾಡ್ಕೊಂಬಂದ್ರೆ ಆ ಮಳೆಗಿಪ್ಪು ಏನಿತ್ತು ಆ ಕೀಟಾಣುಗಳು ಅವುಗಳನ್ನೆಲ್ಲ ಹೊರಗೋಯ್ಕರೆ ನೀವು ಒಳಗಿಂದ ದೇಹದಿಂದ ನೀವು ಗಟ್ಟಿಯಾಯ್ಕ ಅನ್ಕಂಡ್ ಹೇಳಿ ನಮ್ಮ ಹಿರಿಯರು ಮಾಡ್ಕ ಬಂದದ್ದು ಇಷ್ಟು ಪದ್ಧತಿ. ಇನ್ನು ಪಪ್ಪುದ ಆಸಡಿ ಹಬ್ಬ. ಆಸಡಿ ಹಬ್ಬ ಅಂದ್ರೆ ಅದೊಂಥರ ಗಮ್ಮತ್ ಅಲ್ಲ. ಈಗಿನವ್ರಿಗಿಲ್ಲಿ ಆಸಡಿ ಹಬ್ಬ ಅಲ್ಲ, ದಿನಾ ಹಬ್ಬುವೆ, ದಿನಾ ಕಡುಬೆ, ಕಡೆ ದಿನ ಕೋಳಿ ಅಂಬ್ರು, ದಿನ ಮೀನ್ ಅಂಬ್ರು, ಅದ್ರೊಳಗ ಹಬ್ಬ ಅಂದೇಳಿ ಯಾವ್ದು ವಿಶೇಷ ಇಲ್ಲ. ಅರೆ ನಮ್ಗಾಗೆಲ್ಲ ಆಸಡಿ ಹಬ್ಬ ಅಂದ್ರೆ ಬಹಳ ಖುಷಿ. ಕೊಡಬು ಆಸಡಿ ಹಬ್ಬ ದಿನ ಕೊಡಬು ಒಂದು ಪಾಯಸ, ಗಮ್ಮ ಗೈಲ್ ಕಾಣಿ ಆ ಹಬ್ಬ ಅಂದ್ರೆ. ಯಾಕಂದ್ರೆ ಇಷ್ಟು ದಿನ ತಿಂದದ್ದಕ್ಕಿತ್ತಲ್ಲ ಅದು ಒಂದು ಹಂಗೆ. ಈ ಆಸಡಿ ಅಂದ ತಕ್ಷಣ ಮತ್ತೆ ನೆನ್ಪಾಪುದ ನಮ್ಗೆ ಆಟೋ, ಈ ತಿಂಬುದು ಆಟ ಆಡು, ಚನ್ನಿಮಣಿ ಇರ್ಲಿ ಪಗಡೆ ಇರ್ಲಿ ಅದೆಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಎಲ್ಲ ಕೂಕ ಆಟ ಆಡೋದು ಉಂಬುದು ಮಾಡುದು ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಒಂದೇ ಸೂರಡಿ ಕೂಕಂಡ ನಮ್ಮ ನಾವು ಅರ್ಥ ಮಾಡ್ಕೊಂಬಂತ ತಿಂಗಳಂದ್ರೆ ಆಸಾಡಿ ಅಂತೇಳಿ ನಾ ಎಣಿಸ್ದೆ. ಇನ್ನ ಆಸಾಡಿ ಅಮಾಸಿ. ಆಸಾಡಿ ಅಮಾಸಿ ಅಂದ್ರೆ ಹೆಚ್ಚಿನವರಿಗೆಲ್ಲ ಗೊತ್ತೀತ ಸಮುದ್ರ ಸ್ನಾನ ಮಾಡುದು ಅನ್ಕಂಡ. ಸಮುದ್ರ ಸ್ನಾನ ಎಂತಕ್ ಮಾಡುದ, ಆಗಿನವರೆಲ್ಲ ಮಾಡದ್ ಒಂದ್ ಆಚಾರ ವಿಚಾರದಾಗಿತ್ತು. ಈಗಿನವರದ್ದೆಲ್ಲ ಪ್ಯಾಶನ್ನೆ, ಎಲ್ಲ ನಾರ್ಮನಿಯರು ಹಾತ್ರ ನಾವು ಹಾಪುದ್, ಮಕ್ಕಳನ್ ಮರಿನೆಲ್ಲ ಕಟ್ಕೊ ಹಾಪುದ್ ಅನ್ಕಂಡೇಳಿ ಹಾಪುದು. ಅರೆ ಆಗಿನವ್ರ ಮಾಡದ್ ಅಂತಕಂದೇಳಿ ಹೇಳ್ರೆ, ಈ ಆಸಡಿ ತಿಂಗಳದ್ದು ಈ ಚಳಿ ಏನಿತ್ತು, ಆ ಮಳಿ ಚಳಿಗೆ ನಮ್ಮ ಚರ್ಮಗಳೆಲ್ಲ ಒಂದಿಷ್ಟು ಜಡ್ಡು ಕೊಟ್ಟಿರ್ತು. ಆ ಜಡ್ಡು ಕೊಟ್ಟ ಚರ್ಮಕ್ಕೆ ಇನ್ನೊಬ್ಬಪ್ಪು ಮುಂದಿಂದ ಏನಿತ್ತು ಆ ಮಳಿ ಆ ಚಳಿ ಎಂಬುದು ನಮ್ಮ ಚರ್ಮ ಸರಿಯಾಯ್ಕ, ಆ ಚರ್ಮದ ರೋಗ ಏನಿತ್ತು ಅದ್ಯಾವುದು ಬಪ್ಪುಕಾಗ ಅನ್ಕಂಡೇಳಿ ಹೇಳಿ ಸಮುದ್ರ ಸ್ನಾನ ಮಾಡುದು. ಅಂದ್ರೆ ಉಪ್ಪು ನೀರು ಎಂಬುದು ಅಷ್ಟು ಒಳ್ಳೇದು. ಈಗೆಲ್ಲ ಉಪ್ಪು ನೀರಿನ ಸ್ನಾನಕ್ಕೇತ್ರಿಯಾ. ಆಮೇಲೆ ಎಂತದ ಮೀನ್ ಬಿಡುದು ಅಂದ್ರೆ ಕಾಲಿಗೆ, ಆ ಮೀನ್ ಬಿಟ್ಟು ನಿತ್ಗಂದಕ್ಕೇತ್ರಿಯಾ. ಅದೆಲ್ಲ ಇದ್ದೀತ ಈಗ, ಯಾಕಂದ್ರೆ ಅವ್ರು ಯಾರು ಸಮುದ್ರದ ಬದಿಯೋ ಬೊತಿಲಿಯೋ ಏನೋ ಗೊತ್ತಿಲ್ಲ ಅಂತೂ. ಆದ್ರೆ ಆಗಿನವ್ರು ಅದು ಯಾವುದು ಇಲ್ಲ. ಒಂದೇ ಒಂದು ಆಸಡಿ ಹಬ್ಬದ ಬಾತು ಒಂದೇ ಅವ್ರದ್ದು. ಈ ಸಣ್ಣ ಬಾತು ಇಲ್ಲ, ಮೊಡ್ಡ ಬಾತು ಇಲ್ಲ, ಯಾವ ಬಾತು ಇಲ್ಲ ಅವರಿಗೆ. ಹಂಗೆ ಮತ್ತೊಂದು ಅಂತಂದ್ರೆ ನಾವು ಹೋತ್ತೆ ಆಸಡಿ ಹಬ್ಬದ ಏನ ಒಂದು ಸಮುದ್ರ ಸ್ನಾನಕ್ಕೆ. ಏನು ಜನ ಕೇಂತ್ರಿ, ಸಮುದ್ರ ತುಂಬಾ ಜನ ಮಾರಾರೆ. ಒಂದು ಸಲ ಹೋದಿತ್ತಲ್ಲ ನಾವು, ಆಯ್ತು ಎಲ್ಲಾ ಗೆಳೆತಿಯರೆಲ್ಲ ಒಟ್ಟು ಸೇರ್ಕೊ ಹೋಯ್ತು. ಒಂದು ತ್ಯಾರಿ ಬಂತಲ್ಲ, ತ್ಯಾರಿ ಬಂದ ಮೇಲೆ ಕಡಿ ಕತ್ತಿಯಲ್ ನನ್ನ ಪಕ್ಕದಾಗಿದ್ದರು ಹೊಲ್ಸೆಟ್ಟೆ ಇಲ್ಲಿಯೇ ಪೂರ್ತಿ ಹೊಲ್ಸೆಟ್ಟು ಸಮುದ್ರ ಕೊಯ್ಲಕ್ಕ. ಅವ್ರು ಅಯ್ಯೋ ಅಯ್ಯೋ ಅಂತ ರೀ ಅಂತ ಕಂಬತ್ತಿ ನಾವು ಗಟ್ಟಿ ಹಿಡ್ಕೊಂಡಿತ್ತು ಅವ್ರು ಬಬ್ಬಿ ಅಂತಕ್ಕ ನಾನು ಹೊಲ್ಸೆಟ್ಟು ಹೋಯ್ತು ಅನ್ಕೊಂಡು. ಆಯ್ತಲ್ಲ ಇರ್ಲಿ ಬಿಡಿ, ಆ ಸಡಿ ಅಮಾಸಿ ಅಲ್ಲ, ಒಂದ್ ಒಳ್ಳೆ ದಾನ ಕೊಟ್ರಿ ಅನ್ಕೊಂಡ್ಲಿ ಅಂದೇಳಿ. ಅಲ್ಲಿ ಎಂತಕ್ಕಂದ್ರೆ ಆ ಸಡಿ ಅಮಾಸಿ ಅಲ್ಲ, ಆ ಅಮಾಸಿಗೆ ಸಮುದ್ರದ ತೆರಿ ಬಪ್ಪುದು ಅಷ್ಟೇ ದೊಡ್ಡದಿರತ್ತ. ನಾವು ಜಾಗ್ರತೆಗಿರ್ಕ, ಮಕ್ಕಳ ಮರಿನ ಕರ್ಕೊಂಡು ಹೋಗ್ತೀವಿ ಜಾಗ್ರತೆಗಿರ್ಕ. ಮತ್ತೊಂದು ಆ ಸಮಯದಾಗೆ ಆ ದಿನ ಪಿತೃಗಳಿಗೆ ಒಂದು ತರ್ಪಣ ಬಿಡುದಿತ್ತಲ್ಲ, ಅದು ಬಹಳ ಒಳ್ಳೇದು. ಅದೆಷ್ಟೋ ತಲೆಮಾರಿನ ಪಿತೃಗಳನ್ನ ನೆನಪು ಮಾಡ್ಕೊಂಡು ನಾವು ಒಂದು ತರ್ಪಣ ಬಿಡುತ್ತೆ ಅಮಾಸಿ ಎಂಬುದು. ಹಾಂಗೆ ಎಂತಕ್ಕೆಂದ್ರೆ ಆ ಅಮಾಸಿ ದಿನ ನಮ್ಮ ಪಿತೃಗಳೆಲ್ಲ ಬಂದು ಕಾಯ್ತ್ರಮ್ರ, ನಮಗೊಂದಿಷ್ಟು ನೀರು ಕೊಡ್ತಾರ, ಎಳ್ಳು ನೀರು ಕೊಡ್ತಾರ ಅನ್ಕೊಂಡು ಹೇಳಿ. ಆ ಲೆಕ್ಕದಲ್ಲ ನಮ್ ಇರೋದ್ ನಾವೆಲ್ಲ ಇದ್ದಾಗ ನಮ್ಗೆಲ್ಲ ಏನು ಜಕ್ಕಣಿ ಏನ ಅದೇನು ಇದೇನಿ ಎಲ್ಲ ಗೊತ್ತಿತ್ತು. ಹಿರಿಯರದ್ದು ಉಪದ್ರ ಅಂತೇಳಿ ಹೇಳುದಲ್ಲ, ಈಗಿನರೆಲ್ಲ ಅದೆಲ್ಲ ಭ್ರಮೆ ಅಂತ್ರ. ಏನೇ ಇರ್ಲಿ, ಯಾಕಂದ್ರೆ ಕಾಲ ಬದ್ಲಾದಂಗು ಅವ್ರು ಬದ್ಲಾರ ಏನೋ ಗೊತ್ತಿಲ್ಲ. ಅಂತೂ ನಾವು ಅಂತೂ ಬದ್ಲಾತಿಲ್ಲ ಕಾಣಿ, ಯಾಕಂದ್ರೆ ಜಕ್ಕಣಿಯೂ ಇತ್ತು, ಉಪದ್ರವೂ ಇತ್ತು, ಎಲ್ಲದೂ ಇತ್ತು. ಅದ್ರ ಜೊತೆ ಜೊತೆಗೆ ನಮ್ ಹಿರಿಯರು ಮಾಡ್ಕೊಂಬಂದ ದಾನ ಧರ್ಮ ಅವೆಲ್ಲವೂ ಕೂಡ ವರ್ಷಕ್ಕೊಂದ್ಸಲಾರು ದಾನ ಮಾಡಕ ಅಂಬುದು ಈ ಆಸಾಡಿ ಅಮಾಸೆಗೆ ಇಟ್ಕೊಂಡಿಪ್ಪಕ್ಕೂ ಸಾಕು. ಹಿರಿಯರನ್ನ ನೆನಪು ಮಾಡ್ಕೊಳಕ ಅಂತೇಳಿ ಹೇಳದಕ್ಕಾರು ಈ ಆಸಾಡಿ ಅಮಾಸೆಯು ನೆನಪು ಮಾಡತ್ತ ಏನು, ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಹುಟ್ಟಿ ಬೆಳೆಸದ ಹಿರಿಯರನ್ನ, ನಮ್ಗೊಂದಿಷ್ಟು ಆಸ್ತಿ ಕೊಟ್ಟದಿರ್ಲಿ, ಸಂಸ್ಕೃತಿ ಕೊಟ್ಟದಿರ್ಲಿ, ಸಂಪ್ರದಾಯ ಕೊಟ್ಟದಿರ್ಲಿ, ಇಲ್ಲ ಸಮಾಜದಾಗೆ ಒಂದು ಜನ ಮಾಡೋದಿರ್ಲಿ, ಅದೆಲ್ಲ ಹಿರಿಯರು ಕೊಟ್ಟು ಬಳುವಳಿ ಅಂತ ಹೇಳ್ಕ. ಯಾಕಂದ್ರೆ ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ನಮ್ಮನೆಗೆ ಆ ಹೆಸರು ನನ್ನ ಹೆಸರು ಬತ್ತಿಲ್ಲ, ಹಿರಿಯರ ಹೆಸರಿಂದನೇ ನಾವು ಮುಂದೆ ಹೋಗ್ತೀವಿ. ನೀವ್ ಯಾರ ಮನೆಯವ್ರ ಕಂಡ್ರೆ ಇಂಥ ಮನೆಯವ್ರನ್ನ ಹಿರಿಯರದ್ದೇ ಹೇಳ್ಕಿನ, ನನ್ನ ಹೆಸರು ಹೇಳ್ಕೊಂಡ್ರ ಅಲ್ಲಿ ಯಾರಿಗೂ ಗೊತ್ತಾತಿಲ್ಲ. ಹಾಂಗಾಯಿ ಹಿರಿಯರನ್ನ ಸದಾ ನೆನ್ಪ್ ಮಾಡ್ಕೊಳಕ, ಅವ್ರ ಸಾಧನೆ ನಮ್ಮ ಜೊತೆಗಿರ್ಕ, ಅವ್ರದ್ ಏನಿತ್ತು ದಾನ ಧರ್ಮ ಆ ಪುಣ್ಯಗಳು ನಮ್ಮ ಜೊತೆಗೆ ನಮ್ಮಿಂದ ಮುಂದಿನವರಿಗೂ ಹೋಯ್ಕ. ಆ ಲೆಕ್ಕದಾಗೆ ಆಸಡಿ ಅಮಾಸಿ ಎಂಬುದು ಎಲ್ಲರಿಗೂ ಕೂಡ ಒಳ್ಳೇದ. ಆಸಡಿ ಅಮಾಸಿ ಹಬ್ಬ ಅಂಬುದು ನಾವೆಲ್ಲ ಒಟ್ಟು ಸೇರ್ಕೊಂಡು ಗಮ್ ಗೈಲಾಯಿ ಆಚರಿಸುವ. ತಿಂಬುದಿರ್ಲಿ ಉಂಬುದಿರ್ಲಿ ಸ್ನಾನ ಇರ್ಲಿ ಆರು ಈಗ ಮಾರ್ರೆ ಬಹಳ ಖುಷಿ ಹಬ್ಬದ ಆಸಡಿ ತಿಂಗಳು. ಎಲ್ಲೆಲ್ಲೂ ಮಾರ್ರೆ ಆಸಡಿ ಗಮ ಗಮ ಅಂಬ್ರು, ಆಸಡಿ ತಿಂಡಿ ಅಂಬ್ರು, ಆಸಡಿ ತಿಂಡು ತಿನಿಸು ಸ್ಪರ್ಧೆ ಅಂಬ್ರು ಎಂತ ಹೇಳತ್ರಿಯೇ. ಈಗಿನ ಕಾಲದಾಗ ಆಸಡಿ ತಿಂಗಳಂದ್ರ ಒಬ್ರು ಮನೆ ಕುಕ್ಕಂಬರ್ ಇಲ್ಲಿ ಬಗೆ ಬಗೆ ಮಾಡ್ಕ ತಿಂಬುದೇನು ಎಷ್ಟೆಷ್ಟು ಸಂಘಟನೆಯರು ಯಾವ ತರದಾಗೆ ಈ ಮುಂದಿನ ಹಿಂದಿನ ತಲೆಮಾರಿದ ಅಷ್ಟೂ ತಿಂಡಿ ತಿನಿಸಿನ ಮುಂದಿನ ತಲೆಮಾರಿಗೆ ಪರಿಚಯ ಮಾಡು ಕೆಲಸ ಮಾಡ್ತಾ ಇದ್ರೆ ಬಹಳ ಖುಷಿ ಅನ್ಸತ್ತೆ. ಯಾಕಂದ್ರೆ ಆಸಾಡಿ ಎಂಬುದು ಬರೀ ಮನೆ ಕೂಕಂಬ್ದ ಈ ದೈವ ಏನೋ ಚೀನಿ ಹಡ್ಗತ್ಕೊಂಡು ಹಾತ್ತಂದೇಳಿ ಹೇಳುದು, ಹೂ ತೌರ್ ಮನೆ ಹಾತ್ತಂದೇಳಿ ಹೇಳುದು, ಅದೆಲ್ಲ ಬದಿಗೆ ಹಾಕಿ ಈಗ ಎಲ್ಲ ಒಟ್ಟು ಸೇರುವಂತ ಕಾಲ ಈ ಆಸಾಡಿ ತಿಂಗಳು ಬಂದಿತ್ತೇನೋ ಅನ್ಕೊಂಡಿತ್ತು ನಮ್ಗೆ. ಮತ್ತೊಂದು ವಿಶೇಷ ಅಂದ್ರೆ ವಿಶ್ವಕುಂದಾಪುರ ಕನ್ನಡ ದಿನ, ನಮ್ಮ ಭಾಷೆ ನಮ್ಮ ಬದುಕನ್ನ ನೆನಪು ಮಾಡುವಂತ ದಿನ ಈ ಆಸಡಿ ಅಮಾಸಿ ದಿನ. ಖುಷಿ ಯಾಕಂದ್ರೆ ಇಡೀ ವಿಶ್ವಕ್ಕೆ ನಮ್ಮ ಭಾಷೆ ಪರಿಚಯ ಆಪು ದಿನ ಅಂದ್ರೆ ಇತ್ತಲ್ಲ ಅದು. ನಾವು ಕುಂದಾಪ್ರಮಣ್ಣ ಹುಟ್ಟಿ ಈ ಕುಂದಾಪ್ರಮಣ್ಣ ಬೆಳೆದವರಿಗೆ ಕುಂದಾಪುರ ಭಾಷೆ ಬಳಸ್ತಿಪ್ಪರಿಗೆ ಅದು ಬಹಳ ಖುಷಿ ಅಂದೇಳಿ ಹೇಳ್ತೇನೆ. ಇಷ್ಟೊತ್ತಿನವರೆಗೂ ನಮ್ಮ ಆಸಡಿ ಹಬ್ಬದಾಗೆ ನಾನೊಂದಿಷ್ಟು ಮಾತು ಕೇಳ್ರಿ ಅಲ್ಲ, ನಿಮ್ಗೂ ಬಹಳಷ್ಟು ನೆನ್ಪಾಯಿಕ್ಕಲ್ಲ ನಿಮ್ ಹಿರಿಯರದ್ದು ಊಟ ತಿಂಡಿ ಹಬ್ಬ ಎಲ್ಲ ಹಂಗೆ ನೆನ್ಪ್ ಮಾಡ್ಕಂತೀರಿ ಅಕ್ಕ. ಮುಂದಿನ ವರ್ಷ ಆಸಡಿಗೆ ಮತ್ತೊಂದಿಷ್ಟು ವಿಷಯ ಇಟ್ಕೊಂಡ ನಿಮ್ ಜೊತೆ ಮಾತುಕತೆ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ ರೇಡಿಯೋ ಕುಂದಾಪುರ. ನಾ ನಿಮ್ ಸುಜಾತ ಬಾಯ್ರಿ, ಮತ್ ಸಿಕ್ವ ಅಕ್ಕ.
2: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲ ಬದೆಗೆ ಕೂಕಂಕೆ ಚಂದ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ಬನ್ನಿ ಅಲ್ಲ ಈ ಆಷಾಢಿ ಅಮಾಸಿ ಗರ್ಜಂಗೆ ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನದ ಖುಷಿ ಹಂಗೆ ಎಲ್ಲ ಒಟ್ಟು ನಮ್ಮ ಕುಂದಾಪುರ ಕನ್ನಡದಲ್ಲಿ ಒಂದು ಹೆಂಗಸರು ಪಂಚಾಯತಿ ಕೇಳ್ಕಣ್ಬಪ್ಪ. ಈ ಹೆಂಗಸರು ಪಂಚಾಯತಿ ಮಾಡುವರು ಯಾರಂತ ಕೇಳ್ರೆ, ಸರಿತಾ ಉಪಾಧ್ಯಾಯ, ಮಹಾಲಕ್ಷ್ಮಿ ಸೋಮಿಯಾಜಿ, ವಿನಯ ಉಡುಪ ಮತ್ತು ಸುಮನಾ ಹೆರಳೆ.
2: ನಮ್ಮೂರ ಭಾಷೆ ಎಷ್ಟು ಚಂದ, ಅದರಲ್ಲಿನ ಪರಿಮಳ

0: ಓಹೋ ಸುಮನಕ್ಕ, ಹಾಡ್ ಜೋರ್ ಮೊಳಗತ್ತಲೆ.
1: ಇದು ನಮ್ ಡಾಕ್ಟರ್ ಹಾಡದ್ ಹಾಡಲ್ದ ಲಾಯ್ಕಿತ್ತೆ?
2: ಹೌದಾ, ಡಾಕ್ಟರ್ ಹಾಡೆ? ಓ ಡಾಕ್ಟರ್, ಸುದ್ದಿ ಎತ್ಬೇಡ, ನಂಗೆ ಸಾಕಾಯ್ತು. ಡಾಕ್ಟರ್ ಹತ್ರ ಹೋಯ್ ಹೋಯ್ ಸಾಕಾಯ್ತು. ಒಂದ್ ಜ್ವರು ಬಂದದ್ದಂದ್ರೆ 8 ದಿನ ಮಲ್ಸಿಯೇ ಬಿಡ್ತ. ಅಯ್ಯೋ, ಈಗ ಜ್ವರ ಗುಣ ಆದ್ರು ಬರೀ ಕೆಮ್ಮ ಕೆಮ್ಮಿ ಕೆಮ್ಮಿ ಮನೆ ಲಾಯ್ಕಂಡ್ ಕೆಮ್ಮಿ ಕೆಮ್ಮಿ ಬೇಜಾರಾಯ್ ಹೋಯ್ತು. ನೀವ್ ಒಬ್ರಾರು ಮನೆ ಬದಿ ಬಂದಿರ್ಯಾ?
0: ಅಲ್ಲ, ವಿಷಯ ಗೊತ್ತಾಯ್ತ, ವಿನಯ ಹೇಳಿಲ್ಲ ಅದಕ್ಕೆ ಈಗ ಬಂದದ. ಈ ಜ್ವರ ಒಬ್ರಿಂದ ಒಬ್ರಿಗೆ ಮಾತತ್ತಲ್ಲೇ ಮಾರೈತಿ, ಅದಕ್ಕೆ ಬರಲ್ಲ. ಇನ್ನ ಹಾಂಗು ಉಮೇದ್ ಮಾಡ್ಕೊಂಡ್ ಬಪ್ಪ ಅಂದ್ರೆ ಈ ಮಕ್ಳು ಬೈತ್ವಲ್ಲ, ಅವು ಹೇಳದ್ದು ಕೇಳ್ಕಲೆ. ನಾಳೆ ನಾನ್ ಮನ್ಕಂಡ್ರೆ ಅವೇ ಕಾಣ್ಕಲ ಮಾರೈತಿ.
2: ಹೌದಪ್ಪ,
0: ನೀನ್ ಆಸ್ಪತ್ರೆಗೆ ಹೋಯ್ದೆ ಅನ್ ಗೊತ್ತಾದ್ಕೂಳೆ ಎಲ್ಲ ಜೋರ್ ಹುಷಾರಿಲ್ದೆ ಸೇರಿದ್ಯೇನೋ ಆಸ್ಪತ್ರೆಗಂತ ಹೆದರಿಕೆ ಆಯ್ತ. ಆದ್ರೂ ಎಂತ ಮಾಡುದ.

0: ಬೇಜಾರ್ ಮಾಡ್ಕೊಂಬಿಡ್ದೆ.
1: ಅಯ್ಯೋ ಬೇಜಾರ್ ಎಂತ ಇಲ್ಲ ಮರೈತಿ, ವಿಷಯ ಹೌದಲ್ದ, ಒಬ್ರಿಂದ ಒಬ್ರಿಗೆ ಮಾತತ್ತಲೆ, ಒಬ್ರಿಗೆ ಬಂದ್ರ ಸೈ ಮನೆ ಮಂದಿಗೆಲ್ಲ ಜ್ವರವೆ. ನಂಗು ಹೆದರಿಕೆ ಆಯ್ತಾ, ಆ ನಮೂನಿ ಜ್ವರ ಬಂದಿತ್ತು ಕಾಣ, ನಿಲ್ಲುಕ್ ನಿಟ್ಟಿಲ್ಲೆ. ಡಾಕ್ಟರ್ ಶಾಪಂಗಾರು ಇಷ್ಟು ಉದ್ದ ಕ್ಯೂ ಹನುಮಂತನ್ ಬಾಲ ಕಂಡಗೆ. ಡಾಕ್ಟ್ರಿಗೂ ನಾನು ಅನ್ಕಂಡು ಹೆದರಿಕೆ ಆಯ್, ಕೂಡ್ಲೆ ಒಂದು ಇಂಜೆಕ್ಷನ್ ಚುಚ್ಚದ್ದೆ.
0: ಅಯ್ಯಯ್ಯೋ ಇರ್ಲಿ, ಈಗ ಹುಷಾರಾದ್ಯಲ್ಲೆ, ದೇವ್ರ ದೊಡ್ಡವನ್. ಈಗ ಆಸ್ಪತ್ರೆ ಹೋದವ್ರ ಮನೆಗೆ ಬತ್ರ ಅಂದ್ ಹೇಳು ಕೆಡಿಯ.
1: ಹೌದಪ್ಪ,
0: ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲ್ಸಿ ಅಲ್ಸಿ ಇಡ್ತ್ರ. ಈ ದೊಡ್ಡ ದೊಡ್ಡ ಆಸ್ಪತ್ರೆ ಹೋದಲ್ಲ, ಅದೆಂತದೋ ಗೊತ್ತಿಲ್ಲ, ಅದೆಂತ ಹೇಳ್ತ್ರಲ್ಲ ಲಾರ್ಗೆಟ್ಟ ಎಂತದೋ ಅಂಬ್ರಲ್ಲ.
1: ಲಾರ್ಗೆಟ್ ಅಲ್ದ ಟಾರ್ಗೆಟ್. ಡಾಕ್ಟರ್ ಬಗೆಯವರಿಗೆ ಇಂತಿಷ್ಟ ಆಪರೇಷನ್ ಮಾಡ್ಕ ಅನ್ಕಂಡಿರುತ್ತಂಬ್ರಲ್ಲೆ. ಯಾರು ನಂಬದಿ ಡಾಕ್ಟರ್ ಅಲ್ಲ ಒಳ್ಳೆಯವರಪ್ಪ, ಹಾಂಗೆಲ್ಲ ಇದ್ದೀರ.
0: ಅದು ಹೌದೆ, ಸುಮ್ನೆ ಎಲ್ರನ್ನು ಅನ್ಮನ್ ಮಾಡುಕಾಗ, ನಮ್ಗೇನೆ ದೊಡ್ಡ ಔಷಧಿ ಅಂದ್ರೆ. ಇನ್ನ ಈ ಡಾಕ್ಟರ್ ಎಂತ ದೇವ್ರ ಊರಾರು ಎಂತ ಮಾಡುದು, ಅವ್ರಿಗೆ ಕಲ್ತದ ಗೊತ್ತಿದ್ದದ ಔಷಧಿ ಕೊಡುದಲ್ದ. ಇನ್ನ ಅವರಿಗೂ ಕಷ್ಟವೇ ಅಲ್ದ ಡಾಕ್ಟರ್ ಬಗೆಯರಿಗೂ ಸಹ. ಸುಮಾರು ವರ್ಷ ಓದುದ ಕಷ್ಟಪಟ್ಟ, ಕೆಲ್ಸ ಹಂಗೆ ಹೊಗ್ಲು ರಾತ್ರಿ ಅನ್ಕಂಡಿಲ್ದೆ ನಿದ್ದೆ ಕೆಟ್ಟ ಮಾಡುದ. ಆಮೇಲೆ ಯಾರ್ ಎಲ್ ಕೋರ್ಟ್ ಮನೆ ಕಲ್ಸ್ತೇನೋ ಅನ್ಕಂಡ್ ಹೆದರ್ಕಂಡ್ ಹೆದರ್ಕಂಡ್ ಕೆಲ್ಸ ಮಾಡ್ತೇ
1: ಪಾಪ
0: ಅಲ್ದ. ಆಮೇಲೆ ಇನ್ನ ಯಾರೋ ಒಂದಿಬ್ರು ಕಾಡ್ ಡಾಕ್ಟರ್ ಮಾಡಿದ ಕೆಲ್ಸಕ್ಕೆ ಎಲ್ಲ ಡಾಕ್ಟ್ರಿಗೂ ಹೇಳುದ.
1: ಹೌದು
0: ನಂಬದಿರಲ್ಲ ಹಂಗಿಲ್ಲಪ್ಪ,
1: ಅದೇ ನಮ್ಗ ನಂಬಿಕೆ ದೇವ್ರ ಮೇಲೆ ಭಾರ ಹಾಕಿ ಅವ್ರ ಹೇಳದ್ ಮಾಡುದಷ್ಟೇ. ಓ ಲಕ್ಷ್ಮಿ ಬಂದ್ಲಲೆ. ಏನ್ ಲಕ್ಷ್ಮಿ ಪತ್ತೆ ಇಲ್ಲೆಲ್ಲ ಮರೈತಿ, ಮಳೆ ಅನ್ಕಂಡಂತ ಹಪ್ಪಳದಿಂತ ಕೂತ್ಕಂಡ್ಯಾ ಎಂತ?
2: ಹ ಕೂಕಂಡ್ ಕಾಂಬರಿಗೆ ಅದೇ ಅನ್ಸುದಾಕ ಅಂತ, ಆದ್ರೆ ನನ್ನ ಕೆಲ್ಸ ಎಂತ, ನರಿ ನಾಯಿ ತಿನ್ನತ್ತಿಲ್ಲ.
1: ಅಂತದ್ ಎಂತ ಮರೈತಿ, ನರಿ ನಾಯಿ ತಿಂಬಷ್ಟು ಕೆಲ್ಸ?
2: ನಾವೀಗ ಕೇಂದ್ರ ಸರ್ಕಾರದ ಡ್ಯೂಟಿಯಲ್ಲಿ ಇಪ್ಪರಲ್ಲ ಮರೈತಿ.
1: ಓ
0: ಮನಿ ಮನಿ ಮೆಟ್ಲು ಹತ್ತಿ ಇಳುದ ನಿಂದ?
2: ಹೌದಾ, ಮನಿ ಮನಿ ಹತ್ತಿ ಇಳಿದ್ರು ಒಂದ್ ಸಮಾಧಾನ ಇತ್ತು ಕಣ್, ದೇಶಕ್ಕೊಂದು ಉಪಯೋಗ ಆ ಕೆಲ್ಸದಲ್ಲಿ ನಾನು ಇದ್ದೆ ಅನ್ಕಂಡು.
1: ಆರು ಟೀಚರ್ ಬಗೆಯರಿಗೆ ಅದೇ ಮಸ್ತ್ ಕೆಲ್ಸ ಅಲ್ಲ, ಅದ್ರೊಟ್ಟಿಗೆ ಮಕ್ಳಿಗೆ ಪಾಠ ಎಷ್ಟೊತ್ತಿಗೆ ಮಾಡ್ತೀರಿ ಮರೈತಿ?
2: ಅದ ಅಲ್ದಿದ್ರು ಕೆಲ್ಸ ಏನ್ ಕಡಿಮೆ ಇತ್ತ ಮರೈತಿ, ಇದಾರು ದೇಶ ಸೇವೆ ಮಾಡ್ದಂಗೆ ಅಂತೊಂದ್ ಸಮಾಧಾನ ಇತ್ತು. ಏಗಳಿಕ್ಕೂ ಇಪ್ಪದಲ್ಲ ಅಲ್ಲೇ ಇದ, ಒಂದ್ ಹತ್ತು ಇಪ್ಪತ್ತು ವರ್ಷಕ್ ಒಂದ್ ಸತಿ ಬಪ್ಪದಪ್ಪ. ಇದ್ ಬಿಟ್ಟು ದಿನದ ಕೆಲ್ಸ ಏನು ಕಡಿಮೆಯ ನಮ್ಗೆ? ದಿನಾ ಬೆಳಗ್ಗೆ ಆ ಮಕ್ಳು ಬಂದು ಕೂಡ್ಲೆ ನಮ್ ಕೆಲ್ಸ ಶುರುವಾತ್. ಆ ಮಕ್ಳು ಹಾಜರಿ ಹಾಕುದು ಒಂದು ಒದ್ದಾಟವೇ. ಈಗ
1: ಹಾಜರಿ ಹಾಕುಗೆಂತ ಆಯ್ತು, ನಮ್ ಹೆಸರು ಕಾರದ ಕೂಡ್ಲೆ ಕೈ ಎತ್ತಿ ಇದ್ದೇನೆ ಸರ್ ಅಂತಿದ್ದೆ ನಾನು.
0: ನಾವಂತೂ ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಮಿಸ್ ಅಂಬುದಪ್ಪ.
3: ಬಂದಿದ್ದೇನೆ ಟೀಚರ್.
0: ಓಹೋ ವಿನಯ ಜಾರತಿ ಮರಿತೀಯ, ಅಲ್ಲೆಲ್ಲ ಗ್ವಾಸ್ರ ಕಣ್ಕಂಬ
1: ಜಾರತ್ತಂಗ.
3: ಸುಮನ ನಿಮ್ ಜ್ವರ ಅಂಬ್ರಲೆ, ಹೆಂಗಿದ್ರಿ ಅಂತ ಕಣ್ಕೋಪ ಅಂದ್ ಬಂದೆ. ನೀವೆಲ್ಲರೂ ಇಲ್ಲೇ ಇದ್ರಿ ಅಲೆ, ಖುಷಿ ಆಯ್ತ. ಎಂತ ನೀವು ಹಾಜರಿ ಹಾಕ್ದಂಗಿತ್ತಳಿ ಇಲ್ಲ?
0: ಅಲ್ದೆ ಅವಳ ಎಂತ ಲಕ್ಷ್ಮಿ, ಅವಳ ಶಾಲೆ ಸುದ್ದಿ ಹೇಳ್ತಿದ್ದಿಲ್ಲ. ಅದೇ ಎಂತ ಅಂತ ಎಂತದೋ ಹಾಜರಿ ಹಾಕುದಿಲ್ಲ ಎಂತದೋ ಬೇರೆ ಅಂತದೋ ಅನ್ಲಪ್ಪ.
3: ಎಂತ ಲಕ್ಷ್ಮಿ?
2: ಅದೇ ಹಾಜರಾತಿ ಬಗ್ಗೆ ಏನ್ ಹೇಳುದ್ ಹೇಳಿ. ಈಗ ಎಲ್ಲರಿಗೂ, ಟೀಚರ್ಸಿಗೂ ಇತ್ತು ಮಕ್ಳಿಗೂ ಇತ್ತು, ಫೇಸ್ ಐಡೆಂಟಿಫಿಕೇಶನ್ ಅನ್ಕಂಡ್ ತಂದಿರೆ.
3: ಹಾಂಗಂದ್ರೆ ಎಂತ ಮುಖದ ಫೋಟೋ ತೆಗುದಾ?
2: ಹೌದ್ ಮಾರೈತಿ, ದಿನಾ ಫೋಟೋ ತೆಗಿಕ, ದಿನ ಇದ್ದಂಗೆ ಇರ್ತುವ ಹೇಳ. ಒಂದ್ ದಿನ ಏನಾರು ಒಂಚೂರು ಬದ್ಲಾಯ್ತಾ? ಬರೀ ಒದ್ದಾಟವೇ ಆತ.
1: ಅಯ್ಯೋ ಹೌದು, ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತು ಸುದ್ದಿ, ನಂಗೆ ಓದಿದ್ ನೆನ್ಪಿತ್ತು. ಈಗ ಯಾವನೊಬ್ಬ ಕೂದಲು ಕತ್ತರಿಸ್ಕೊಂಡ್ ಬಂದಿದ್ದ ಅಂಬ್ರು, ಅದು ಗುರ್ತವೇ ಹಿಡಿಲಿಲ್ಲ. ಮನೆಗೆ ಅವಳು ಇನ್ನೊಬ್ಳು ಅವಳು ಅವಳು ಕೂದ್ಲನ್ ತೆಗೆದು ಅವನ್ ತಲೆ ಮೇಲೆ ಹಾಕಿದ ಮೇಲೆ ಗುರ್ತ ಹಿಡಿತ ಅಂಬ್ರು. ಫೋಟೋಸ ಬಂದಿದ್ ಪೇಪರ್ ಅಲ್ಲಿ ಓದಿ ನಂಗೆ ನೆಗಿಯೋ ನೆಗಿ.
2: ಹೌದಾ, ಇದ್ರ ಕತಿ ಇಷ್ಟ ಆದ್ರ ಮೇಲೆ ಯಾವ ಯಾವ ಮಕ್ಳು ಮಟ್ಟಿ ತಿಂತೋ, ಯಾವ ಯಾವ ಮಕ್ಳು ಬಾಳೆಹಣ್ಣು ತಿಂತೋ ಅಂತ ಲೆಕ್ಕ ಹಾಕುದು ಒಂದಷ್ಟು ಹೊತ್ತು. ಮತ್ತೆ ದಿನ ಅಕ್ಷರದಾಸೋಹ ಇತ್ತಲೆ, ಅದಕ್ಕೆ ಒಂದೊಂದು ಮಕ್ಳು ಇಂತಿಷ್ಟ ತಿನ್ಕಂತಿರತ್ತ. ಆ ಎಷ್ಟು ಮಕ್ಳು ಬಂದಿದ್ದೋ ಅಂತ ಕಣ್ಕಂಡ ಅದೆಲ್ಲ ಒಟ್ಟು ಲೆಕ್ಕಾಚಾರ ಮಾಡಿ ಆ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡುದ್ರೊಳಗೆ ಮಧ್ಯಾಹ್ನದ ಊಟದ ತಯಾರಾಯಿರತ್ತ ಕಣ. ಇದಿಷ್ಟ್ರ ಮಧ್ಯದಾಗೆ ಈ ನಮ್ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಬೇಕತ್ತೋ ಅದೆಲ್ಲ ಈಗಲೇ ತುರ್ತಾಗಿ ಕಳುಹಿಸುವುದು ಅನ್ಕಂಡ್ ಹೇಳಿ ಹಾಕಿ ಬಿಟ್ಟಿರ್ತರ. ಮಾಡದೆ ಇಪ್ಪಕತ್ತ?
1: ಹೌದಪ್ಪ.
3: ಅಲ್ಲ ಎಲ್ಲ ಮೊಬೈಲ್ ಹಂಗೆ ಮಾಡುದ ನೀವು? ಅದೇ ಎಂತದ?
2: ಮೊಬೈಲ್ ಮೊಬೈಲ್ ಹಂಗೆ ಎಲ್ಲದೂ ಹಾಕುದ.
3: ಮಕ್ಳ ಕೈಗೆ ಮೊಬೈಲ್ ಕೊಡುಕಾಗ ಅಂತ ಹೇಳಿ ನಿಮ್ ಕೈಗೆ ಮೊಬೈಲ್ ಕೊಟ್ಟದ್ದ? ಹೇಳುದೊಂದು ಮಾಡುದೊಂದ
2: ಎಂತ ಮಾಡುದು ಹೇಳ, ಎಲ್ಲವೂ ಈಗ ಅದ್ರಲ್ಲೇ ಆಪದಲ್ಲೇ. ಈಗ ಟೀಚರಿಗೆ ಪಾಠ ಮಾಡುದು ಒಂದ್ ಬ್ಯಾಡ, ಬರೀ ಡಾಟಾ ಎಂಟ್ರಿ ಕೆಲ್ಸ.
0: ಈ ಊರ್ ಮೇಲಿನ ಕೆಲ್ಸದಾಗೆ ಶಾಲಿ ಕೆಲ್ಸ ಒಂದು ಬಾಕಿ. ಹಂಗಾರೆ ಈ ಮಾಸ್ಟರ್ನ ಹದ ಹಾಕುರೊಳಗೆ ಈ ಮಕ್ಕಳೆಲ್ಲ ಚಟ್ನಿ ಅಥವೇನು?
2: ಇಲ್ಲಿಯೇ ಯಾವ್ದಕ್ಕಾದ್ರೂ ಒಂದ್ ಇತಿ ಮಿತಿ ಅನ್ಕೊಂಡ್ ಹೇಳಿ ಇರತ್ತ. ಇತಿ ಮಿತಿ ಒಳಗೆ ಮಾಡ್ರೆ ಇದ್ರೊಳಗೂ ಕೂಡ ಒಂದ್ ಒಳ್ಳೆ ವಿಷಯ ಇತ್ತೆ. ಈಗ ಇದನ್ನೆಲ್ಲ ತಂದ್ರ ಮೇಲೆ ಎಷ್ಟೋ ಮಾಸ್ಟರ್ ಕೆಲ್ಸ ಮಾಡದೇ ಇದ್ದ ಮಾಸ್ಟರ್ ಎಲ್ಲ ಶಾಲೆಂಗೆ ಆಯ್ಕೊಂಡು ಶಾಲೆಂಗೆ ಪಾಠ ಮಾಡುವ ವ್ಯವಸ್ಥೆ ಆಯ್ಲಿ ಅನ್ಕೊಂಡಿದ್ದೆಲ್ಲ ತಂದದ್ದು. ಹಂಗಾಯಿ ಇದೊಂಥರ ಒಳ್ಳಿದೆ.
1: ಒಳ್ಳೇದಾಯ್ತಲ್ಲ
0: ಅಲ್ದಾ?
1: ಪಾಠ ಮಾಡದೆ ಸಂಬಳ ತಕೊಂಬವರಿಗೆ ಹಂಗ್ ನೋಡಕಾಗ್ತಿಲ್ಲ.
3: ಲಕ್ಷ್ಮಿ, ನಂಗೊಂದು ಅನುಮಾನ ಯಾವತ್ತು ಬಪ್ಪದ ಕಾಣ. ಈಗಿನ ಕಾಲದ ಶಿಕ್ಷಣದ ರೀತಿಯೇ ಸಮ ಇಲ್ಲ್ಯಾ, ಅಥವಾ ಈಗಳಿನ ಮಕ್ಕಳು ಸಮ ತಿಳ್ಕಂತಿಲ್ಯಾ ಅನ್ ಗೊತ್ತಾಪದಲ್ಲ. ಎಂತ ಗೊತ್ತೀತ, ಈ ಅಪ್ಪ ಅಬ್ಬಿ ಒತ್ತೈಕೋ ಅಥವಾ ಮಕ್ಕಳೇ ಆಸೆ ಪಟ್ಟು ಈ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡ್ಕ ಇಂಜಿನಿಯರ್ ಓದ್ತವಲ್ಲ ಮಕ್ಕಳ, ಆ ಇಂಜಿನಿಯರ್ ಓದಿ ಅದ್ರದ್ದು ಏನಾರು ಪ್ರಯೋಜನ ಸಮಾಜಕ್ಕೆ ಆತ್ತಾ ಅಂತ ಹೇಳಿ ಅನುಮಾನ ಬಪ್ಪದ. ಎಂತಕಂದ್ರೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಸೇತುವೆ ಎಲ್ಲ ಕಟ್ಟಕಾರೆ ಈ ಇಂಜಿನಿಯರ್ ಬೇಕಲ್ದ ಅದಕ್ಕೆ.
2: ಹೌದಪ್ಪ, ಅವ್ರಿಲ್ದೆ
3: ಈಗಳಿನ ಸೇತುವೆ ರೋಡ್ ಆಯ್ಲಿ ಬಿಲ್ಡಿಂಗ್ ಆಯ್ಲಿ ಕಟ್ಟದ್ ನಾಲ್ಕು ದಿವಸಕ್ಕೆ ಬಿದ್ದ ಹೊತ್ತಲ್ಲ ಮರತಿ. ಹಂಗಾರೆ ನನ್ಗದೇ ಅನುಮಾನ ಬಪ್ಪದ. ಎಲ್ಲ ದೂರ ಸಾಯ್ಲಿ, ಇಲ್ಲಿ ನಮ್ಮನೆ ಹತ್ರ ಕ್ಯಾರಿಗೊಂದು ದೊಡ್ಡ ದಂಡಿ ಕಟ್ಟಿರಲ್ಲ ಮಕ್ಕಳೆಲ್ಲ ಬೀಳತ್ತು ಅಂತ ಹೇಳಿ ಕಟ್ಟಿ ಮೂರೇ ದಿನಕ್
0: ಬಿದ್ದೋಯ್ತಮ್ರ.
3: ಅದ್ ಎಂತ ಕೆಲ್ಸ ಮಾಡುದು ಒಂದ್ ನನ್ಗ ಅರ್ಥ ಆಗ್ತಲ್ಲ. ಹಂಗಾರೆ ಅವು ಪಾಠ ಸಮ ಕೇಳದೇ ಓದ್ವ, ಪಾಠ ಮಾಡೋರ್ ಸಮ ಇಲ್ಲ, ಅಥವಾ ಆ ಮಕ್ಳಿಗೆ ನಾವು ಒಳ್ಳೆ ರೀತಿಲಿ ಇರ್ಕ ಅನ್ನೋ ಪ್ರಾಮಾಣಿಕತೆ ಬದುಕಂಬು ಆಲೋಚನೆ ಇಲ್ಲ ಅಂದ ಆಲೋಚನೆ ಆಪದ ನಂಗೆ.
2: ಅದನ್ನೇ ಹೇಳದ್ ಮರೈತಿ ಇಷ್ಟತ್ತಂಕ. ಈ ಮಾಸ್ಟ್ರಿಗೆ ಈಗ ಶಿಕ್ಷಣ ಅಂದ್ರೆ ಕಲ್ಸುದಲ್ಲ, ಈಗಳಿಗೆ ಸಿಲೆಬಸ್ ಮುಗಿಸುದೇ ಶಿಕ್ಷಣ. ಈ ಪರೀಕ್ಷೆಗೆ ಇಷ್ಟು ಪಾಠ ಆಯ್ಕಂತ ಇರುತ್ತೆ, ಅದನ್ ಮುಗಿಸುದೇ ಅವ್ರ ಕೆಲ್ಸ. ಅದ್ ಬಿಟ್ರೆ ಅದ್ರಲ್ಲಿ ಎಂತ ಇರುತ್ತೋ ಅದನ್ನ ಮನ ಮುಟ್ಟು ಹಂಗ್ ಹೇಳುದು ಆತೇ ಇಲ್ಲ. ಯಾಕಂದ್ರೆ ಈ ಬ್ಯಾರೆ ಕೆಲ್ಸ ಎಲ್ಲ ಬಿಡ್ಕಲೆ ಅವ್ರನ್ನ. ಹಂಗಾಯಿ ಇದ್ರಲ್ಲಿ ಯಾರದ್ ತಪ್ಪು ಯಾರದ್ ತಪ್ಪು ಅಲ್ಲ ಅದೆಲ್ಲ ಹೇಳುಕ್ ಆತಿಲ್ಲ. ಅಂತೂ ಒಂದ್ ಮಾತಂತೂ ಹೇಳಕ್
3: ಏನಂತ ಹೇಳ,
2: ಈ ಇಡೀ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮೊದ್ಲಿದ್ದಂಗೆ ಆದ್ರೆ ಏನಾದ್ರೂ ಒಂದ್ ಚೂರಾರು ಪ್ರಯತ್ನ ಮಾಡ್ಲಕ್ಕೋ ಏನು.
3: ಬದಲಾವಣೆ ಯಾವಾಗತ್ತನ್ ನಾವು ಸುಮ್ನೆ ಕಾಯುದಷ್ಟೇ ಅಂತ ಹೇಳಿ. ಅಲ್ಲ ಲಕ್ಷ್ಮಿ, ಮತ್ತೊಂದು ಹೇಳ್ಕನ್ ಮಾಡಿದೆ ಕಣ. ನಮ್ಮನೇಲೆ ಒಂದ್ ನಮ್ ಪೈಕಿನ ಒಂದ್ ಐದಾರು ಮಕ್ಳಿದ್ದು ಇಂಜಿನಿಯರ್ ಓದ್ದವು. ಓಕೆ, ಆಫೀಸಿಗೆ ಹೋಗ ಕೆಲ್ಸ ಇಲ್ಲ ಕಣ, ವರ್ಕ್ ಫ್ರಮ್ ಹೋಮ್ ಅಮ್ರ, ಮನೇಲಿ ಐಕ ಕೆಲ್ಸ ಮಾಡುದಮ್ರ. ಆರ ಕೆಲ್ಸ ಕಂಡ್ರ ತಲೆ ಬಿಸಿ ಅತ್ ಮಾರತಿ. ಒಂದ್ ಬೆಳಗ ಮುಂಚೆ ಬಾಗ್ಲ ಐಕ ಕೂತ್ರೆ ರಾತ್ರಿ ತನಕ ಹಂದಾಡುದಿಲ್ಲ ಕಣ್, ಊಟ ತಿಂಡಿ ಮಾಡಕ್ಕೂ ಪುರ್ಸೋತಿಲ್ಲ ಅಮ್ರ. ಅಲ್ಲ ಆ ನಮ್ನಿ ದಿನ ಇಡೀ ಕೂಕಂಡೇ ಇದ್ರೆ ಜೀವಕ್ಕೆ ಅಂತ ಹೇಳ, ತಿಂದ ಅನ್ನ ಅರ್ಗಕಾರು ಒಂದ್ ದೇಹಕ್ಕೊಂದ್ ವ್ಯಾಯಾಮ ಬೇಕಲ್ದ. ಹಂಗ ಈಗಳಿನ ಸಣ್ಣ ಸಣ್ಣ ಮಕ್ಕಳಿಗೆ ನೂರ ಒಂದ್ ಕಾಯಿಲಿ ಕಸಾಯಿಲಿ ಅಲ್ದ?
0: ಹೌದ, ಈಗಿನ ಮಕ್ಳ ದೇಹೂ ಗಟ್ಟಿಲ್ಲ ಮನ್ಸು ಗಟ್ಟಿಲ್ಲ.
3: ಅದೌದ್
0: ಅಲ್ದ? ಈ ಕಾಣ್ಯ, ಈ ಬದುಕು ಕಲ್ಸ್ತಿದ್ ವಿದ್ಯೆ ಕಲ್ತಿ ಅಂತ ಪ್ರಯೋಜನ.
1: ಹೌದಪ್ಪ
0: ಕಣೆ, ಮನ್ಮನ್ನೆ ಅಷ್ಟೇ ಅಷ್ಟಪ್ಪ ಮಕ್ಳ ನಿಂತದ ಜೀವ ತಕೊಂಡ್ರಲ್ಲೇ.
3: ಹೌದಮ್ರ,
0: ನಾಳೆ ಡಾಕ್ಟರ್ ಐ ಜೀವ ಉಳಿಸೋವ ಅವು ಜೀವನೇ ತಕೊಂಡಾಯ್ತ. ಅವು ಜೀವದ ಬೆಲೆಯೇ ಅವ್ ಗೊತ್ತಿಲ್ಲ, ಇನ್ನೊಬ್ರ ಜೀವ ಬೆಲೆ ಅವಕ್ಕಿರುತ್ತ.
2: ಪಾಪ ಮಕ್ಳಿಗೂ ವರ್ಷ ಇಡೀ ಕೂಕಂಡ ನೀಟ್ ಪರೀಕ್ಷೆಗೆ ಓದದ್ ಕ್ಯಾನ್ಸಲ್ ಆಯ್ತಲ್ಲ ಅನ್ಕಂಡ ಮತ್ತೆ ಪುನಃ ಬರೀಕಲೆ ಅಂತ ಹೇಳಿ ಟೆನ್ಷನ್ ಆಯ್ತೋ ಏನೋ. ಪಾಪ ಅಲ್ದ?
1: ಅಲ್ಲ ನೀಟ್ ಅಂದ್ರೆ ಅಂತ
2: ಸುಮನಕ್ಕ, ನೀಟ್ ಅಂದ್ರೆ ನಮಗ್ ಗೊತ್ತಿಪ್ಪದೆ ಅಂತ ಹೇಳಿ ನೀಟ್ ಆಯ್ ಇಪ್ಪದು, ನೀಟ್ ಆಯ್ ತಲಿ ಬಾಚುದ್, ನೀಟ್ ಆಯ್ ಡ್ರೆಸ್ ಮಾಡ್ಕಂಬ್ದಲ್ದ.
0: ಅಲ್ದೆ ಅದ ಡಾಕ್ಟರ್ ಅಪ್ಪಕ್ಕಿಪ್ಪದ ಅರ್ಹತಾ ಪರೀಕ್ಷೆ.
3: ಅಲ್ಲ ಆ ಮಕ್ಳು ಪರೀಕ್ಷೆ ಬರೋಕಿನ್ ಮೊದ್ಲೇ ಪೊಯ್ಲಾದಂಗ ಆಯ್ತಲ್ಲ ಈಗ. ಎಂತ ಹೇಳುದ, ನಮ್ ಹಿಂದಿನರಿಗೆ ಓದು ಬರ ಬರ್ದಿರು ಹ್ಯಾಂಗಾರು ದುಡ್ಕ ತಿಂತೆ ಎಂಬ ಧೈರ್ಯ ಇದ್ದಿತ್. ಈಗಳಿನ ಮಕ್ಳಿಗೆ ಸೌಕರ್ಯಕ್ಕೇನ್ ಕಮ್ಮಿಯ, ಎಲ್ಲಾ ಇದ್ರು ಜೀವನ ಎದುರಿಸು ಧೈರ್ಯವೇ ಇಲ್ಲ ಮರತಿ ಈಗ.
1: ಅದೇ ಆ ಈಗಿನ ಮಕ್ಕಳ ಕತೆ ಅಂತ ಹೇಳುದು ಹೇಳ. ನಾನ ಅಲ್ಲಿ ಇಲ್ಲಿ ಶಾಲೆಗೆ ಕತೆ ಕವನ ಬರೆಯೋಕೆ ಹೇಳಿಕೊಡಿ ಅನ್ಕಂಡ ಅದೇ ಸಂಪನ್ಮೂಲ ವ್ಯಕ್ತಿ ಆಯಿ ಕರೀತ್ರ ಕಾಣಿ.
2: ಹೌದೌದು, ನಾ ಪೇಪರ್ ಅಲ್ಲಿ ಕಂಡಿದೆ.
1: ಅದೆಲ್ಲ ಹೋದಾಗ ಕಾಣಕ ಈ ಮಕ್ಳು ಎಲ್ಲ ಒಂದ್ ಎರಡ್ ಮೂರ್ ಮಕ್ಳು ಒಂದ್ ನಾಕ್ ಸಾಲ್ ಬರೀತು, ಉಳ್ದವು ಬೆಪ್ಪರ್ ಕಣಂಗ್ ಕಾ ಅಂತ ಕೂಕಂತು. ಅಲ್ಲ ಅದನ್ನೇ ಮನೇಲಿ ಬರ್ಕ ಬನ್ನಿ ಅಂತ ಹೇಳಿದೆ, ಹೆಂಗ್ ಲೈಕ್ ಮಾಡಿ ಬರ್ಕೊಂಡ್ ಬತ್ತಿಲ್ಯಾ? ಅಲ್ಲ ಅವೇ ಬರೀತುವ ಮನೇಲಿ ಬರ್ಕೊಡ್ತರು ಅಥವಾ ಅದ್ ಎಂತದ ಮೊಬೈಲ್ ಅಲ್ಲಿ ಏ ಐ ಅನ್ಕೊಂಡಿತ್ತಂಬ್ರಲ್ಲ ಅದು ಎಂತ ಹೆಣ್ಣು ಬರ್ಕೊಡುತ್ತಂಬ್ರ ಕತೆ ಕವನ ಹಾಡು ಎಲ್ಲ ಬರ್ಕೊಡುತ್ತಂಬ್ರ.
3: ಹೌದಾ?
1: ಅಯ್ಯೋ ಮೊನ್ನೆ ಒಂದು ಕಥಾ ಸ್ಪರ್ಧೆ ಇತ್ತು, ದೊಡ್ಡವ್ರು ಅದನ್ ಕಂಡು ಕತೆ ಎಲ್ಲ ಬರ್ಕೊಂಡ್ ಬಂದಿದ್ರ.
3: ಅಲ್ಲ
1: ಅಲ್ದಾ, ಅವ್ರವ್ರ ಭಾವನೆನ ಅವ್ರವ್ರೇ ಕಟ್ಟಿ ಕೊಡ್ಕಲ್ದ? ಅದಕ್ಕೆ ಎಂತ ಗೊತ್ತತ್ತು, ನಾವ್ ಅದ್ರೊಳಗೆ ಎಂತ ಫೀಡ್ ಮಾಡಿತ್ತು ಅದು ಅಷ್ಟನ್ನೇ ಹೇಳತ್ತ. ಅಲ್ದಾ, ಮತ್ತೆ ಈ ಸೃಜನಶೀಲತೆ ಇತ್ತಲ್ಲ ಅದನ್ ಕೊಲ್ಲತ್ ಈ ಮೊಬೈಲ್ ಅಂದು. ನಮ್ಮ ಅತ್ತಿ ಎಷ್ಟೆಷ್ಟು ದೊಡ್ಡ ಲೆಕ್ಕನ್ನ ಬಾಯೆಲ್ಲ ಮಾಡ್ತಿದ್ರು ಗೊತ್ತಿತ್ತ? ಮಗ್ಗಿ ಎಲ್ಲ ಅವ್ರ ನಾಲ್ಗೆ ತುದಿಯಂಗೆ ಇದ್ದಿತ್ತ. ಈಗ ಒಂದ್ ಸಣ್ಣ ಸಣ್ಣ ಲೆಕ್ಕನ್ನು ಮೊಬೈಲ್ ಅಲ್ಲಿ ಕ್ಯಾಲ್ಕುಲೇಟರ್ ಹಾಕೊಂಡು ಅದ್ರಂಗ್ ಮಾಡ್ತೋ. ಮಂಡಿ ನಿಧಾನಕ್ ಬಡ್ಡಾತ ಹೋತ್ತಷ್ಟೇ, ಯಾರಿಗ ಹೇಳುದು?
2: ಅಲ್ಲ ನೀ ಏ ಅಂದ್ರಿ ಅಲ್ಲ, ಈಗ ನಂಗೊಂದ್ ಮೊನ್ನೆ ಮೊನ್ನೆ ಅದೊಂದು ಇದು ಸನ್ನಿವೇಶನೇ ಅಂತ
3: ಆಯ್ತು.
2: ನನ್ ಮಗ ಎರಡು ದಿನ ಶಾಲೆ ರಜೆ ಮಾಡಿದ. ಈಗೆಲ್ಲ ಶಾಲೆ ರಜೆ ಮಾಡ್ರೆ ಗೊತ್ತಲ್ಲ, ಮೂರು ದಿನ ಶಾಲೆಗೆ ಒಪ್ಪಷ್ಟಿಗೆ ಇಷ್ಟಿಷ್ಟ ಇರುತ್ತೆ ಬರೋಕೆ. ಮೂರು ದಿನ ಬರೋಕ್ ಆಯ್ಲ ಅವನಿಗೆ. ಮನೆಗ್ ಬಂದ ಅಮ್ಮ ಇಷ್ಟಪ್ಪ ಇತ್ತಮ್ಮ ಯಾರು ನೋಟ್ಸ್ ಕೊಡುದಿಲ್ಲ ಅಂತ ಹೇಳಿ ಅಂದ್ರ. ಸರಿ, ನಾನು ಅವನ್ ದೋಸ್ತಿಗ್ ಫೋನ್ ಮಾಡಿ ಮರಯ್ಯ ಒಂಚೂರು ಫೋಟೋ ತೆಗೆದು ಕಳ್ಸಿಕೊಡ ಅಂದೆ. ಆ ಬ್ರಹ್ಮನ್ ಬರ ನಂಗ್ ಓದು ಬತ್ತಾ? ಅದು ಓದು ಬರ್ಲ. ಸರಿ ಅನ್ಕೊಂಡು ಹೇಳಿ ನನ್ ಮಗ ಹೇಳತ್ನಲ್ಲ, ಅಮ್ಮ ನೀ ಅದನ್ನ ಫೋಟೋ ಇತ್ತಲ್ಲ ಅದನ್ನ ಚಾಟ್ ಜಿಪಿಟಿಗೆ ಅಪ್ಲೋಡ್ ಮಾಡ, ಅದು ನಿಂಗ್ ಟೈಪ್ಡ್ ವರ್ಷನ್ ಕೊಡತ್ತ ಅಂತ ಹೇಳಿ ಹೇಳ್ತಾ ಅವನೇ. ಅದಕ್ ಕೊಟ್ಟೆ. ಸರಿ ಆಯ್ತು, ಮತ್ತೆ ಓದು ಬತ್ತಿಲ್ಲ ಬರ್ಸಕಲೆ ಅಂತ ಹೇಳಿ ಅಂದ್ ಕೊಟ್ಟೆ. ಅದಕ್ಕ ಅವ್ರು ಬಾಸಿ ಬತ್ತತ್ತ ಅದಕ್ಕೆ ಓದಿ ಎಂತೆಂತದೋ ಅನ್ಕೊಂಡು ಹೇಳ್ತ. ಒಂದಷ್ಟು ಹೊತ್ತು ಸಮಯ ದಂಡ ಬಿಟ್ರೆ ಮತ್ತು ಒಂದ್ 5 ಪೈಸ ಪ್ರಯೋಜನ ಇಲ್ಲ.
3: ಅಲ್ಲ ಲಕ್ಷ್ಮಿ, ನೀ ಏ ಐ ಹೇಳ್ತಿಯಲ್ಲ, ಈ ಏ ಐ ಬಂದ ಮನುಷ್ಯರ ಹೆಂಗೋ ಹಾಳಾಗ್ತಲೆ, ಅದ್ರ ಜೊತೆಗೆ ಈ ಪ್ರಕೃತಿನೂ ಹಾಳತ್ ಗೊತ್ತಿತ್ತ ನಿಂಗೆ? ಈ ಏ ಐ ಮಾಡೋಕೆ ಬೇಕಾಪ್ ಡಾಟಾ ಸೆಂಟರ್ ಅನ್ನಿತ್ತಲೆ, ಅದನ್ ಮಾಡಕ್ಕೆ ಎಕರೆಗಟ್ಲಿ ಜಾಗ ಬೇಕಂಬ್ರ. ಆ ಡಾಟಾ ಸೆಂಟರ್ಗೆ ಲಕ್ಷಗಟ್ಲಿ ಅದು ಎಷ್ಟೋ ಗ್ಯಾಲನ್ ನೀರ್ ಬೇಕಂಬ್ರ ಮಾರುತಿ. ಅದೆಂತೋ ಬಿಸಿ ಬಿಸಿ ಆತ್ತಂಬ್ರ, ಆ ಬಿಸಿ ಆಪದನ್ ತೋಣಿಸೋಕೆ ಲಕ್ಷಗಟ್ಲೆ ನೀರ್ ಬೇಕಂಬ್ರ. ಅಲ್ಲ ನಮ್ ಭೂಮಿ ಮೇಲೆ ಮೊದ್ಲೇ ನೀರ್ ಇಪ್ಪದ್ ನಮ್ಗ ಉಪಯೋಗ ಕಾಪದ ಎಲ್ಲೋ ಒಂದ್ ಚೂರ್ ಪಾರ್, ಆ ಚೂರ್ ಪಾರಲ್ಲೂ ಈ ಮನುಷ್ಯ ಜಾತಿವ ಅರ್ಧಕ್ಕರ್ಧ ಹಾಳು ಮಾಡಿ ಹಾಕಿದ. ಇಪ್ಪ ಚೂರ್ ನೀರನ್ನು ಹಿಂಗಿಂದಕ್ಕೆಲ್ಲ ಉಪಯೋಗಿಸ್ಕೊಂಡ್ರೆ ಕೊನೆಗೆ ನಾವೆಂತ ನೀರ್ ಇಲ್ದೆ ಬಾಯಾರಿ ಬಾಯಾರಿ ಬಾಯರ್ಕಿಯಾಗಿ ಸಾಯುವ ಎಂತ ಕತೆ ನಮ್ದ?
2: ಹಂಗಾಯ್ ನಾವು ಗೊತ್ತಿದ್ದ ಸಮಯಕ್ಕೆ.
3: ಹೌದ, ನೀನ ಏ ಐ ಉಪಯೋಗಿಸ್ಕಾರೆ ಒಂಚೂರು ಯೋಚನೆ ಮಾಡಕ, ನಿನ್ ಮಗನಿಗೂ ಹೇಳ ಸುಮ್ನೆ ಸುಮ್ನೆ ಎಲ್ಲ ಅದನ್ನೆಲ್ಲ ಉಪಯೋಗಿಸೋಕ್ ಆಗದೆ.
0: ಕಾಲ್ ಲೀಟರ್ ನೀರ್ ಬೇಕಂಬ್ರ ಕಣ್.
3: ಹೌದ್ ಹೌದ್, ನಾವೇ ನಮ್ ಪ್ರಕೃತಿ ಹಾಳು ಮಾಡಕ್ ಒಂದು ಕಾರಣ ಆದಂಗ ತಿಳಿಯ ಅಲ್ದ?
2: ಹೌದಲ್ದ, ಕಡೆಗೆ ಪ್ರಕೃತಿ ಅಂತ ಹೇಳಿ ಅಂದ್ರೆ ಪುಸ್ತಕದಾಗ ತೋರ್ಸುದೇ ಅತ್ತ, ಇದು ಮರ ಇದು ನದಿ ಇದು ನೀರ್ ಹರುದು ಅಂತ ಹೇಳಿ ಅಂದು ಚಿತ್ರ ತೋರಿಸಿ ಹೇಳಕ ಅತ್ತ. ಹಾ ಮತ್ತೆ ಸುಮನಕ್ಕ, ನೀವ್ ಆಗ ಬರೋ ವಿಷಯ ಹೇಳ್ರಿ ಅಲ್ದ, ಎಷ್ಟನೇ ಪುಸ್ತಕ ಈಗ?
1: ಕೇನ ಆಯ್ತು ಒಂದ 9-10, ಆದ್ರೆ ಎಂತ ಪ್ರಯೋಜನ ಅಂತ ಕೇಂಬದ್ ನಾನು.
3: ಯಾಕೆ?
1: ನಂಗಂತೂ ವೈರಾಗ್ಯ ಬಂದಿತ್ತ, ಕವನ ಗಿವನ ಬರೆಯುವುದೇ ಬಿಟ್ಟಿದೆ ನಾನು.
3: ಅಯ್ಯಯ್ಯ,
1: ಬರೆಯವ್ರೆ ಹೆಚ್ಚಿಗ ಓದುವವರೆ ಇಲ್ಲ.
3: ಹೌದಂತೂ ಹೌದ್ ಮಾರುತಿ.
1: ಹ, ಬರೆಯವ್ರ ಈಗ ಒಳ್ಳೊಳ್ಳೆ ಪುಸ್ತಕ ಬೇಕಾದಷ್ಟಿತ್ತು, ಅದನ್ನೆಲ್ಲ ಓದಕ ಜಾಸ್ತಿ ಓದಿ ಅಷ್ಟು ನಮ್ ಜ್ಞಾನ ಹೆಚ್ಚಾತ, ಬರೀ ಒಳ್ಳೆ ಬತ್ತ. ಅದು ಬಿಟ್ಕೊಂಡ ನೀವು ಕೆಲವ್ರದೆಲ್ಲ ಕಾಣಕ ನಾವೆ ಅಂತ ಮಾತಾಡುತ್ತೋ ಅದನ್ನೇ ತುಂಡು ತುಂಡು ಮಾಡಿ ಒಂದ್ರ ಕೆಳಗ್ ಒಂದ್ ಬರ್ದು ಹೇಳಿ ಅದೇ ಒಂದು ಕವನ ಅನ್ಕೊಂಡು ಕವಿಗೋಷ್ಠಿಗೆಲ್ಲ ಹೋಗಿ ಹೇಳುದು, ದೊಡ್ಡ ದೊಡ್ಡ ಸಾಹಿತಿಗಳ ಒಟ್ಟಿಗೆ ಸೆಲ್ಫಿ ತೆಕ್ಕಂದು ಸ್ಟೇಟಸ್ ಹಾಕುದು, ಕಂಡ್ರ ದೊಡ್ಡ ಸಾಹಿತಿಗಳಂದ್ ಎಣಸ್ಕೊಳಕ
3: ಪದ್ಯ ಮಾಡುದ. ಅಲ್ದ
1: ಅಷ್ಟೇ ಅಲ್ಲ, ಎಲ್ಲರೂ ಹಂಗಂತ ಹೇಳುದಿಲ್ಲ, ಚಂದ ಪರಿಯವರು ಇದ್ರ, ಆದ್ರೆ ಕೆಲವರೆಲ್ಲ ಹೀಗಿನ್ ನಂಗ್ ಕಂಡ ಕಂಡ ಸಾಕಾಯ್ತು. ಮತ್ತೆ ಪ್ರಶಸ್ತಿಗೆ ಸಸ್ತಿ ಬಪ್ಪದೆಲ್ಲ ಹಂಗಿನ ಅವರಿಗೆ ಮಾರೈತಿ. ಅಯ್ಯೋ ಈಗ ಗೊತ್ತಿತ್ತ ದುಡ್ಡು ಕೊಟ್ರ ಸಿಕ್ಕತ್ತ ಪ್ರಶಸ್ತಿ?
2: ಅಯ್ಯೋ
1: ಇವು ನಂಗೆ ಎಷ್ಟು ಜನ ಫೋನ್ ಮಾಡಿದ್ರು ಗೊತ್ತಿತ್ತ, ಮೇಡಮ್ ನೀವು ಅರ್ಹರ, ನೀವು ಇಷ್ಟೇ ದುಡ್ಡು ಕೊಟ್ರೆ ಸಾಕು ಬೇರೆಯವ್ರಿಗೆ ಅವ್ರು ಇಷ್ಟು ದುಡ್ಡು ಕೊಡ್ಕ ಅನ್ಕೊಂಡು ಹೇಳಿ ನಂಗೆ ಎಷ್ಟು ಫೋನ್ ಬಂದಿತ್ತು ಗೊತ್ತಿತ್ತ? ನಂಗ್ ಬ್ಯಾಡ್ದೆ ಬೇಡ ಅಂದೆ. ಆ ಪ್ರಶಸ್ತಿ ತಕೊಂಡು ಎಂತ ಮಾಡುದು, 4 ಜನ ಓದಿ ಖುಷಿ ಪಟ್ರು ಅಷ್ಟೇ ಸಾಕು. ಆಹಾರ ಆ ಶಾಲೆ ಆ ಸ್ಮರಣಿಕೆ ಮನೇಲಿ ಬರೀ ಹಸರಣಿಯೇ ಸೈ, ಎಂತಾರು ಪ್ರಯೋಜನಕ್ ಬಪ್ಪಂಗಿಂದ ಕೊಟ್ರೆ ಅಡ್ಡಿಲ್ಲ.
2: ಪ್ರಯೋಜನಕ್ ಬಪ್ಪ ಕೊಡುವಂಗ ಅವ್ರೆ ನಿಮ್ಮಲ್ಲಿ ನೆಂಟ್ರ?
1: ಅಷ್ಟೇ
2: ಅಲ್ಲ, ಹಿಂಗಿನವ್ರು ಬರೆದ ಪುಸ್ತಕಗಳನ್ನ ಮಕ್ಳು ಓದಿರೆ ಎಂತಾರು ಪ್ರಯೋಜನ ಸಿಕ್ಕುವನಾ? ಈಗ್ಲಿನ್ ಮಕ್ಳು ಎಲ್ಲಿ
1: ಪುಸ್ತಕ ಓದ್ತೋ, ಅದೇ ಪುಸ್ತಕ ಎಲ್ಲಿ ಓದ್ತೋ, ಇಡೀ ದಿನ ಕೈ ಹಂಗ ಒಂದ್ ಮೊಬೈಲ್ ಹಿಡ್ಕೊಂಡ್ ಕೂಕಂತೋ. ಅಲ್ಲ ಮಕ್ಳು ಅಷ್ಟೇ ಅಲ್ಲ ದೊಡ್ಡವರು ಹಂಗೆ, ಅಯ್ಯೋ ಮೊಬೈಲ್ ಅಥವಾ ಇಡೀ ದಿನ ಟಿವಿ ಮುಂದೆ ಬ್ಯಾಡ್ದಿದ್ದ ಧಾರಾವಾಹಿ ಕಾಣ್ಕೊಂಡು ಕೂಕಂತ.
3: ಅಲ್ಲ ಈಗ ಟಿವಿ ಇಲ್ಲ ಒಂದಾರು ಕಾಮಂಗ್ ಇನ್ ಏನಾರು ಬತ್ತ
1: ಅಲ್ದ.
3: ಅಲ್ಲ ಮೊದ್ಲೆಲ್ಲ ಮಕ್ಕಳಿಗೆ ಮನೆ ಹಿರಿಯರ ಸಾಯಂಕಾಲ ಅಪ್ಪಷ್ಟೊತ್ತಿಗೆ ಕಾತಿ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಹೇಳಿ ಕೊಡ್ತಿದ್ದೀರಿ. ಆದ್ರೆ ಈಗಿನ ದೊಡ್ಡವರೆಲ್ಲ ಎಂತದ ಟಿವಿ ಮೊಬೈಲ್ ಕಾಂಬುದ್ರೊಳಗೆ ಮುಳುಗಿ ಹೋಯಿರ. ಮಕ್ಕಳಿಗೆ ಒಳ್ಳೇದು ಹೇಳಿ ಕೊಡೋರು ಯಾರಿದ್ರೆ ಹೇಳಿ, ಮತ್ ಮಕ್ಕಳು ಒಳ್ಳೇದು ಹೆಂಗ್ ಕಲಿತೋ ನಾವು ಮತ್ ಹೇಳು ಅಯ್ಯೋ ಮಕ್ಳು ಸರಿ ಇಲ್ಲ ಮಕ್ಳು ಹಳೆಯದು ಮಕ್ಳು ಸರಿ ಇಲ್ಲ ಹಳೆಯದು ಹೇಳಿ ಕೊಡೋರಿದ್ದೆ ಕೊಲ್ಲುದು ಹೆಂಗಲ್ದ.
1: ಹಿರಿಯರ್ ಸಮ ಇದ್ರೆ ಮಕ್ಳು ಸಮ
3: ಹೌದು.
1: ನಂಗ್ ನೆನ್ಪಿಟ್ಟ ಮುಸ್ಸಂಜೆ ಹೊತ್ತಿಗೆ ಮೊಗ್ಗಿ ಪುಸ್ತಕದಲ್ಲೂ ಎಲ್ಲ ಇದ್ದಿತ್ತು ನಂಗೆ ನೆನ್ಪಿಟ್ಕೊಳ್ಳ. ಎಂತದೋ ಪಾಡ್ಯ ಯುಗಾದಿ ಪಾಡ್ಯ ಬಿದಿಗೆ ಸೋಮನ ಬಿದಿಗೆ ತದಿಗೆ ಅಕ್ಷತ್ತದಿಗೆ ಚೌತಿ ವಿನಾಯಕನ ಚೌತಿ ಪಂಚಮಿ ನಾಗರ ಪಂಚಮಿ ಷಷ್ಠಿ ಕುಕ್ಕೆ ಷಷ್ಠಿ ಸಪ್ತಮಿ ರಥಸಪ್ತಮಿ ಅಷ್ಟಮಿ ಗೋಕುಲ ಅಷ್ಟಮಿ ನವಮಿ ಮಹಾನವಮಿ ದಶಮಿ ವಿಜಯದಶಮಿ ಏಕಾದಶಿ ಪ್ರಥಮ ಏಕಾದಶಿ ದ್ವಾದಶಿ ಉತ್ಥಾನ ದ್ವಾದಶಿ ತ್ರಯೋದಶಿ ಶನಿ ತ್ರಯೋದಶಿ ಚತುರ್ದಶಿ ಅನಂತನ ಚತುರ್ದಶಿ ಹುಣ್ಣಿಮೆ ನೂಲ ಹುಣ್ಣಿಮೆ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಅನ್ಕೊಂಡು ಎಂತದೆಲ್ಲ ಹೇಳ್ತಿದ್ದಿತ್ ನಾವು
3: ಸಣ್ಣಕ್ಕಿದ್ದಲ್ಲಿ
1: ಕಲ್ತದ್ದೆ ನೆನ್ಪುಳಿದಲ್ದ.
2: ಮತ್ತೆಂತ ನಂಗೆ ಇನ್ನೂ ನೆನ್ಪಿತ್ತು ನಕ್ಷತ್ರಗಳನ್ನ ಹೇಳಿ ಕೊಡ್ತಿದ್ರು ಲಾಯಕ್ ಮಾಡಿ ಮುಂದೆ ಹಿಂದೆ ಮುಂದೆ ಹಿಂದೆ ಅಂತ ಹೇಳುದು. ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಾಗ ಫಲ್ಗುಣಿ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣ ಧನಿಷ್ಠ ಶತಭಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ
0: ನಕ್ಷತ್ರ ಅಲ್ಲದೆ
2: ಮಳೆ ನಕ್ಷತ್ರ ಬೇರೆ ಈ ಊರಿನ ಮಳೆ ನಕ್ಷತ್ರಗಳು ಬೇರೆ.
1: ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಎಂತೆಲ್ಲ ಹೇಳ್ತಿತ್ತು ಗೊತ್ತಿತ್ತಾಗ್ಲಿಗೆ.
0: ಅದೇ ಅದು ಊರ್ ಭಾಷೆಗೆ ಹಗ್ಗ ಬೆಸಗಿ ಕಾರ್ ಅಸಡಿ ಸಾಣಿ ಕನ್ನಿ ದಿವಾಳಿ ಹಂಚಿಸಿ ಕೊಡಿ ಭರತ್ ಶಿವರಾತ್ರಿ ಹಿಂಗೆ ಅಂತೆಲ್ಲ ಹೇಳ್ತಾ ಅದೇ ಆತರ
3: ಅಲ್ಲ ನೀವೆಲ್ಲ ಹೇಳದ್ ಕೇಂದ್ರ ನಂಗ್ ಒಂದ್ಸತಿ ನಾ ಚೆನ್ನಾಗಿದ್ದಾಳಿಕೆ ಎಲ್ಲ ನೆನ್ಪಾಯ್ತು ಕಣಿ ಎಷ್ಟು ಖುಷಿ
1: ಬಂದ್ರಿ ಅಲ್ದ ಒಂದ್ಸರಿ.
3: ಹೌದ
1: ಮಕ್ಕಳಿಗೆ ಸಂಸ್ಕಾರ ಅಂತ್ರಿ ಕೆಲವುದೆಲ್ಲ ಹೇಳಿಕೊಟ್ಟು ಬಪ್ಪದ ಅಲ್ದೆ ನಾವೆಲ್ಲ ಸಣಕಿಪ್ಪತ್ತಿಗೆ ನಮ್ಗೇನ್ ಯಾರು ಹೇಳಿಕೊಟ್ಟದಲ್ಲ ಕಾಲ್ನಡಿ ಕೂತ್ಕೊಂಡ್ರೆ ದೊಡ್ಡವ್ರು ಎದುರು ಬಂದ್ರೆ ನಾವ್ ಕಾಲ್ ಮುಡ್ಚ್ಕಂತಿತ್ತು ಈಗ ಮಕ್ಕಳ ಕಾಲ ಆಡ್ಸ್ತ ಕೂಕಂತು.
3: ಹೌದೇ
1: ಹೇಳಿಕೊಟ್ಟು
3: ಈಗಿನ ಮಕ್ಕಳಿಗೆ ಅಂತ ಜೆನ್ಸಿ ಅಂಬ್ರ ಈ ಜೆನ್ಸಿ ಮಕ್ಕಳಿಗೆ ಹಿರಿಯರಿಗೆ ಹ್ಯಾಂಗ್ ಗೌರವ ಕೊಡ್ಕ ಬೇರೆಯವ್ರ ಎದುರಿಗೆ ಹ್ಯಾಂಗ್ ಇರಕ್ ಸಂಸ್ಕಾರ
0: ಅಲ್ಲ ಅವ್ರ ಅಲ್ ಮೊನ್ನೆ ಎಲ್ಲ ಈಗ ಪ್ರಧಾನಮಂತ್ರಿ ಅಂದು ಇಲ್ಲ ಅದ ಒಂದು ಮಾತಾಡೋದ್ ರೀತಿ ಅಲ್ಲ ಎಲ್ಲ ಎಲ್ಲ ಮಾತಾಡ್ತಿದ್ದೀರಲ್ಲ
3: ಕೈಯಲ್ಲಿ ಒಂದೊಂದು ಬೋರ್ಡ್ ಹಿಡ್ಕೊಂಡಿದ್ವು ಅದೇನು ಓದು ಕೆಡುವ ಮನುಷ್ಯರಾದವ್ರ ಹೆಂಗ ಹೆಂಗಿಂದೆಲ್ಲ ಹಿಡ್ಕೊಂಡಿದ್ವು
0: ಕಲ್ತೆ ಜಾಸ್ತಿ ಅದ
1: ಕಾಲ್ ಮೇಲೆ ಆಯ್ತು ಅಂತೇಳಿ ಕಲ್ತು ಹೆಚ್ಚಾಯ್ತು ಕಾಲ್ ಮೇಲೆ ಆಯ್ತು ಅಂತ ಹಂಗ
0: ಯಾರು ಈಗ ಒಂದ್ ದೊಡ್ಡವ್ರ ಅಂದ ಹೇಳಿ ಗೌರವ ಬೇಕಲ್ಲ ಆಮೇಲೆ ಹುದ್ದೆಗೆ ಒಂದ್ ಗೌರವ
3: ಏಜಿಗೆ ಒಂದ್ ಗೌರವ ಬೇಕಲ್ಲ.
2: ಅಲ್ಲ ನೀವೆಲ್ಲ ಇಷ್ಟೊಂದ್ ಸಂಸ್ಕಾರ ಅಂತ ಮಾತಾಡ್ತೀರಿ ಅಲ್ಲ ಮೊದಲು ಹೇಳದನ್ ಕೇಂಬ ವ್ಯವಧಾನ ಇತ್ತ ಈ ಮಕ್ಕಳಿಗೆ. ಮೊದ್ಲು ನಂಗೆ ಇನ್ನೂ ನೆನ್ಪಾತ್ ನಾ ಶಾಲಿಂಗ್ ಇದ್ದಾಗ್ಲಿಗೆ ನಂಗ್ ಟೀಚರ್ ಒಂದ್ ಕತಿ ಹೇಳಿರು ಈ ಅಬ್ದುಲ್ ಕಲಾಂರ ಕತಿ ಈಗಂತೂ ಎಲ್ಲೆಲ್ಲೂ ಸಿಕ್ಕತ್ತ ಆಯ್ತಾ ಅದನ್ ಹೇಳದನ್ನ ಕೇಂಬ ವ್ಯವಧಾನ ತರಗತಿ ಹೆಂಗ್ ಇರುತ್ತಿಲ್ಲ ಗೊತ್ತಿತ್ತ ನಿಮ್ಗೆ. ಅವರಿಗೆ ಅಬ್ದುಲ್ ಕಲಾಂರು ಎರಡನೇ ಕ್ಲಾಸ್ ಅಲ್ಲಿ ಇದ್ದಾಗ್ಲಿಗೆ ಅವ್ರ ಅಯ್ಯರ್ ಮಾಸ್ಟರ್ ಇವರನ್ನ ಸಮುದ್ರ ಬದಿ ಕರ್ಕೊಂಡ್ ಹೋಗಿ ಆಕಾಶ ತೋರ್ಸಿ ಹಕ್ಕಿ ಹಾರೋದನ್ನ ತೋರ್ಸಿ ಆ ಹಕ್ಕಿ ರೆಕ್ಕಿ ಬಡ್ದಾಗ್ಲಿಗೆ ಮೇಲ್ ಹಾರತ್ತ ಅಂತ ಹೇಳಿ ಕೊಟ್ಟಿರ್. ಅದನ್ ಕಂಡ ಅಬ್ದುಲ್ ಕಲಾಂರು ಕೇಂದ್ರಮ್ರು ಹಕ್ಕಿಗಾರೆ ರೆಕ್ಕೆ ಇರತ್ತ ಏರೋಪ್ಲೇನಿಗೆ ರೆಕ್ಕಿ ಇದ್ರು ಅದು ಅಲ್ಲಾಡುದಿಲ್ಲ ಆದ್ರೂ ಮೇಲ್ ಹೊತ್ತಲೆ ಅಂತ ಹೇಳಿ ಕೇಂದಿರಮ್ರು. ಆಗ ಅಯ್ಯರ್ ಮಾಸ್ಟರ್ ಪ್ರಾಮಾಣಿಕತೆಯೂ ಮೆಚ್ಚಕ ಇವರ ಕುತೂಹಲನು ಮೆಚ್ಚಕಿಲ್ಲಿ ಅಯ್ಯರ್ ಮಾಸ್ಟರ್ ಪ್ರಾಮಾಣಿಕರಾಗಿ ಹೇಳಿರಮ್ರು ಅದು ಹ್ಯಾಂಗ ಆತ್ತೋ ನಂಗ್ ಗೊತ್ತಿಲ್ಲ ಮಗ ಆದ್ರೆ ನೀನ್ ಮಾತ್ರ ಏರೋಪ್ಲೇನ್ ತಯಾರಿಸೋನು ಆಯ್ಕು ಅಂತ ಆಗ್ಲಿಗೆ ಹೇಳ್ದು. ಎರಡನೇ ಕ್ಲಾಸ್ ಅಲ್ಲಿ ಹೇಳಿದ್ದನ್ನ ಅಬ್ದುಲ್ ಕಲಾಂರು ಕಡೆಗೆ ಇಡೀ ಭಾರತದ ಕ್ಷಿಪಣಿ ತಜ್ಞರಾಗಿ ಹೊರಬಂದ್ರು. ಈ ಕತೆ ನಾನು ಕೇಂದ್ರದ್ದೇಗ್ಲಿಗೆ ಅಂತ ಹೇಳಿದ್ರೆ ನನ್ನ ಬಾಲ್ಯದಲ್ಲಿ ಕೇಂದ್ರ ಕತೆ. ನಾನು ಅಬ್ದುಲ್ ಕಲಾಂ ಆಯ್ದೋ ಇಲ್ಲಿಯೋ ಗೊತ್ತಿಲ್ಲ ನಂಗೆ ಆಯ್ತಾ. ಆದ್ರೆ ಅದ ಒಂದು ಮನ್ಸೊಳ ಕೂತಿದ್ದಿತ್ತಲ್ಲ ಇವತ್ತು ನಾನು ನಮ್ಮ ಮಕ್ಳಿಗೆ ಹೇಳ್ರು
0: ಕೇಂಬಕ್ ವ್ಯವಧಾನ ಇತ್ತ?
3: ಅದಂತೂ ಹೌದ. ಈಗ ಮಾಸ್ಟರ್ ಒಳ್ಳೇದನ್ ಹೇಳ್ತು, ಒಂದ್ ಅರ್ಧ ಗಂಟೆ ಮಾಸ್ಟರ್ ಒಳ್ಳೇದ್ ಹೇಳ್ರೆ ಮಕ್ಳು ಹೇಳಕ್ ಶುರು ಮಾಡ್ತು, ಅಯ್ಯೋ ಈ ಮಾಸ್ಟರ್ದ ಎಂತ ಚಾರಿ ಮುಗುದಿಲ್ಲಲೇ ಅಂತ ಹೇಳಿ. ಈಗ ಎಂತ ಕೇಳಿ ಹಂಗೆ ಕೈಯಲ್ಲಿ ಮೊಬೈಲ್ ಒಂದ್ ನಿಮಿಷದ ರೀಲ್ಸ್ ಕಾಮ್ದೆ ಖುಷಿ ಮಕ್ಳಿಗೆ. ಅರ್ಧ ಗಂಟೆ ಮಾಸ್ಟರ್ದ ನೀತಿ ಪಾಠ ಮಕ್ಳಿಗೆ ಬೇಕತ್ತಿಲ್ಲ ಅಲ್ದ ಸುಮನ?
1: ಹೌದೌದ ಲಕ್ಷ್ಮಿ, ನೀನ ಅಬ್ದುಲ್ ಕಲಾಂ ಕತೆ ಹೇಳಿಯಲ್ಲ, ನಂಗೆ ಅಷ್ಟೊತ್ತಿಗೊಂದ್ ವಿವೇಕಾನಂದ್ರ ಬಗ್ಗೆ ಓದಿದ್ ನೆನ್ಪಾಯ್ತು. ಅವ್ರು ಸಣ್ಣಕ್ಕಿದ್ದಲ್ಲಿ ಅಮ್ಮನೊಟ್ಟಿಗೆ ಟ್ಯಾಂಗದಲ್ಲಿ ಹೋತಿದ್ರು, ಆಗ್ಲಿಗೆಲ್ಲ ಹಂಗೆ ಅಲ್ಲ ಜಟ್ಕ ಬಂಡಿ ಅಲ್ಲ, ಅಲ್ಲಿ ಹೋತಿ ಅಷ್ಟೊತ್ತಿಗೆ ಅಮ್ಮ ಕೇಳ್ರು ನೀನ್ ದೊಡ್ಡವಾದ್ರ ಮೇಲೆ ಎಂತ ಆತೆ ಅಂತ ಹೇಳಿ. ಆಗ ವಿವೇಕಾನಂದ್ರ ಹೇಳಿದ್ರು ನಾನ್ ದೊಡ್ಡವಾದ್ರ ಮೇಲೆ ಜಟ್ಕ ಸಾಬಿ ಆತೆ ಅಂತ ಹೇಳಿ. ನಿನ್ ಮಗ ಹೇಳ್ತನಲ್ಲ ದೊಡ್ಡವಾದ್ರ ಮೇಲೆ ಎಂತ ಆತೆ ಕಂಡ್ರೆ ಡ್ರೈವರ್ ಆತ ಅಂತ ಹೇಳುದಲ್ಲ, ಮಗಳ ಮಕ್ಕಳೆಲ್ಲ ಹಂಗೆ ಹೇಳುದಲ್ಲ, ಹಂಗೆ ಜಟ್ಕ ಸಾಬಿ ಆತ. ಅಮ್ಮ ಸುಮ್ಮನೆ ಕಂಡ್ರೆ ಮನೆಗ್ ಬಂದ್ರೆ ಸಾಯಂಕಾಲ ದೀಪ ಹಚ್ಚಿ ದೇವ್ರ ಮುಂದೆ ಕೂಡ್ಸಿ ಅಲ್ಲಿ ದೇವ್ರ ಕೋಣೆಲಿ ಚಿತ್ರ ಇತ್ತ. ಯಾವ್ದ? ಅರ್ಜುನ, ಅರ್ಜುನನ್ ರಥನ ಕೃಷ್ಣ ನಡೆಸ್ತಾ ಇದ್ದದ್ದು
3: ಸಾರಥಿ ಐದ.
1: ಅದನ್ನ ತೋರ್ಸಿ ನೀನು ಜಟಕ ಸಾಬಿ ಆದ್ರೆ ಅಡ್ಡಿಲ್ಲ, ಆದ್ರೆ ಈ ರೀತಿ ಇಡೀ ಜಗತ್ತನ್ನೇ ನಡೆಸುವಂತ ಜಟಕ ಸಾಬಿ ನೀನ್ ಆಯ್ಕ ಅಂತ ಹೇಳಿ ಅಮ್ಮ ಆಗ ಹೇಳಿದ್ದ ಸಣ್ಣವನಿದ್ದಾಗ. ಆಮೇಲೆ ವಿವೇಕಾನಂದ್ರೆ ಎಂತ ಆದ್ರಂಗ್ ಗೊತ್ತಿತ್ತಲ್ಲ, ಬದುಕಿದ್ 32 ವರ್ಷ ಅವರು ಅವರು ಏನಾದ್ರು ಏನ್ ಮಾಡಿದ್ರ ಸಾಧನೆ ಅಂತೇಳಿ. ಮಕ್ಳಿಗೆ ಸಣ್ಣಕ್ಕಿದ್ದಲ್ಲೇ ಒಂದು ಹಿಂಗ್ ಹಿಂಗ್ ಮಾಡ್ಕ ಅಂತ ಒಳ್ಳೇದ ಅವ್ಕೆ ಹೇಳಿಕೊಡ್ತೇವೆ ನಾವು.
0: ಹೌದಪ್ಪ, ಅದ ನೀವು ಸಣ್ಣಕ್ಕೆ ಪತಿ ಓದದಂದ್ರಿ ಅಲ್ಲ, ಈಗಿನ ಮಕ್ಳು ಎಲ್ ಓದ್ವೆ ಓದುದಿಲ್ಲಲ್ಲ. ಒಂದರು ಚಂದಮಾನ ಬಾಲಮಂಗಳ ಬುಕ್ ಹಾಂಗಿನಂತ ಪುಸ್ತಕ ಅಂತ ಓದ್ತವೆ ಈಗ ಓದ ಮಕ್ಕಳ ಪುಸ್ತಕ ಓದುದು ಹಾಂಗೆ ಓದ್ಯೋ ಹಂಗೆ ಐತದ. ಈಗ ಎಂತ ಮಾಡುಕ,
2: ಈಗ ಚಂದಮಾಮದ್ ಕಣಗಿದ್ದ ಬಾಲಮಂಗಳದ ಕಣಗಿದ್ದ ಪುಸ್ತಕವೇ ಇಲ್ಲ, ಅದು ಹಂಗಾಗಿ ಓದುಕತ್ತಿಲ್ಲ. ಇನ್ನು ಶಾಲಿ ಅಂತ
1: ಹೇಳಿ
2: ಇನ್ ಹಿಂಗಿದ್ದೆಲ್ಲ ಹೇಳಿಕೊಡೋದಕ್ಕೆ ಶಾಲಿ ಅಂತ ಒಂದ್ ಮಾಧ್ಯಮ ಇದ್ದಿತ್ತು ನಾವೆಲ್ಲ ಕಲಿಯೋಷ್ಟೊತ್ತಿಗೆ. ಈಗ ಶಾಲಿ ಒಳಗೆ ಆಗ್ಲಿ ಹೇಳ್ನಲೆ, ಈ ಬೇರೆ ಕೆಲಸ ಮಾಡುದ್ರೊಳಗೆ ಶಾಲಿ ಟೀಚರ್ಸ್ ಗೆ ಸಿಲೆಬಸ್ ಮುಗಿಸೋದೊಂದು ಬಿಟ್ಟು ಬೇರೆ ಕತೆ ಹೇಳುಕ್ಕೆ ಪುರ್ಸೊತ್ತು ಖಂಡಿತ ಇಲ್ಲ. ಪಾಠ ಮಾಡದೇ ಇದ್ರು ಅವರನ್ನೇ ಹೇಳ್ತರು, ಈ ಪೋಷಕರು ಬಂದು ಹೇಳುದು ಅವರನ್ನೇ ಹೇಳುದು. ನೀವು ಪಾಠ ಮಾಡ್ಲಿಲ್ಲ ಅಂತ ಹೇಳ್ತಾರಷ್ಟೇ ಹೊರತು ನೀವು ಒಂದ್ ನೀತಿ ಪಾಠ ಮಾಡ್ಲಿಲ್ಲ, ನೀವು ಒಂದ್ ಕತಿ ಹೇಳಲಿಲ್ಲ ಅಂತ ಯಾವ ಪೇರೆಂಟ್ಸ್ ಬಂದು ಹೇಳುದಿಲ್ಲ.
0: ಮಾರ್ಕ್ ಬರ್ಲಂದಕ್ಕೆ ಎಂಬುದ
2: ಯಾಕಂದ್ರೆ ಅವ್ರು ಅನ್ಕೊಂಡದ್ದು ಅಂಕದಲ್ಲೇ ಎಲ್ಲ ಇತ್ತು ಅಂತ ಹೇಳಿ ಅನ್ಕೊಂಡಿರು. ಅದಕ್ಕೆ ನಾ ಎಣಿಸುದು ಅಂತ ಅಂದ್ರೆ ಈ ಶಿಕ್ಷಕರಿಗೆ, ಈಗ ಉದಾಹರಣೆಗೆ ಈಗ ಡಾಕ್ಟರ್ನೇ ತಕಣಿ, ಅವ್ರ ಹತ್ರ ಬಂದ್ ಪೇಷಂಟ್ ಇರ್ತಾರ, ಆ ಪೇಷಂಟ್ ಗೆ ಏನಾಯ್ತು ಅವ್ರನ್ನ ಹುಷಾರ್ ಮಾಡಿ ಕಳಿಸೋ ಜವಾಬ್ದಾರಿ ಡಾಕ್ಟರ್ದು ಅಂತಿರತ್. ಈಗ ಇಂಜಿನಿಯರ್ ತಕಣಿ, ಇಂಥ ಸೇತುವೆ ಕಟ್ಟುದು ಅಥವಾ ಇಂಥ ಕ್ಯಾರಿಗೊಂದ್ ದಂಡಿ ಕಟ್ಟುದು ಇದಿಷ್ಟ ಇರತ್, ಅದಿಷ್ಟನ್ನ ನೀಟಾಗಿ ಅವ್ರ ಕೆಲ್ಸವನ್ನ ಮಾಡ್ಕೊಂಡು ಹೋಯ್ಲಕ್ಕ. ಬೇಡಪ್ಪ, ಈ ಸುಮ್ನೆ ಒಬ್ಬ ಕೃಷಿಕರನ್ ತಕಣಿ, ಓ ಒಂದಿಷ್ಟು ಜಾಗ ಅದ್ರಲ್ಲಿ ನಿನ್ನ ಸಾಮರ್ಥ್ಯಕ್ ಸರಿಯಾಗಿ ಏನ್ ಬೆಳಿತೀಯೋ ನೀ ಅದನ್ನೇ ತಿಂತೆ ಅನ್ಕೊಂಡು ಹೇಳಿ ಒಂದ್ ನೆಮ್ಮದಿರತ್. ಹಾಂಗೆ ಶಿಕ್ಷಕರಿಗೂ ಕೂಡ ಇಂತಿಷ್ಟು ಕೆಲ್ಸ ನಿಂದ, ನೀನ್ ಶಿಕ್ಷಣ ವ್ಯವಸ್ಥೆಗೆ ಇದ್ದವನು ಅಂತ ಇರ್ಕ. ಅದು ಬಿಟ್ಟು ಈ ಇಲೆಕ್ಷನ್ ಡ್ಯೂಟಿ, SIR ಡ್ಯೂಟಿ, BLO ಡ್ಯೂಟಿ, ಆ ಲೆಕ್ಕ ಕೊಡು, ಈ ಲೆಕ್ಕ ಕೊಡು, ಆ ಶೂ ಸಾಕ್ಸ್ ಹಂಚ, ಮಟ್ಟಿ ಹಂಚ, ಇದೆಲ್ಲಾ ಕೆಲಸವನ್ನು ಒಂದೇ ಒಬ್ರೇ ಮಾಡುದಂತ ಹೇಳಿ ಅಂದ್ರೆ ಎಷ್ಟೋ ಶಾಲೆಯಲ್ಲಿ ಅವರೊಬ್ರೇ ಇಪ್ಪದು, ಒಂದೇ ಶಿಕ್ಷಕರು ಇಪ್ಪದು
1: ಇಡೀ ಶಾಲೆ ಇರುತ್ತೆ.
2: ಹಾ, ಏಕೋಪಾಧ್ಯಾಯ ಶಾಲೆ ಎಂತ ಪಾಠ ಮಾಡ್ತಾರ?
0: ಅಲ್ಲ ಎಲ್ಲ ಅದ ಸಮ ಇಲ್ಲ, ಇದ್ದ ಸಮ ಇಲ್ಲ, ಎಲ್ಲ ಸರಿ ಸಮ ಮಾಡುದು ಹ್ಯಾಂಗ ಅಂತ ಹೇಳಿ ಒಂದು ಮಾತಾಡಿಯಲ್ಲ.
1: ಅಲ್ದ ಅದೇ ಬಸವಣ್ಣನವರ ಒಂದು ವಚನ ಹೇಳ್ತಾರ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖ ಕೇಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳಿ. ನಾವು ಫಸ್ಟ್ ನಮ್ ನಮ್ ಮಕ್ಕಳನ್ನ ಸರಿ ಮಾಡ್ಕೊಂಬ ಮನೇಲಿ ಅಲ್ಲ, ಪ್ರತಿಯೊಬ್ರು ಅವ್ರವ್ರ ಮನೆ ಮಕ್ಕಳನ್ನ ಒಂದು ತಿದ್ದಿ ಸಮ ಮಾಡಿ ಇಟ್ಕೊಂಡ್ರೆ ಸಮಾಜ
0: ಅಲ್ಲ. ಈಗ ಸಮಸ್ಯೆ ಇಪ್ಪದೇ ಅದ, ಈಗ ಚಾ ಅಂಗಡಿಯಾಗ ಕೂತ್ಕೊಂಡವ ಚಾ ಮಾಡುದು ಅದಕ್ಕಿಂತ ಜಾಸ್ತಿ ಮೋದಿ ಅಂತ ಮಾಡ್ಕ, ವಿರಾಟ್ ಕೊಹ್ಲಿ ಹ್ಯಾಂಗ್ ಸಿಕ್ಸ್ ಹೊಡಿಕ ಹ್ಯಾಂಗ್ ಮಾಡ್ಕ ಇದೇ ಮಾತಾಡೋ ಜಾಸ್ತಿ ಆಯ್ತು.
1: ಚಾ ಮಾಡ್ಲಿಕ್ಕಿತ್ತು ಲೈಕ್ ಮಾಡಿ,
0: ಅವ ಲೈಕ್ ಮಾಡಿ ಚಾ ಮಾಡಿದ್ರೆ ಅವ ಒಳ್ಳೆ ಉದ್ದಾರ ಹತ್ತಿದ್ದ, ಒಂದ್ 4 ಜನ ಬಂದು ಅವನ್ ಮನೆ ಉದ್ದಾರ ಹತ್ತಿದ್ದ. ಹಾಂಗೆ ಪ್ರತಿಯೊಂದ್ ಇದ್ರಲ್ಲೂ ಅವ್ರವ್ರ ಕೆಲ್ಸ ಅವ್ರವ್ರ ಲೈಕ್ ಮಾಡಿರೆ ಆಗ ಎಲ್ಲರೂ ಉದ್ದಾರ ಆಯ್ಲಕ್ಕ. ಈಗ ಕಾಣಿ ಡಾಕ್ಟರ್ ತಕೊಂಡ್ರೆ, ಈಗ ನೀವ್ ಆಗ್ಲೇ ನಾವು ಹೇಳ್ತಲ್ಲ ಡಾಕ್ಟರ್ ಡಾಕ್ಟರ್ ಅಂತ ಮಾತಾಡ್ತ ಡಾಕ್ಟರ್ ಆದವ್ರ ಈ ಮೆಡಿಸಿನ್ ಇದ್ರ ಕಂಪ್ನಿ ಅವರದೆಲ್ಲ ಮಾತ್ರಿ ಅದಕ್ಕೆ ಇದಕ್ಕೆಲ್ಲ ಆಮಿಷಕ್ ಒಳಗ ಇದೆ, ಏನ್ ಬೇಕು ಅದನ್ನೇ ಬರೆದ್ರೆ ಎಷ್ಟೋ ಕಾಯಿಲೆ ಆಪದು ತಪ್ಪತ್ತು. ಅದಲ್ದೆ ಎಂತ ಸುಮ್ ಸುಮ್ನೆ ಅಡ್ಮಿಟ್ ಮಾಡುದು ಅದ ಇದೆಲ್ಲ ತಪ್ಸುದೆ ಎಷ್ಟೋ ಜನಕ್ಕೆ ಉಪಕಾರನೂ ಆತ್ ಹಾಂಗೆ. ಈಗ ಇವ್ರ ಹೇಳ್ದಂಗೆ ಶಿಕ್ಷಣದಲ್ಲ ಅಂತಾನೆ ಇಟ್ಕಣಿ. ಶಿಕ್ಷಣ ಕ್ಷೇತ್ರದಲ್ಲೇ ಸಿಲೆಬಸ್ ಮುಗಿಸೋದು ಮಾಸ್ಟರ್ ಗುರಿ ಐದೇ ಇದ್ರೆ ಅವ್ರಿ ಅಂತವ್ ನೀತಿ ಹೇಳ್ಬೇಕು ಕತಿ ಹೇಳ್ಬೇಕು ಅನ್ನೋದನ್ನೆಲ್ಲ ಮಾಡಿ ಸಿಲೆಬಸ್ ಗುರಿ ಐದಿರೆ ಶಿಕ್ಷಣ ಕ್ಷೇತ್ರ ಒಳ್ಳೇದೇ ಆತ. ಅದಕ್ಕೆ ಅನುಕೂಲ ಯಾರು ಮಾಡಿಕೊಡ್ಕ? ರಾಜಕೀಯದವರು ಮಾಡಿಕೊಡ್ಕ. ಅವ್ರ ಮನಿ ಮಾಡ್ಕಂದ, ಅವ್ರ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದ್ ಮಾಡ್ಕಂದ, ಒಂದ್ ಮನಿ ಬದಲು ಐದ್ ಮನಿ ಆರ್ ಮನಿ ಊರ್ ಊರಲ್ಲೆಲ್ಲ ಸೈಟ್ ಮಾಡ್ಕಂದ್ರ ಬಗ್ಗೆನೆ ಗಮನ ಹೋರೆ. ದೇಶದ ಊರಿಂದ ಶಾಲಿದ ಅಭಿವೃದ್ಧಿ ಹೆಂಗತ್ತ? ಅದ ಹೌದಲ್ದ. ಅದಲ್ದೆ ಇನ್ ರೈತರದ್ ಕತಿ. ಈಗ ರೈತರೇ ಎಲ್ಲರಿಗೂ ಆಹಾರ ಕೊಡುವರ ಕೆಂಬುಕ್ ಲೈಕ್ ಹೌದ್, ಆದ್ರೆ ತಿಂಬು ಯೋಗ್ಯವಾದ ಆಹಾರ ಬೆಳೆಸ್ತರ? ಎಷ್ಟಪ್ಪ ಕೆಮಿಕಲ್ ಹಾಕಿ ಬೆಳೆಸ್ರೆ ಇಡೀ ದೇಶದ ಮಕ್ಕಳದ ಈಗ ಮುಂದ್ಬಪ್ಪು ಮಕ್ಕಳ ಆರೋಗ್ಯ ಒಳ್ಳೆ ಇಪ್ಪದ ಹೆಂಗೆ? ಆರೋಗ್ಯ ಸರಿ ಇಲ್ದಿರೋ ಮಕ್ಕಳ ಬುದ್ಧಿ ಸಮ ಇಪ್ಪದ ಹೆಂಗೆ? ಅಲ್ದ ನಾವ್ ಅನ್ಕಂಡಿಪ್ಪು ರೈತರ ಕೆಲ್ಸ ಎಂತಂದ್ ಅದ ನಮ್ಮ ದೇಶದ ಆರೋಗ್ಯನೇ ಇಪ್ಪದೇ ಆಹಾರದಂಗೆ ಅದೇ ಸುಸೂತ್ರ ಇದ್ದಿದ್ದಂಗ ಆತ್. ರೈತ ರೈತನ ಕೆಲ್ಸ ಸರಿ ಮಾಡ್ಕ, ಅವನು ಅವನದ ಉದ್ದೇಶ ಅಂತ ಇರ್ಬೇಕು ಒಳ್ಳೇದಾಯಿ. ನಾವ್ ಒಳ್ಳೆ ಆಹಾರ ಕೊಡು ಹಂಗಿನ ಬೆಳಿ ಬೆಳಿಕ್ ದುಡ್ಡು ಮಾಡುದೆ ಎಲ್ಲ ವಾಣಿಜ್ಯ ಬೆಳಿ ಬೆಳಿತಾ ಇಕ್ಕಂಡ್ರೆ ದೇಶ ಹೊರಗಿಂದೇ ಆಹಾರದ ಮೇಲೆ ಇರ್ಕೌದ.
4: ಈಗ ರೈತರಿಗೆ ಹೇಳತ್ ಅವ್ರ ರಾಸಾಯನಿಕ ಬಳಸಿ ಕೃಷಿ ಮಾಡ್ತಾರ ಅಂತ ಹೇಳಿ ಸರ್ಕಾರದಿಂದ ಬತ್ತಲೆ ರಾಸಾಯನಿಕ ಬಳಸುಕ್ಕೆ ಗೊಬ್ಬರ ಬತ್ತಲೆ ಎಂತ ಮಾಡುದು? ಅದಕ್ಕೆ ಹೇಳದ್ ಮ್ಯಾಲಿನ ಸಮ ಇದೆ ಕೆಳಗಿನ ಸಮ ಆತಿಲ್ಲ ಅಂತ ಹೇಳಿ.
0: ಹೌದ ಎಲ್ಲ ಮ್ಯಾಲೆ ಮ್ಯಾಲೆ ಕಾಮ್ ಕಾತಿಲ್ಲ. ನಾವ್ ಮ್ಯಾಲ್ ನಾವ್ ಸರಿ ಮಾಡುಕತ್ತ ನಮ್ ನಮ್ದ ನಾವ್ ಎಂತ ಸರಿ ಮಾಡ್ಲಕ್ಕ? ನಮ್ ನಮ್ ಬೇಕಾದಷ್ಟು ಈಗ ನಮ್ಮ ಮನೆಗೆ ಇಲ್ಲೀಗ ಎಲ್ಲಾ ಅಂಗಡಿ ತರಕಾರಿ ತಪ್ಪು ಬದ್ಲ ಹಸರ್ ವಾಣಿ ಮನೆಗೆ ಬಳಸ್ಕೊಂಡ್ಕಲ್ದ ಕೆಮಿಕಲ್ ಹಾಕಿರ ಅವ್ರ ಕೆಮಿಕಲ್ ಹಾಕಿರ ಇವ್ರದ್ ಹಾಕಿರ ಅಂಬು ಬದ್ಲ ನಾವೇ ಹೆಂಗ್ ನಮ್ಗೆ ಹೆಂಗ್ ಒಳ್ಳೇದನ್ ಕಂಡು ಮಾಡುದು ಒಂಚೂರು ದರ್ಶನ ಬಿಡ್ಕೆ ಟಿವಿ ಮುಂದ್ ಕುತ್ ಕಂಬಿ
1: ಜಾಗ ಎಲ್ಲ ಬೇಕಂತೂ ಇಲ್ಲ ತಾರಸಿ ಮೇಲೆಲ್ಲ ಬೆಳಿತಾರೆ ತರಕಾರಿ ಎಲ್ಲ.
0: ಹೌದ ಆಹಾರ ಇದೆಲ್ಲ ಸರಿಯಾರೆ ಮಕ್ಳು ಎಂತ ಸರಿಯಾತಿಲ್ಲ ಬರೀ ಮಕ್ಳನ್ನೇ ಹಾಂಗ್ ಮಾಡ್ತು ಹಿಂಗ್ ಮಾಡ್ತು ಅಂತ ಹೈಕಂ ಬದ್ಲು ಮನೇಲಿ ಹಾಳಿಯವರು ಅಷ್ಟೇ ಮನೇಲಿ ಪರು ಅಷ್ಟೇ ಮಕ್ಳಿಗೆ ಅಂತ ಬೇಕು ಒಂಚೂರು ಟೈಮ್ ಕೊಡ್ಕೆ ಇಡೀ ಹೊತ್ತು ಅವರದೇ ಅವರದ್ದು ಇದಕ್ಕ ಆಗ ಎಲ್ಲ ಈಗ ಇಬ್ರು ಕೆಲ್ಸ ಮಾಡ್ರೆ ಮಾತ್ರ ಜೀವನ ಎಲ್ಲರೂ ಓದಿದವರಿಗೆ ಅದನ್ನ ಮಾಡ್ಕಂದಿರತ್ ಪುರ್ಸತ್ ಇದ್ದವ್ರು ಒಂದ್ ಕೈ ಹಾಕಕ್ ಮನಿ ಮಂದಿ ಎಲ್ಲ ಈಗ ಮನೆಗೆ ಸ್ವಾಸಿ ಮಾಡಲ್ಲ ಮಗ ಮಾಡ್ಲಾ ಮಕ್ಳನ್ ಸರಿ ಬೆಳೆಸ್ಲಾ ಅಂತ ಹೇಳುದಲ್ಲ ನಾನೆಂತ ಮಾಡ್ಲಕ್ಕ ನಾನೀಗ ಪುರ್ಸೋತಿದ್ದೆ.
2: ಅದೇ ಈಗ ಹಳಿಯವ್ರನ್ನೆಲ್ಲ ಈಗ ತಗೊಂಡೆ ಅನಾಥಾಶ್ರಮಕ್ ಬಿಡ್ತರು ಹಂಗೆ ಹಿಂಗೆ ಎಲ್ಲ ಹೇಳ್ತ್ರಲ್ಲೆ ನಿಜ ಹೇಳುದಾದ್ರೆ ಈ ದುಡು ಸಮಯದಲ್ಲಿ ಒಂಚೂರು ಆ ಮಕ್ಳಿಗೆ ಒಂಚೂರು ಸಮಯ ಕೊಟ್ರೆ ಆ ಮಕ್ಳು ದೊಡ್ಡ ಆದ್ರ ಮೇಲೂ ಕೂಡ ಅವ್ರ ಸಮಯವನ್ನ ಈ ಹಳಿಯವ್ರಿಗೆ ಕೊಡ್ತವೆ. ಇವ್ರ ದುಡು ಕಾಲಕ್ಕೆ ಆ ಮಕ್ಳಿಗೆ ಒಂದ್ 5 ಪೈಸೆ ಸಮಯ ಕೊಡ್ಲ ಆ ಮಕ್ಳು ಶಾಲೆಗೆ ಎಂತ ಹೇಳ್ತು ಅನ್ಕೊಂಡ್ ಹೇಳಿ ಬಂದ್ ಹೇಳಿ ಖುಷಿಯ ಒಳಗ್ ಹೇಳೋಷ್ಟೊತ್ತಿಗೆ ಮಗ ಆಮೇಲೆ ಕಂಬ ಮಗ ಯಾಕಂದ್ರೆ ಇವ್ರಿಗೆ ಅಷ್ಟು ಕೆಲ್ಸ ಇದ್ದದ್ದು ಆಗ ಇವ್ರ ಸಮಯ ಕೊಡ್ಲಿಲ್ಲ ಆ ಮಕ್ಳು ದೊಡ್ಡವಾದ್ರ ಮೇಲೆ ಅವು ಸಮಯ ಇವ್ರಿಗೆ ಕೊಡ್ತು.
0: ಹೌದಪ್ಪ ಇಲ್ದಿರ ಮಕ್ಳಲ್ದಿರ ಮೊಮ್ಮಕ್ಳಾರು ಹೇಳ್ತು ನಾನ್ ಅಜ್ಜ ಅಜ್ಜಿ ಕಾಣ್ಕೊಂಡಿರ್ ನನ್ನ ನಾ ಕಾಣ್ಕ ಅಂತ ಹೇಳಿಕರು ಅವು ಇದ್ ಮಾಡ್ತು ಯಾಕಂದ್ರೆ ಇವ್ ಅಜ್ಜಜ್ಜಿ ಕಾಂಬತಿಗೆ ಅಪ್ಪ ಅಮ್ಮ ಅವ್ರೇ ಜಾಗಿರ್ತಾರಲ್ದ.
2: ಮೊನ್ನೆ ಒಂದು ಧರ್ಮಸ್ಥಳದ ಸಂಘದ ಕಾರ್ಯಕ್ರಮಕ್ಕೆ ಹೋಯಿದೆ ನಾನು ಹಿಂಗ ಸಂಪನ್ಮೂಲ ವ್ಯಕ್ತಿಯಾಗಿ ಹೋತೆ. ಅಲ್ಲಿ 25 ಜನ ಹೆಂಗಸರಿಗೆ ನಾನು ಹೇಳೋಷ್ಟೊತ್ತಿಗೆ ಅವ್ರ ಹತ್ರ ಒಂದ್ ಪ್ರಶ್ನೆ ಕೇಳ್ರೆ ನಿಮ್ ಮಕ್ಳು ಯಾರು ಅಜ್ಜ ಅಜ್ಜಿ ಒಟ್ಟಿಗೆ ಇದ್ರು ಅಂತ ಕೇಳ್ರೆ ಆ 25 ಸಂಸಾರದಗೂ ಒಂದೇ ಒಂದು ಸಂಸಾರವು ಅಜ್ಜನ ಒಟ್ಟಿಗೆ ಅಜ್ಜಿ ಒಟ್ಟಿಗೆ ಮಕ್ಳು ಇಲ್ಲೇ ಆ ಮಕ್ಳ ಅವಸ್ಥೆ ಅಂತ ಇವ್ರಿಗೆ ಪುರ್ಸೋತ್ ಇತ್ತ ಕೇಂದ್ರೆ ಇವ್ರ ಮನೆ ಬಪ್ಪದೇ 8 ಗಂಟೆಗೆ ಅಂದ್ರು
1: ಆ ಮಕ್ಳು ಸಾಯಂಕಾಲ
0: ಅಲ್ಲ ಅದಿಟ್ಕಂಡ ಈಗ ಒಂದ ಕೆಲ್ಸಕ್ ಹೋಪರ್ ಕೆಲ್ಸಕ್ ಹೋದ್ರೆ ಅಲ್ಲಿ ಸರಿ ಕೆಲ್ಸ ಮಾಡುಕ್ ಆಗ್ತ ಮನ್ಸರ್ಧ ಮನೆಯಂಗಿರತ್ ಆಗ ಅನುಕೂಲ ಮನೆಗಿದ್ದಾರ ಮಾಡಿಕೊಡ್ತೇ ಹಿರಿಯರ್ ಇದ್ರ ಹಿರಿಯರ್ ಅನುಕೂಲ ಮಾಡಿಕೊಡು ಹಂಗಿರ್ಕ. ಇನ್ನ ಮನೆಯಂಗಿರು ಹೆಂಗ್ಸ್ರ ಅವರು ಅಷ್ಟೇ ಮನೆಯಂಗಿದ್ರ ಅಂದ್ರ ಮನೆಗಿಪ್ಪದ ಏನ್ ಸಣ್ಣ ಕೆಲ್ಸ ಅಲ್ದೆ ಮನೇಲಿರು ಹೆಂಗ್ಸ್ರೆ ಈಗ್ಲಿನ್ ದೇಶ ಕೊಟ್ಟುದ ಮನೆಗಿದ್ದವ್ರೆ ದೇಶ ಕೊಟ್ಟದಂದ್ರೆ ಈಗ ಮನೆ ಮಕ್ಕಳೆಲ್ಲ ಏನ ಸಂಸ್ಕಾರ ಬೆಳೆಸ್ಕಂತರ ಅನ್ನೋದ್ರ ಬಗ್ಗೆ ಗಮನ ಕೊಟ್ರೆ ಮನೆ ಗೃಹಿಣಿಯರ ಅವ್ರವ್ರ ಮನೆ ಬದುಕು ಸರಿ ಮಾಡ್ಕಂಡ್ರೆ ಒಳ್ಳೇದೈದೆ ಅಂತ. ಅಲ್ಲ ಮನೆ ಬದುಕು ಅಂದ್ಕೊಳ್ ನೆಂಪೈತೆ ಮುಚ್ಚತೆ ಅಂತ ನಾನ್ ಅಲ್ಲಿ ಕೆಸಿನ್ ಸೊಪ್ಪ ಬೇಕಂದ್ ಬಂದದ್ದೆ ಅಲ್ಲಿ ಪತ್ರೊಡಿ ನೆನ್ಸಿ ಇಟ್ಟು ಬಂದಿದೆ ಒಂದೆರಡು ಕೆಸಿನ್ ಸೊಪ್ಪ ಕೊಟ್ರೆ ನಮ್ಮ ಮನೆ ಹೊತ್ತು ಇಲ್ದಿರಿ ಈಗ ಮನೆ ಮಕ್ಳು
1: ಬತ್ತೈದ್ ಹೋ
2: ನಾಳೆ ಹಂಗಾರ ನಾನ್ ಸರಿ ತನ್ನ ಮನೆಗಿದ್ದೆ ಪತ್ರೊಡಿ ತಿಮ್ಕೆ.
4: ಅಯ್ಯೋ ನಾನ್ ಗಂಟೆ ಆಯ್ತು, ನಾ ಮನೆಗೆ ಹೋತೆ, ಮಕ್ಳು ಬಪ್ಪ ಹೋತಾಯ್ತು, ಕೊನೆಗೆ ಇಷ್ಟೋ ತನಕ ನಾವು ಇಷ್ಟು ಭಾಷಣ ಮಾಡ್ಕಂಡು ಮಕ್ಳನ್ನ ಬಿಟ್ಟಾಯ್ಕಂಡು ಅವಕ್ಕೊಂದು ತಿಂಡಿ ಗಿಂಡಿ ಕೊಡದೆ ಇಲ್ಲ ಸುಮ್ಮನೆ ಪಂಚಾಯತ್ಗೆ ಮಾಡ್ಕಂಡ್ರ ಆಪದಲ್ಲ. ನಾ ಮನೆಗೆ ಹೋತೆ ಬತ್ತಾಕ ಇನ್ನೊಂದ್ ಸರ್ತಿ
2: ಸಿಕ್ಕೋಕೆ. ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯಾ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರ್ ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದ್ರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರ್ ಪಾತ್ರ ಬತ್ತತ್ತು. ಅದ್ರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ್ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯ್ಯಜಿ ಮಾಡ್ತರು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯ್ಯಜಿ ಮಾಡ್ತರು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಣ್ ಮಡಿಲೇ ಮಾಡ್ಕ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತು, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಓ, ರಾಮನವಮಿ ಪಾನ್ಕ ಕಣಗಿತ್ತು. ನಂಗೆ ಕಾಫಿ ಸಿಹಿ ಇದ್ರೆ ಆತಿಲ್ಲ ನನ್ ಕಣ್, ಗೊತ್ತಿಲ್ಲಯ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತು.
1: ನಿನ್ನ ಅಲ್ಗೆಗೆ ಅಂತದೂ ಆಯ್ತು.
0: ಇರ್ಲಿ ಬಿಡಿ, ಹಂಗಾರ ಬೇರೆ ಮಾಡ್ಕ ತಕ ಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕ ಬಾ. ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತಮ್ರ.
1: ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ಹೇಗ್ಲಿ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕ ಅಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಗ್ಲಿ ಬಿಡ. ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ,
2: ನಾ ಬತ್ತಿಯಕ್ಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತು, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ, 8 ಆಯ್ತ ಕಂಡೆ. ಥೋ, ಇದು ಎಂತದ? ಇದು ಕಾಫಿ ಸಕ್ಕರೆ ಹಾಕ್ಲಿಲ್ಲಲೆ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗೆ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯೋ ಹಂಗೆ ಕೈ ವಿಷ ಅಲ್ಲ ನಾ ಕುಡುದ.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕಂಡ್ ತಕೊಂಡ್ ಬತ್ತೆ.
1: ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದಯ್ಯನಮ್ಮ, ಗೋವಿಂದಯ್ಯನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗೆ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ.
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳು ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾಗ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನ ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ರು ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತ. ಪಾಪ, ಅಜ್ಜಿ ಅಂದ್ರ ಅವಕ್ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ಲಿ ಬಂದು ಸಾಕಾಯ್ತು.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತು. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತು, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: అమ్మా, అమ్మా, ఎంత కర్త్యమ్రు?
1: దొరే బా, ఇల్లి కూతుకో. నావిబ్బరు బెంగళూరు హోపద నాళ సాయంకాల కలదనా?
0: అమ్మా, ఒంద్ మాత, నాన్ ఇప్పుద బెంగళూరిగె ಬರಸ್ತಳುವಮ್ಮ, ಅಲ್ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ, ನಿಂಗೆ ಅಲ್ಲಿ ಎಂತದ ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರು ಎಂತ ನಡ್ಸೋದು ಅದನ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಣ್ಕಂತ್ರ ನಿನ್ನ, ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರ, ನಿನ್ ಕಣ್ಣಿಗೆ ಎಲ್ಲ ಹಂಗೆ ಕಾಂತತ್ತು. ನಂಗ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಗಿ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ, ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲ್. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿ ನನ್ನ ಕರ್ಕ ಹೋಗ್, ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯು ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಅತ್ಗೆ. ಅಲ್ಲ, ಆ ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಹೋರೆ. ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟ್. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ.
3: ದೊರೆ, ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ.
0: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ. ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟು ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟು ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದ್ರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ, ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ.
1: ಗೋವಿಂದಾಯನಮ್ಮ.
2: ಆ ಕಾಫಿ ತಂದಿದೆ ತಕಣಿ.
1: ಆ
2: ಕಾಫಿ ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನಕ್ಕೆ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೇಳೆ ಹೇಳ್ತಾ ಇಕೊಂಡಿದ್ದ ಶಂಕರ, ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮಾತ್ರ ಹತ್ಯ ಶಾಪ, ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಇಲ್ಕಾಣ, ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದಾಯನಮ್ಮ ಗೋವಿಂದಾಯ.

0: ಹಾಯ್ ಅತ್ತೆ, ಕಾಫಿನು ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ಟು ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದ, ಹಂಗಂದ್ಲ ಅಮ್ಮ.
0: ಹೌದು,
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ 2 ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರ ಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅಂತ ಗೊತ್ತಾತಿಲ್ಲ ಮರ್ರೆ.
1: ಅದೇ ಹಂಗ ಗೊತ್ತಾತ ಅಮ್ಮಂಗೆ, ಕಣ್ ಕಾಣ್ತಿಲ್ಲ ಹೆಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಕೆ ಇತ್ತ, ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿನ್ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು 3 ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದ? ಗೊತ್ತಾಯ್ತಲ್ದ ಹೇಳದ್ದ?
0: ಹಾ ಗೊತ್ತಾಯ್ತ್ ಗೊತ್ತಾಯ್ತ, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆಸಿಕ್ಕಬಂದ್ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಗಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೆ ಬಂದ್ ಬಂದ್ ಕಣ್ಕೊಂಡ್ ಹೋಗ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ 2 ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು
1: ಅಮ್ಮ, ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದಾ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಇಲ್ಲೇ ನಿಂತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದಿ ಅಮ್ಮ.
3: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
3: ಸುನಂದ ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯಾ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕೊಂಡ್ಕಂದ್ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ್ ಕಾಣುತ್ತಲೆ.
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗ್ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗೋಯ್ದ.
3: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಬಾಗಿನ ಕೈಲ್ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯು ರಾಜಲಕ್ಷ್ಮಿಯು ಹನುಮಂತನ ಅಪರ ಅವತಾರಗಳು, ಬಾಲ ಒಂದಿಲ್ಲ.
4: ಸುನಂದ ಒಂಚೂರಿಲ್ಬಾ.
0: ಕಂಡ್ರಿಯ ಕಂಡ್ರಿಯ, ನಾನು ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೆನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತಂದಂಗ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೆ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಸಕ.
6: ಕ್ಷಮಸುಕೆ ನಾನ್ ಯಾರ್? ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹೀಗೆ ಮುಂದುವರ್ಸಕ.
6: ಆಯ್ತು.

0: ಅಯ್ಯ ಅಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ ದೊರೆ, ದೊರೆ ಸುನಂದ, ಸುನಂದ ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ, ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗ್ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ ಕಳ್ಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯಾ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಾಚಲಿ ಮನೆ ಕರ್ಕೊಂಡೈ. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಮತ್ತೆ ನಂಗೆ ಒಂಚೂರು ಪುರ್ಸೋತಿಲ್ಲೆ. 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲೆ, ನಿಮ್ಮ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡಿಸೋಕ್ ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ್ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ. ನಿಂಗ್ ಪುರ್ಸೋತಾರ ಮೇಲೆ ನೀನೇ ಮೀಸ, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ, ಅಮ್ಮಂಗೆ ಪುರ್ಸತಿಲ್ಲ ಅಂದ್ರು, ಅದಕ್ಕೆ ಬ್ರೆಡ್ ತಂದಿರು ತವಣಿ. ಬ್ರೆಡ್, ಬ್ರೆಡ್,
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು. ಸುಮ್ನೆ ತಿನ್ನಿ.
0: ಥೂ, ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರು.
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗೆ ಪುಸ್ತಿತ್ತು?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯ ಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ, ನನ್ನೂ ಮೀಸಿ ತಿಂಬಕ್ಕೆ ಎಂತಾರು ತಂದು ಕೊಡ್ತಿದ್ಲು. ಗೊಳಗಿ ಗೊಳಗಿಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸು ಅವಳು. ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಬಾಗಿದೊಡಮ್ಮ ಏನು ತಿಂಬಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನು ಎಷ್ಟೊತ್ತಿಗೆ ಹಂಗೆ ಹೇಳಿದ್ದೆ? ಸುಮ್ ಸುಮ್ಮನೆ ಎಂತೆಂತದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯಕ್ಕೆ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ್ ಮನೆಯೆಲ್ಲ ಓಡಾಡಿಸ್ತಿದ್ದು. ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗಿನ ಹನುಮಂತ ನಬರ ಅವತಾರ ಅಂದ್ರಿ?
0: ಥೂ, ಸುಳ್ಳು ಸುಳ್ಳ ಎಂತೆಂತದು ಹೇಳ್ಬೇಡ. ಹೋಯ್ಲಿ, ನನ್ ಜಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನೀನು ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ಮ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರು ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ, ಏನು ಕರ್ದಿ ಅಂದ್ರಲೆ, ಎಂತದ?
0: ದ್ವಾರೆ, ನನ್ನ ಊರಿಗೆ ಕಳ್ಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸೋರಿ ಅಷ್ಟೇ ಬಂದದಲ್ರ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು. ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರಿದ್ರೆ ಪರ್ಮಳ ಅಂತರಲೆ ಹಾಂಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತಂದ್ಯಪ್ಪ. ಪಾಪ, ಒಂದ್ ತಿಂಗ್ಳು ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ. ಇಲ್ಲೇನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯು ಮುದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೇ ಮರಯ್ಯ. ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೆಯೂ ಆಯ್ಕಂತಿಲ್ಲೆ. ಹೋಯ್ ಒಂದ್ ಬಾಡಿಗೆ ಕಾರ್ ತಕಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇನೆ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ, ಇನ್ನೊಂದು ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ ತಗಣ.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತು ಆಯ್ತು, ಯೋಚನೆ ಮಾಡ್ತೆ.
3: ಅಮ್ಮ ಶಂಕರಣ್ಣನ್ ಮನಿ ಬಂತು ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ ಬನ್ನಿ ಬನ್ನಿ. ದೊರೆಸ್ವಾಮಿ ಊಟ ಮಾಡ್ಕೊಂಡ್ ಹೋಯ್ಲಕ್ಕ?
3: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನಿನ್ನು ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ. ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
4: ಅಮ್ಮ ಬಂದ್ಲೇ?
2: ಹೌದ್ರಿ, ಇದೆಂತ ಅತ್ತೆ ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ?
0: ಎಲ್ಲ ಹೇಳ್ತೆ ಮರೈತಿ, ಎಲ್ಲ ಹೇಳ್ತೆ.
4: ಮಕ್ಳೆ ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕೋ ಬನ್ನಿ.

ನಮಸ್ಕಾರ. ಅಸಡಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಸ್ವರ ನಿಮ್ಗೆಲ್ಲೋ ಕಳೆದ ವರ್ಷ ಅಸಡಿ ಹಬ್ಬದ ಕೇಳ್ ನೆನ್ಪಿತ್ತ ಕಾಂತ. ಈಗ ಮತ್ತೊಪಾಸ್ ಈ ಅಸಡಿ ಹಬ್ಬಕ್ ನಿಮ್ ಜೊತೆ ಬಂದಿದೆ. ನಾನ್ ನಿಮ್ ಸುಜಾತ ಬಾಯ್ರಿ. ಹೆಂಗೆ ಒಂದೊಂದ್ ವರ್ಷ ಒಂದೊಂದ್ ತರದ ಗಿಡ್ಕ ಬಂದಂಗೆ ಈ ವರ್ಷ ಈ ಅಸಡಿ ತಿಂಗಳದ ಏನ್ ಊಟ ಏನಿತ್ತು, ತಿನಿಸೇನಿತ್ತು, ತಿಂಡಿ ಏನಿತ್ತು, ಅದ್ರ ಬಗ್ಗೆ ನಂಗ್ ಗೊತ್ತಿದ್ದಷ್ಟ, ನಂಗ್ ತಿಳಿದಷ್ಟ, ನಾ ಹಿರಿಯರಿಂದ ತಿಳ್ಕೊಂಡಷ್ಟ ನಿಮ್ ಮುಂದ್ ಹೇಳುಕೆ ಇವತ್ ಬಂದ್ ಕೂತಿದ್ದೆ. ಅಸಡಿ ಅಂತಷ್ಣ ನೆನ್ಪಾಪದ್ ಒಂದೇ, ಜಮ್ ಗುಟ್ಕ ಮಾಳಿ. ಅರೆ ಈ ವರ್ಷ ಇಲ್ಲ, ಅದ್ರ ಬಗ್ಗೆ ತಲೆಬಿಸಿ ಬೇಡ. ಆರು ಒಂದೊಂದಿನ ಬತ್ತ

ಆರೋಗ್ಯಕ್ಕೆ ಒಳ್ಳೇದೆ. ಈಗಿನ ಕಣಂಗೆ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್ ಏನೂ ಇಲ್ಲ. ಅಸಡಿ ಅಂದ್ರೆ ಮನೆ ಕೂಕಂದು ಮನೆಯರೆಲ್ಲ ಒಟ್ಟಿಗೆ ಕೂಕೊಂಡು ಉಂಬುದು ತಿಂಬುದು ಮಾಡುದು ಎಲ್ಲದು ಕೂಡ. ಎಂತಕಂದ್ರೆ ಒಂದು ಗಳಿಗೆಗೆ ನೊಟ್ಟಿ ಎಲ್ಲ ಆಗಿರತ್ತ, ಕಳಿ ಆಗಿರತ್ತ, ಅಂದ್ರೆ ಬೆಟ್ಟಿನ ಮೊಕ್ಕಿ ಕಳಿ ಬಾಕಿ ಇರತ್ತ, ಅರೆ ಬೊಯಿಲ್ ಕಳಿ ಆಗಿರತ್ತ ಈ ಟೈಮಗೆ. ಹಾಂಗೆ ಎಲ್ಲ ಗಂಡಸರಿಗೂ ಊಟಿ ಇಲ್ಲ, ಏನೂ ಇಲ್ಲ. ಮನೆಗೆ ಕೂಕಂ ಗಂಡಸ್ರು, ಹೊರ್ಗ ಕೆಲಸಕ್ಕೆ ಹಾಪಕ್ಕೆ ಯಾವುದೂ ಇಲ್ಲ, ಹೊದ್ದೂ ಇಲ್ಲ, ಎಂಥದೂ ಇಲ್ಲ ಅಂದೇಳಿ ಹೇಳ್ತಾರಲ್ಲೇ. ಹಂಗಿನ ಕತಿ ಹೆಂಗಸರಿಗೆ ನೊಟ್ಟಿಯಾಗಿರತ್ತ, ಕಳಿ ಆಗಿರತ್ತ, ಗೊಬ್ಬರ ಹೊರಕ್ಕೆ ಇಲ್ಲ. ಹಾಂಗೆ ಇದು ಏನು ತೆಂಗಿನ ಮರದ ಕಟ್ಟಿ ಕೆಲಸವೂ ಇಪ್ಪುದಿಲ್ಲ, ಮನೆಗೆ ಇಪ್ಪುವಂಥದ್ದು. ಆ ಸಮಯದಾಗ ಮನೆ ನಡೆಸೋದು ಭಾಳ ಕಷ್ಟ ಹೆಂಗಸರಿಗೆ. ಯಾಕಂದ್ರೆ ದುಡುಗ್ ಗಂಡಸು ಮನೆ ಒಳಗೆ ಕೂಕಂಡ್ರೆ ಮನೆ ನಡೆಸೋದು ಹೆಂಗೇಳಿ. ಅದಕ್ಕೆ ಮನೆ ಸುತ್ತಮುತ್ತ ಎಂತ ಇತ್ತೋ ಅದ್ರಾಗೆಲ್ಲ ಒಂದು ಆಹಾರ ಮಾಡ್ಕೊಂಡು ಆ ದಿನದ್ದು ಕೂಳು ಬೇಯಿಸಿ ಹಾಕುದು ಅಂದೇಳಿ ಹೇಳ್ತಾರಲ್ಲೇ, ಹಾಗೆ ಕೂಳು ಬೇಯಿಸಿ ಹಾಕುದು ನಮ್ಮ ಹೆಂಗಸರು ಪದ್ಧತಿಯಾಗಿ ಹೋಯ್ತು. ಅದಕ್ಕೆ ಸರಿಯಾಗಿ ನಮ್ಮ ಪರಿಸರವೂ ಇತ್ತೆ. ಆ ಸಮಯದಾಗೆ ಪರಿಸರದಾಗೆ ಯಾವುದು ಮಳಿ ಬೆಳಿ ಬಂದಂಗೆ ಎಂತ ಬೆಳೀತೋ ಅದನ್ನು ನಾವು ತಿಂಡಿಯನ್ನಾಗಿ ಮಾಡಿ ಇಲ್ಲ ಮ್ಯಾಲಾರ ಮಾಡಿಯೋ ಕೂಳು ಹಾಕತ್ತೆ. ಅದ ನಮ್ಮ ಹೆಂಗಸ್ರಿಗಿಪ್ಪು ಒಂದು ಕಸರತ್ತು ಅಂದನೆ ಹೇಳಕ್ಕೇನು, ಕೈಯಾಗಿಪ್ಪು ಏನಂತ ಹೇಳ್ತಾರೆ ಮ್ಯಾಜಿಕ್ ಅಂದೇಳಿ ಹೇಳತ್ ನಾವು. ಎಂತಕ್ಕಂದ್ರೆ ಈಗಿನ ಕಾಲದಾಗ ಯಾರು ಹ್ಯಾಂಗ್ ಮಾಡ್ರು ಸಾಪತ್ತಿಲ್ಲೆ. ಆಗಿನ ಕಾಲದಾಗೆ ಗೋಡಿ ಬಿಡೋಗ ಒಂದು ಮ್ಯಾಲರ ಮಾಡಿ ಹಾಕಿರಂದ್ರೆ ಅದು ಏನು ಗಮ್ ಗುಟ್ಕೊಂಡು ಪೊರ್ಮಳ ಹೇಳಿ. ಒಂದು ಒಗ್ಗರಣೆ ಬಿತ್ತಂದ್ರೆ ಗಮ್ಮ ನತ್ತ, ಒಂದು ಬಾಟ್ಲ ಗೊಂಜಿ ಹಾಕಿರೆ ಬೊಡ್ಕ ತಿಮ್ಮ ಅಂಬಷ್ಟು ಖುಷಿ ಆಗಿನ ಕಾಲದವ್ರದ್ದು ಅಡುಗೆಗಿದ್ದಿತ್ತು. ಈಗ ಎಲ್ಲ ಇತ್ತಲೆ ಫೋನಗೆ ಯೂಟ್ಯೂಬ್ ಓದ್ತಿರ್ಸಾಕಿ ಯಾವ ಊಟ ಬೇಕು ಯಾವ ತಿಂಡಿ ಬೇಕು ಎಲ್ಲ ಮಾಡ್ಲಕ್ಕ. ಆದ್ರೂ ಒಂದೇ ಕಷ್ಟವೇ, ಉಪ್ಪು ಎಷ್ಟಾಕುದಂದೇಳಿಯೇ ಅದೇ ನಮ್ಮ ಹೆಂಗಸರಿಗೆ ಕಷ್ಟ ಹಾಕುದಂದೇಳಿ ಹೇಳ್ತಾ ಈಗ ಸೀದಾ ಆಸಡಿ ತಿಂಗಳದ ಅಡ್ಗಿಗೆ ಬತ್ತೆ. ಆಸಡಿ ತಿಂಗಳಿಗೆ ಹೆಚ್ಚಾಗಿ ಗೆಡ್ಡೆ ಗೆಣಸನ್ನ ತಿಂಬು ಜಾಸ್ತಿ, ಅಂದ್ರೆ ಭೂಮಿ ಒಳಗಿನ ಗೆಡ್ಡಿನ. ಎಂತಕ್ಕೆ ಅಂದ್ರೆ ಚಿರಾಪತಿ ಮಳಿ ಬೀಳುವತ್ತಿಗೆ ಆ ಹುಳುಗಳೆಲ್ಲ ಎಲೆ ಕುಕ್ಕಂತು, ಹಾಂಗೈ ಎಲಿದು ಕಮ್ಮಿ ಮಾಡ್ತರು ಅಂದೇಳಿ ಹೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಆರು ಆಸಡಿ ತಿಂಗಳಿಗೆ ಚಿಗ್ರ ಬಪ್ಪುದ ಪೊತ್ರೊಡಿ ಕೆಸಿನ ಎಲಿ ಕಾಣಿ, ಆ ಪೊತ್ರೊಡಿ ಘಮ್ಮ ಅನ್ಕೊಂಡು ತಿಂದ್ರೆ ಎಷ್ಟು ಬಾಯಿ ರುಚಿ ಅನ್ಸ್ತ್ರಿ. ಅದನ್ನು ನಮ್ಮ ಹಿರಿಯರು ಮಾಡ್ಕೊಂಬಂದು ಎಂತಕ್ಕೆ ಅಂದ್ರೆ ಆಸಡಿಯಾಗೆ ಮಳಿ ಜಾಸ್ತಿ ಅಲ್ಲ, ಮಳೆ ಜಾಸ್ತಿ ಅಪ್ಪತ್ತಿಗೆ ನಮ್ಗೊಂದಿಷ್ಟು ತೊಂಡಿ ಬಡಿತು. ಆ ತೊಂಡಿ ಬಡುವತ್ತಿಗೆ ಹೊಟ್ಟೆ ಒಳಗೆ ಒಂದಿಷ್ಟು ಗರ್ಮಿದ್ ತಿನ್ಕಂಬ್ರು. ಪೊತ್ರೊಡಿಗೆ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಹಾಂಗಾಯಿ ಕಟ್ಟಗ ಮಾಡ್ಕ ಪೊತ್ರೊಡಿ. ಇಲ್ಲ ಅಂದ್ರೆ ಬಾಯಿ ಪೂರ್ತಿ ತುರ್ಸು ಶುರುವಾತೆ. ಅದಕ್ಕೆ ಆ ಪೊತ್ರೊಡಿನ ಏನು ಕೆಸಿದ್ಯೇನಿತ್ತು ಆ ಐಟಮ್ ಅನ್ನ ನಮ್ಮ ಈ ಆಸಡಿ ಸಮಯದಾಗೆ ಮಾಡ್ಕ ತಿಂಬು. ಪೊತ್ರೊಡಿ ಇಪ್ಪುಗು ಸಾಕು, ಆ ಕೆಸಿನ ಗೊಜ್ಜಿ ಇಪ್ಪುಗು ಸಾಕು, ಕೆಸಿನ ಸೊಪ್ಪಿನ ಹುಳಿ ಇಪ್ಪುಗು ಸಾಕು. ಕೆಸಿನ ಸೊಪ್ಪಿನ ಹುಳಿ ಎಂಬಕ್ಕು ನೆನಪಾಯ್ತು, ಅದು ಹಾಂಗಿಂಗಿನ ಕೆಸಿನ ಸೊಪ್ಪಿನ ಹುಳಿ ಮಾಡುದಿಲ್ಲ. ಆ ಕೆರಿ ದಂಡ ಕೆಸ ಆತ್ ಕಾಣಿ, ಆ ಕೆರಿ ದಂಡ ಕಸ ಹಾಪುದ ಅದು ಕಪ್ಪು ದೊಡಿ ಬಪ್ಪುದು ಹಸ್ರಿ ಎಲಿ. ಆ ಎಲಿ ಬುಡ್ದಾಗೆಲ್ಲ ಬಿಳಿ ಬಿಳಿ ದೊಡಿ, ಅದು ಒಂದು ವಿಶೇಷ ಕಾಣಿ. ಅದ್ರ ಪುರಿಮಳ ಕೇಂದ್ರಿ ಆ ಎಲಿ, ಎಲ್ಲ ಕೆರಿ ದಂಡೆಗೂ ಇಪ್ಪುದಿಲ್ಲೇ ಅದ. ಹುಡ್ಕ ಕೆಲವೊಂದು ಕೆರಿ ದಂಡೆ ಮಾತ್ರ ಆ ಕೆಸಿನ ಎಲಿ ಸಿಕ್ಕುದು. ಆ ಕೆಸಿನ ಎಲಿದು ಹುಳಿ ಇತ್ತಲ್ಲ ಅದಕ್ಕೊಂದು, ಈ ಟೈಮಾಗ ಹಾಪುದು ಔಟಿಕಾಯಿ ಒಂದು ಕಾಣಿ. ಆ ಔಂಟಿಕಾಯಿ ಹಾಕಿ ಕೆಸಿನ ಹುಳಿ ಮಾಡ್ತಂದ್ರೆ ಒಂದು ಬಾಟ್ಲ್ ಗಂಜಿಗಿರ್ಲಿ ಒಂದು ಬಾಟ್ಲ್ ಕೂಳಿಗಿರ್ಲಿ ಏನು ಕಮ್ಮಿ ಇಲ್ಲ, ಬಡ್ಕ ತಿನ್ಲಕ್. ಮತ್ತೊಂದು ನಮ್ಮನೆ ಕೆಲಸದಳು ಹೇಳದ್ದ, ಅದೇನೋ ನಾನು ಅಗಳಿ ಕಂಡಿದೆ, ಗೆದ್ದಿ ಬದಿ ಅಗೇಡಿ ಬದಿಯಲ್ಲ ಎಂಥದ್ದು ಜಾಂಗ್ಟಿ ಅನ್ಕಂಡು ಒಂದು ಹುಳ ಕಣಂಗ್ ಸಿಕ್ಕತ್ತಂಬ್ರು. ಅದು ಆ ಚಿಪ್ಪಿಪ್ಪು, ಆ ಹುಳನ್ನು ತಕಬಂದು ಒಂದಿಷ್ಟು ಕೆಸಿನ ಸೊಪ್ಪು ತಂದು ಔಂಟಿಕಾಯಿ ತಂದು ಆ ಅಡು ಎಲ್ಲ ಬಡ್ದು ಆ ಹುಳನ್ ಹಾಕಿ ಕೆಸಿನ ಸೊಪ್ಪಿಗೆ ಹಾಕಿ ಔಂಟಿಕಾಯಿ ಹಾಕಿ ಹುಳಿ ಮಾಡ್ರಮ್ಮ ಹ್ಯಾಂಗಿರುತ್ತ ಗೊತ್ತೀತ. ಈಗ ಆ ಜಾಂಗ್ಟಿಯೂ ಸಿಕ್ಕುದಿಲ್ಲಿಯೇ, ಈಗಿನ ಮಕ್ಕಳಿಗೆ ಆ ರುಚಿಯೂ ಗೊತ್ತಿಲ್ಲ ಕಾಣಿ. ಎಂತಕಂದ್ರೆ ವಡೆಯರ್ ಮನೆ ಕೆಲ್ಸಿಲ್ಲ, ವಡೆಯರ್ ಮನೆ ಕೆಲ್ಸಕ್ಕೋರೆ ವಡೆಯರ್ ಒಳದೋ ಉಳದೋ ಒಂದಿಷ್ಟು ಮ್ಯಾಲರ ಕೊಡ್ತಿದ್ದೀರಪ್ಪ. ನಾವು ಒಂದಿಷ್ಟು ಅನ್ನಕ್ಕೋ ಗಂಜಿಗೋ ತೊಂಗ್ಳಿಗೋ ಆಯ್ಕೊ ಉಣ್ಲಕ್ಕಿತ್ತು. ಆ ರಾಸಡಿಗೆ ಒಡೆರೂ ಕರಿತಿಲ್ಲ, ಹಂಗಾಯ್ ನಾವ್ ಇದ್ದದ್ದು ಅಂತಿತ್ತು ಇದೆ. ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸ್ತಿ ಇಪ್ಪು ಗೆದ್ದೆಗೆ ಆ ಜಾಂಗ್ಟಿನ್ ತಕೊಂಬಂದು ಮಾಡ್ಕ ತಿಂತಿತ್ತು ಅಂತೇಳಿ ಹೇಳಿರ. ಅದು ಬಿಟ್ಟು ಮತ್ತೆಂತ ತಿಂತ್ರಿ ಕೇಂದ್ರೆ, ಅಮ್ಮ ಅದು ಬಿಟ್ರೆ ಒಡೆಯರ್ ಮನಿದೆ ತಿಂಬುದಮ್ಮ ನಾವು ಅಂದೇಳಿ ಎಷ್ಟು ಲೈಕ್ ಮಾಡಿ ಹೇಳಿರಂದ್ರೆ ಅಷ್ಟ. ಮತ್ತೊಂದು ಈ ರಸ್ತಿ ಬದಿಗೆ ಚಟ್ಟಿ ಸೊಪ್ಪು ಅನ್ಕಂಡು ಹಾಪುದು.
ಈ ಸಮಯದಾಗ ಒಂದ್ ಆಪು ಸೊಪ್ಪು ಕಾಣ್ರೆ ಎಷ್ಟು ಖುಷಿ ಅಂತ್ರಿ. ಎಲ್ಲ ರಸ್ತಿ ಬದಿ ಗದ್ದೇ ಇಪ್ಪುದು, ಅದ್ರ ಗೊಜ್ಜಕ್ಕೆ ಅಂತ್ರಿಯ, ಅದ್ರ ಚಟ್ಟಿ ಕೇತ್ರಿಯ, ಅದ್ರ ವಡಿ ಕೇತ್ರಿಯ, ಯಬ್ಬ ಎಂತ ರುಚಿ ಮಾರ್ರೆ. ಅದ್ ಕಂಡ್ರೆ ಕಾಟ ಸೊಪ್ಪು ಕಣಂಕಾತ್ ಆರ ಅದ್ರಗಿ.

0: ರುಚಿ ಇತ್ತಲ್ಲ, ಅದ್ರಗಿಪ್ಪು ಆ ಶಕ್ತಿ ಇಪ್ಪುದಿತ್ತಲ್ಲ, ಅದು ಯಾವ ಸೊಪ್ಪಗೂ ಸಿಕ್ಕುದಿಲ್ಲೇನು. ಆ ಚಟ್ಟಿ ಸಪ್ಪಗೆ ಕ್ಯಾಲ್ಸಿಯಂ ಮಸ್ತೆ. ಆಗಿನ ಕಾಲದಾಗ ಹೆಂಗಸ್ರಿ ಎಷ್ಟು ಗಟ್ಟಿ ಮುಟ್ಟಗಿದ್ರಂದೇಳಿ ಎಲ್ರೆ ಇದೇ ಸೊಪ್ಪು ಸ್ವಾರಿ ತಿನ್ಕಂಡ ಅವ್ರಿ ಬೆನ್ನೋ ಬೋಲ್ನೋವೆಲ್ಲ ಇಲ್ಲ. ಈಗಿನ ಅವರದ್ದ ಊಟದಾಗೆ ಬರೀ ಬೆನ್ನೋ ಬೋಲ್ನೋವೆ. ಅದಕ್ಕೋಸ್ಕರ ಹೇಳುದ, ಹಿರಿಯರದ್ದು ಏನಿತ್ತ ಆ ಹಿರಿಯರ ಪದ್ಧತಿ ಆಚಾರ ವಿಚಾರ ಎಲ್ಲ ಈಗಿನವರಿಗೆ ಆಗಾಗ ನೆನ್ಪು ಮಾಡುವಂಥದ್ದೇ ಇದೇ ಆಸಾಡಿ ಹಬ್ಬ. ಈ ಆಸಾಡಿ ಹಬ್ಬ ಬಂದ್ರ ಸೈ ಹಿರಿಯರು ಮಾಡೋದು ಪೂರ್ತಿ ಏನಿತ್ತ ಆಚಾರ ಅದನ್ನೆಲ್ಲ ನೆನ್ಪು ಮಾಡ್ಕೊಡ್ತಿಪ್ಪದ ನಮ್ಗೆ ಈಗಳಿನವರಿಗಿರ್ಲಿ ಮುಂದಿನವರಿಗಿರ್ಲಿ ಈ ಒಂದು ಹಬ್ಬ ಅಂಬದ ಬಹಳ ಖುಷಿ ಕೊಡತ್ತ. ಹಂಗೆ ಮತ್ತೊಂದ ಈ ಟೈಮ್ ಬಪ್ಪುದಿತ್ತಲ್ಲ ಮರ್ಕೆಸ. ಎಲ್ಲ ಬರೀ ಮರ್ಕೆಸ ಬತ್ತಿಲ್ಲಿ ಘಟದ ಜಾಸ್ತಿ. ನಾವಿಲ್ಲ ದುಡ್ಡು ಕೊಟ್ಟ ಆ ಒಂದು ಮರ್ಕೆಸ ತಕೊಂಬಂದು ತಿಂದ್ರಿತ್ತಲ್ಲ, ರುಚಿ ಅಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ನಂಗು ಗೊತ್ತಿದ್ದಂಗೆ ನಾವ್ ಯಾಕೆ ಈ ಕಾಲದಾಗ ಈ ಆಸಾಡಿ ತಿಂಗಳ ಸೊಪ್ಪು ಜಾಸ್ತಿ ತಿನ್ಕಂದ್ರೆ ಕೆಲ್ಸ ಕಾರ್ಯ ಇಲ್ಲ ಮನೆಗೆ ಕೂಕಂದು ತಿಂದ ಜೀರ್ಣ ಆಯ್ಕಲೆ. ತಿಂದ ಜೀರ್ಣ ಆಯ್ಕರೆ ಸೊಪ್ಪು ತಿಂದ್ರೆ ಕಾಣಿ ಲಾಯ್ಕ್ ಜೀರ್ಣ ಆತ್. ಹೊರಗೋಪುದೋ ಹತ್ ಒಳ ಬಪ್ಪುದೋ ಬತ್. ಆ ಲೆಕ್ಕದಾಗೆ ನಮ್ಮ ಹಿರಿಯರು ಮಾಡತ್ತ ಹಾಂಗೆ ಅನ್ಕಂಡೆ ಏನು ಈ ಆಸಾಡಿ ತಿಂಗಳ ಇದೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆ ಇರತ್ತ ಅನ್ಕಂಡು. ಮತ್ತೊಂದು ಬಿದ್ರಗೊಂದು ಬ್ಯಾದಿ ಬತ್ ಈ ಟೈಮಾಗೆ. ಆ ಒಂದು ಬ್ಯಾದಿನ ತಕೊಂಬಂದು ಹುಳಿ ಮಾಡ್ತ್ರಲ್ಲ ಆ ಕಡ್ಲಿ ಎಲ್ಲ ಹಾಕಿ ಏನ್ ಗಮ್ ಗುಟ್ಟತ್ ಹೇಳಿ. ಆ ಬಹಳ ಲಾಯಕು ಮಾರಾರೆ. ಹಂಗಿಂದೆಲ್ಲ ಈಗಿನ ಮಕ್ಕಳಿಗೆ ಎಲ್ಲಿತ್ತ ಏನಿಲ್ಲ. ಪಾನಿಪುರಿ ಇರ್ಲಿ, ಬೇಲ್ಪುರಿ ಇರ್ಲಿ, ಗೋಬಿ ಮಂಚೂರಿ ಇರ್ಲಿ, ಎಂತದೋ ಈ ಬರ್ಗರ್ ಅಂಬ್ರು ಪಿಸ್ತಾ ಅಂಬ್ರು ಅದ್ರಗೆ ರುಚಿ ಕಾಂತ್ರಿ. ನಾ ಈ ರುಚಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಪಿಜ್ಜಾ ಅಂಬ್ರು ಬರ್ಗರ್ ಅಂಬ್ರು ಅದೇ ಎಲ್ಲ ರುಚಿ ಗೊತ್ತು ಬಿಟ್ರೆ ಅವರಿಗೆ ಈ ರುಚಿ ಗೊತ್ತಿಲ್ಲ. ಆ ಅದ್ರಗಿಪ್ಪು ಮೈದಕ್ಕಿಂತ ಇದ್ರಗಿಪ್ಪು ಕ್ಯಾಲ್ಸಿಯಂ ಇರ್ಲಿ ಚೊಗ್ರಿ ಇರ್ಲಿ ನಮ್ ದೇಹಕ್ಕೆ ಮೇನ್ ಬೇಕಾಪದು ಚುಗ್ರ ಕಾಣಿ. ಆ ಚುಗ್ರೆಲ್ಲ ಇದ್ರ ಸಿಕ್ಕತ್ತ. ನಮ್ಮ ಹಿರಿಯರದ್ದು ಹೊಲ್ ಎಷ್ಟು ಗಟ್ಟಿ ಇದೆ ಹ್ಯಾಂಗೇಳಿ. ಅದೇ ಎಲ್ಲ ಈ ಚುಗ್ರಿ ತಿಂದು ತಿಂದು ಈಗ ಪೇಸ್ಟ್ ಆಗಿತ್ತು ಚುಗ್ರ ಉಪ್ಪಗಿತ್ತು ಚುಗ್ರ ಎಲ್ಲ ಹಂಗೆ ಹೇಳ್ತ್ರ. ಪೇಸ್ಟ್ ಉಪ್ಪಿತ್ತು ಚುಗ್ರಿತ್ತು ಅಂತ್ರ. ಆರ್ ನಾವು ತಿಂಬು ಆಹಾರದಾಗಿದ್ರೆ ಅದು ದೇಹದೊಳಗ ಹೋತ್ ದೇಹದೊಳಗ ಹೋದಂಗು ನಮ್ಮ ರಕ್ತದೊಳಗ ಬಂದ ನಾವು ಆರೋಗ್ಯವಾಗಿರುತ್ತ ಅಂದೇಳಿ. ನಾ ಎಣಸದ್ದ ನಂಗ್ ಗೊತ್ತಿದ್ದಿಷ್ಟೇ, ಮತ್ತೆ ಬೇರೆಯವ್ರಿಗೆ ಮಸ್ತು ಗೊತ್ತಿಪ್ಪು ಏನೋ ಅದು ನಂಗ್ ಗೊತ್ತಿಲ್ಲ ಕಾಣಿ. ಮತ್ತೊಂದಂದ್ರೆ ಆಗಿನ ಕಾಲದಾಗೆಲ್ಲ ಹೊರ್ಗೋತಿದ್ದದ್ದು ಕಮ್ಮಿ, ಮನೆ ಒಳಗಿದ್ದದ್ದು ಮಾಡ್ತಿದ್ದದ್ದು ಹೆಚ್ಚ. ಹೆಚ್ಚಾಗಿ ಹೇಳ್ಕಂದ್ರೆ ಬಿರಮ್ರ ಮನೆಗೆ ಆಗ ಹೊರಬತ್ತಿದ್ದದೇ ಹಪ್ಳವೆ. ಅವ್ರ ಮನೆ ಡೊಬ್ಬೆಗಿರ್ಲಿ, ಅವ್ರ ಮನೆ ತಪ್ಪಳೆಗಿರ್ಲಿ, ಅದು ಹಪ್ಳ ಹೊರಬತ್ತು ಕಾಣಿ. ಒಂದು ಬೆಳಿಗ್ಗೆ ಈ ಹೆಂಗಸ್ರ ತಂಗಳು ಕೂಳು ಉಂಡ್ರೆ ಗಂಡಸ್ರಿ ಹಪ್ಳ ಸುಟ್ಟು ಕೊಡುದು. ಅದಕ್ಕೆ ಒಂದು ಚಿಪ್ಪು ತೆಂಗಿನೆಣ್ಣೆ ಹಾಕಿರೆ ಅದು ಏನ್ ರುಚಿ ಅಂತ್ರಿ. ಜೋರ್ ಮಳೆ ಬಪ್ಪತ್ತಿಗೆ ಮನೆ ಒಳಗೆ ಪಚ ಪಚ ಅನ್ಕಂಡ ಹಪ್ಳ ಶಬ್ದ ಮಾಡ್ಕ ತಿಂಬುದಿತ್ತಲ್ಲ ಅದು ಬಹಳ ಖುಷಿ. ಈಗಿನ ಕಾಲದಾಗೆಲ್ಲ ತೆಂಗಿನೆಣ್ಣೆಯೂ ತಿಂಬುಕಾಗ ಅಂತ್ರ. ಆದ್ರೆ ತೆಂಗಿನೆಣ್ಣೆ ತಿಂದಷ್ಟಕ್ಕೂ ಒಳ್ಳೇದಂದೇಳಿ ಹಿರಿಯರು ಮಾಡಿರ. ಹಂಗಂದೇಳಿ ಹೆಚ್ಚು ತಿಂಬುದಲ್ಲದೆ ಹೆಚ್ಚು ತಿಂದ್ರೆ ಕಡೆಗೆ ಅಮೃತನು ವಿಷ ಆತಂದೇಳಿ ಹೇಳ್ತಾರಲ್ಲೇ ಹಂಗೆ. ಅಂದ್ರೆ ದಿನಕ್ಕೆ ಒಂದು ಚಿಪ್ಪಾರು ತೆಂಗಿನೆಣ್ಣೆ ಅಂದ್ರೆ ನಮ್ ದೇಹಕ್ಕೋಯ್ಕಂದೇಳಿ ಹಿರಿಯರು ಮಾಡ್ಕೊ ಬಂದದ್ದು. ಇನ್ನು ಹೊರಳಿ ಬೇಯಿಸುದು ಎಷ್ಟು ಗಮ್ಮಂಬುದೆ. ಈಗ ಈ ಆಸಾಡಿ ತಿಂಗಳಾಗೆ ಎಂತಕ್ಕಂದ್ರೆ ಎಂತ ತರಕಾರಿ ಇಲ್ಲ. ತರಕಾರಿ ತಕ್ಕ ಬರ್ಕಾರ ಕಾಸು ಬೇಕು, ಕಾಸು ಬೇಕಾರ ಗಣಸು ಹೊರಗೋಯ್ ದುಡಿಕ. ಆ ದುಡಿಮೆಯೂ ಇಲ್ಲ, ಕಾಸು ಇಲ್ಲ. ಮನೆಗಿದ್ದಿ ಅಂತಿತ್ತು ಅದ್ರ ಒಳಗೆ ಒಂದಿಷ್ಟು ಆಚಿ ಕೌಂಚಿ ಈಚಿ ಕೌಂಚಿ ಅನ್ಕಂಡೇಳಿ ಕೂಳು ಮಾಡಿ ಹಾಕತ್ರಲ್ಲ ನಮ್ ಹೆಂಗಸ್ರ ಅದೇ ಈ ಹೊರಳಿ ಬೇಯಿಸುದು. ಹೊರಳಿ ಬೇಯಿಸಿದ ಮೇಲೆ ಆ ನೀರಾಗೆ ಒಂದು ಗಮ್ಗುಟ್ಟು ಸಾರ್, ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ, ಆಮೇಲೆ ಆ ಹೊರಳಿನ ಒಗ್ಗರ್ಸುದು. ಅದು ಏನ್ ಲೈಕ್ ಅಂತ್ರಿ. ಆ ಬೆಲ್ಲ ಏನ, ಅದಕ್ಕೆ ಕಾಯಿ ಏನ, ಅದೆಲ್ಲ ಕಾಣಿ. ಒಂದೊಂದು ನಮ್ಮ ದೇಹಕ್ಕೂ ಒಳ್ಳೇದು. ಅವಡಿ ಬೇಯಿಸೋದಿರ್ಲಿ, ಹೊರಳಿ ಬೇಯಿಸೋದಿರ್ಲಿ, ಅದೆಲ್ಲ ಕೂಡ ಈ ಮತ್ತೊಂದು. ಇನ್ನ ಈ ಆಸಾಡಿ ತಿಂಗಳಿಗೆ ಯಾವ ಹಬ್ಬ ಇಲ್ಲ, ಯಾವ ಹಾಡಿ ಇಲ್ಲ, ಬರೀ ಮನೆ ಕೂಕಂದು. ಈ ಆಸಾಡಿ ಮುಗಿತಿದ್ದಂಗೆ ದೇವಸ್ಥಾನದ ಹಬ್ಬ ಇರ್ಲಿ ಅಂತದೇ ಇರ್ಲಿ. ದೇವಸ್ಥಾನದ ಹಬ್ಬ ಅರೆ ನಮ್ಮಲ್ಲಿ ಕೊಡಬು ಶುರುವಾತ. ಹೌದಾ, ದೀಪಾವಳಿ ಹಬ್ಬಕ್ಕೂ ದ್ವಾಸಿ, ಆಮೇಲೆ ನಮ್ದು ಮಾಲಯ ಇದು ಯಾವ್ದು ಮಾಲಯ ಅಮಾಸಿ ಅಂದ್ರೆ ವಡಿ ಶುರು ಆಪುದು. ನೆಕ್ಸ್ಟ್ ಮತ್ತೆ ಬಪ್ಪುದು ಅಂದ್ರೆ ಉಪಕರ್ಮ, ಉಪಕರ್ಮಕ್ ಶಾವ್ಗೆ. ಅಂದ್ರೆ ಯಾವ ಯಾವ ಸಮಯದಾಗಿ ಎಂತೆಲ್ಲ ಆಹಾರ ಮಾಡ್ಕೊಂಡು ನಮ್ ಹಿರಿಯರು ಮಾಡ್ಕ ಬಂದು ಕೊಟ್ಟಿರ. ಅದೇ ಈಗ ಪುಷ್ಯ ಮಳಿ ಬಿಡುವತ್ತಿಗೆ ಈ ಸೊಪ್ಪು ತಿನ್ಕ, ನೀವು ಆದ್ರಿ ಮಳಿ ಬಿಡುವತ್ತಿ ಆದ್ರಿ ಸೊಪ್ಪು ತಿನ್ಕ, ಇದೆಲ್ಲ ಮಾಡ್ಕೊಂಬಂದ್ರೆ ಆ ಮಳೆಗಿಪ್ಪು ಏನಿತ್ತು ಆ ಕೀಟಾಣುಗಳು ಅವುಗಳನ್ನೆಲ್ಲ ಹೊರಗೋಯ್ಕರೆ ನೀವು ಒಳಗಿಂದ ದೇಹದಿಂದ ನೀವು ಗಟ್ಟಿಯಾಯ್ಕ ಅನ್ಕಂಡು ಹೇಳಿ ನಮ್ಮ ಹಿರಿಯರು ಮಾಡ್ಕೊ ಬಂದದ್ದು ಇಷ್ಟು ಪದ್ಧತಿ. ಇನ್ನು ಬಪ್ಪುದು ಆಸಾಡಿ ಹಬ್ಬ. ಆಸಾಡಿ ಹಬ್ಬ ಅಂದ್ರೆ ಅದೊಂಥರ ಗಮ್ಮತ್ ಅಲ್ಲ. ಈಗಿನವ್ರಿಗಿಲ್ಲಿ ಆಸಾಡಿ ಹಬ್ಬ ಅಲ್ಲ, ದಿನಾ ಹಬ್ಬವೇ. ದಿನಾ ಕಡ್ಬೆ, ಕಡೆ ದಿನಾ ಕೋಳಿ ಅಂಬ್ರ, ದಿನಾ ಮೀನ್ ಅಂಬ್ರ. ಅದ್ರೊಳಗ ಹಬ್ಬ ಅಂದೇಳಿ ಯಾವ್ದು ವಿಶೇಷ ಇಲ್ಲ. ಅರೆ ನಮ್ಗಾಗ ಎಲ್ಲ ಆಸಡಿ ಹಬ್ಬ ಅಂದ್ರೆ ಬಹಳ ಖುಷಿ. ಕೊಡ್ಬು ಆಸಡಿ ಹಬ್ಬ ದಿನ ಕೊಡ್ಬು ಒಂದು ಪಾಯಸ, ಗಮ್ಮು ಗೈಲು ಕಾಣಿ ಆ ಹಬ್ಬ ಅಂದ್ರೆ. ಯಾಕಂದ್ರೆ ಇಷ್ಟು ದಿನ ತಿಂದದ್ದಕ್ಕಿತ್ತಲ್ಲ ಅದು ಒಂದು ಹಂಗೆ. ಈ ಆಸಡಿ ಅಂದ ತಕ್ಷಣ ಮತ್ತೆ ನೆನ್ಪಾಪದ ನಮ್ಗೆ ಆಟೋ, ಈ ತಿಂಬುದು ಆಟ ಆಡು, ಚನ್ನಿಮಣಿ ಇರ್ಲಿ ಪಗಡೆ ಇರ್ಲಿ ಅದೆಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಎಲ್ಲ ಕೂಕ ಆಟ ಆಡೋದು ಉಂಬುದು ಮಾಡುದು ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಒಂದೇ ಸೂರಡಿ ಕೂಕಂಡ ನಮ್ಮ ನಾವು ಅರ್ಥ ಮಾಡ್ಕೊಂಬಂತ ತಿಂಗಳಂದ್ರೆ ಆಸಾಡಿ ಅಂತೇಳಿ ನಾ ಎಣಿಸ್ದೆ. ಇನ್ನ ಆಸಾಡಿ ಅಮಾಸಿ, ಆಸಾಡಿ ಅಮಾಸಿ ಅಂದ್ರೆ ಹೆಚ್ಚಿನವರಿಗೆಲ್ಲ ಗೊತ್ತೀತ ಸಮುದ್ರ ಸ್ನಾನ ಮಾಡುದು ಅನ್ಕಂಡ. ಸಮುದ್ರ ಸ್ನಾನ ಎಂತಕ್ ಮಾಡುದ, ಆಗಿನವರೆಲ್ಲ ಮಾಡದ್ ಒಂದ್ ಆಚಾರ ವಿಚಾರದಾಗಿತ್ತು, ಈಗಿನರದ್ದೆಲ್ಲ ಪ್ಯಾಶನ್ನೇ. ಎಲ್ಲ ನ್ಯಾರ ಮನೆಯವ್ರ ಹಾತ್ರ ನಾವು ಹಾಪುದ್, ಮಕ್ಕಳನ್ ಮರಿನೆಲ್ಲ ಕಟ್ಕೊ ಹಾಪುದ್ ಅನ್ಕಂಡು ಹೇಳಿ ಹಾಪುದ್. ಅರೆ ಆಗಿನವ್ರ ಮಾಡದ್ ಅಂತಕ್ಕಂದೇಳಿ ಹೇಳ್ರೆ, ಈ ಆಸಡಿ ತಿಂಗಳದ್ ಈ ಚಳಿ ಏನಿತ್ತ, ಆ ಮಳೆ ಚಳಿಗೆ ನಮ್ಮ ಚರ್ಮಗಳೆಲ್ಲ ಒಂದಿಷ್ಟು ಜಡ್ ಕೊಟ್ಟಿರ್ತು. ಆ ಜಡ್ ಕೊಟ್ಟ ಚರ್ಮಕ್ಕೆ ಇನ್ನೊಬ್ಬಪ್ಪು ಮುಂದಿಂದ ಏನಿತ್ತ, ಆ ಮಳಿ ಆ ಚಳಿ ಎಂಬುದು ನಮ್ಮ ಚರ್ಮ ಸರಿಯಾಯ್ಕ, ಆ ಚರ್ಮದ ರೋಗ ಏನಿತ್ತ ಅದ್ಯಾವುದು ಬಪ್ಪುಕಾಗ ಅನ್ಕಂಡು ಹೇಳಿ ಸಮುದ್ರ ಸ್ನಾನ ಮಾಡುದು. ಅಂದ್ರೆ ಉಪ್ಪು ನೀರು ಎಂಬುದು ಅಷ್ಟು ಒಳ್ಳೇದು. ಈಗೆಲ್ಲ ಉಪ್ಪು ನೀರಿನ ಸ್ನಾನ ಕೇತ್ರಿಯ, ಆಮೇಲೆ ಎಂತದ ಮೀನ್ ಬಿಡುದಂಬ್ರ ಕಾಲಿಗೆ, ಆ ಮೀನ್ ಬಿಟ್ಟು ನಿತ್ಗಮ್ದ ಕೇತ್ರಿಯ, ಅದೆಲ್ಲ ಇದ್ದೀತ ಈಗ. ಯಾಕಂದ್ರೆ ಅವ್ರು ಯಾರು ಸಮುದ್ರದ ಬದಿಯು ಗೊತ್ತಿಲ್ಯೋ ಏನೋ ಗೊತ್ತಿಲ್ಲ ಅಂತೂ. ಅರೆ ಆಗಿನವ್ರ ಅದು ಯಾವುದು ಇಲ್ಲ, ಒಂದೇ ಒಂದು ಆಸಡಿ ಹಬ್ಬದ ಬಾತು ಒಂದೇ ಅವ್ರದ್ದು. ಈ ಸಣ್ಣ ಬಾತು ಇಲ್ಲ, ಮೊಡ್ಡ ಬಾತು ಇಲ್ಲ, ಯಾವ ಬಾತು ಇಲ್ಲ ಅವರಿಗೆ. ಹಂಗೆ ಮತ್ತೊಂದಂತಂದ್ರೆ ನಾವು ಹೊತ್ತೆ ಆಸಡಿ ಹಬ್ಬದ ಏನ ಒಂದು ಸಮುದ್ರ ಸ್ನಾನಕ್ಕೆ ಏನು ಜನ ಕೇಂತ್ರಿ, ಸಮುದ್ರ ತುಂಬಾ ಜನ ಮಾರಾರೆ. ಒಂದು ಸಲ ಹೋದಿತ್ತಲ್ಲ ನಾವು, ಆಯ್ತು ಎಲ್ಲಾ ಗೆಳೆತಿಯರ್ ಎಲ್ಲ ಒಟ್ಟು ಸೇರ್ಕೊ ಹೋಯ್ತು. ಒಂದು ತ್ಯಾರಿ ಬಂತಲ್ಲ, ತ್ಯಾರಿ ಬಂದ ಮೇಲೆ ಕಡಿ ಕತ್ತಿಯಲ್ ನನ್ನ ಪಕ್ಕದಾಗಿದ್ದರು ಹೊಲ್ಸೆಟ್ಟೆ ಇಲ್ಲಿಯೇ ಪೂರ್ತಿ ಹೊಲ್ಸೆಟ್ಟು ಸಮುದ್ರ ಕೊಯ್ಲಕ್ಕ. ಅವ್ರು ಅಯ್ಯೋ ಅಯ್ಯೋ ಅಂತ್ರಿ ಅಂತ ಕಮ್ಮತ್ತಿ ನಾವು ಗಟ್ಟಿ ಹಿಡ್ಕೊಂಡಿತ್ತು, ಅವ್ರು ಬಬ್ಬಿ ಅಂತಕ್ಕ ನಾನು ಹೊಲ್ಸೆಟ್ ಹೋಯ್ತು ಅನ್ಕಂಡು. ಆಯ್ತಲ್ಲ ಇರ್ಲಿ ಬಿಡಿ, ಆಸಡಿ ಅಮಾಸಿ ಅಲ್ಲ, ಒಂದ್ ಒಳ್ಳೆ ದಾನ ಕೊಟ್ರಿ ಅನ್ಕಂಡ್ಲಿ ಅಂದೇಳಿ. ಅಲ್ಲಿ ಎಂತಕ್ಕಂದ್ರೆ ಆಸಡಿ ಅಮಾಸಿ ಅಲ್ಲ, ಆ ಅಮಾಸಿಗೆ ಸಮುದ್ರದ ತೆರಿ ಬಪ್ಪುದು ಅಷ್ಟೇ ದೊಡ್ಡದಿರತ್ತ. ನಾವು ಜಾಗ್ರತೆಗಿರ್ಕ, ಮಕ್ಕಳ ಮರಿನ ಕರ್ಕೊಂಡು ಹೋಗ್ತೀವಿ ಜಾಗ್ರತೆಗಿರ್ಕ. ಮತ್ತೊಂದು ಆ ಸಮಯದಾಗೆ ಆ ದಿನ ಪಿತೃಗಳಿಗೆ ಒಂದು ತರ್ಪಣ ಬಿಡುದಿತ್ತಲ್ಲ, ಅದು ಬಹಳ ಒಳ್ಳೇದು. ಅದೆಷ್ಟೋ ತಲೆಮಾರಿನ ಪಿತೃಗಳನ್ನ ನೆನಪು ಮಾಡ್ಕೊಂಡ ನಾವು ಒಂದು ತರ್ಪಣ ಬಿಡುತ್ತ ಅಮಾಸಿ ಎಂಬುದು ಹಾಂಗೆ. ಎಂತಕ್ಕೆಂದ್ರೆ ಆ ಅಮಾಸಿ ದಿನ ನಮ್ಮ ಪಿತೃಗಳೆಲ್ಲ ಬಂದು ಕಾಯ್ತ್ರಂಬ್ರ, ನಮಗೊಂದಿಷ್ಟು ನೀರು ಕೊಡ್ತ್ರ, ಎಳ್ಳು ನೀರು ಕೊಡ್ತ್ರ ಅನ್ಕಂಡು ಹೇಳಿ. ಆ ಲೆಕ್ಕದಲ್ಲ ನಮ್ಮಿರದ್ ನಾವೆಲ್ಲ ಇದ್ದಾಗ ನಮ್ಗೆಲ್ಲ ಏನು ಜಕ್ಕಣಿ ಏನ ಅದೇನು ಇದೇನು ಎಲ್ಲ ಗೊತ್ತೀತ್ ಹಿರಿಯರದ್ದು ಉಪದ್ರ ಅಂತೇಳಿ ಹೇಳುದಲ್ಲ. ಈಗಿನರೆಲ್ಲ ಅದೆಲ್ಲ ಭ್ರಮೆ ಅಂತ್ರ, ಏನೇ ಇರ್ಲಿ ಯಾಕಂದ್ರೆ ಕಾಲ ಬದ್ಲಾದಂಗು ಅವ್ರು ಬದ್ಲಾರ ಏನು ಗೊತ್ತಿಲ್ಲ ಅಂತೂ. ನಾವು ಅಂತೂ ಬದ್ಲಾತಿಲ್ಲ ಕಾಣಿ, ಯಾಕಂದ್ರೆ ಜಕ್ಕಣಿಯೂ ಇತ್ತು ಉಪದ್ರವೂ ಇತ್ತು ಎಲ್ಲದೂ ಇತ್ತು. ಅದ್ರ ಜೊತೆ ಜೊತೆಗೆ ನಮ್ಮ ಹಿರಿಯರು ಮಾಡ್ಕೊಂಬಂದ ದಾನ ಧರ್ಮ ಅವೆಲ್ಲವೂ ಕೂಡ ವರ್ಷಕ್ಕೊಂದ್ಸಲಾರು ದಾನ ಮಾಡಕ ಅಂಬುದು ಈ ಆಸಾಡಿ ಅಮಾಸೆಗೆ ಇಟ್ಕೊಂಡಿಪ್ಪಕ್ಕೂ ಸಾಕು. ಹಿರಿಯರನ್ನ ನೆನಪು ಮಾಡ್ಕೊಳಕ ಅಂತೇಳಿ ಹೇಳದಕ್ಕಾರು ಈ ಆಸಾಡಿ ಅಮಾಸೆಯು ನೆನಪು ಮಾಡತ್ತ ಏನು, ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಹುಟ್ಟಿ ಬೆಳೆಸದ ಹಿರಿಯರನ್ನ, ನಮ್ಗೊಂದಿಷ್ಟು ಆಸ್ತಿ ಕೊಟ್ಟದಿರ್ಲಿ, ಸಂಸ್ಕೃತಿ ಕೊಟ್ಟದಿರ್ಲಿ, ಸಂಪ್ರದಾಯ ಕೊಟ್ಟದಿರ್ಲಿ, ಇಲ್ಲ ಸಮಾಜದಾಗೆ ಒಂದು ಜನ ಮಾಡೋದಿರ್ಲಿ, ಅದೆಲ್ಲ ಹಿರಿಯರು ಕೊಟ್ಟು ಬಳುವಳಿ ಅಂತ ಹೇಳ್ಕ. ಯಾಕಂದ್ರೆ ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ನಮ್ಮನೆಗೆ ಆ ಹೆಸರು ನನ್ನ ಹೆಸರು ಬತ್ತಿಲ್ಲ, ಹಿರಿಯರ ಹೆಸರಿಂದನೇ ನಾವು ಮುಂದೆ ಹೋಗ್ತೀವಿ. ನೀವ್ ಯಾರ ಮನೆಯವ್ರ ಕೇಂದ್ರೆ ಇಂಥ ಮನೆಯವ್ರಂದ್ ಹಿರಿಯರದ್ದೇ ಹೇಳಕಿನ, ನನ್ನ ಹೆಸರು ಹೇಳ್ಕೊಂಡ್ರ ಅಲ್ಲಿ ಯಾರಿಗೂ ಗೊತ್ತಾತಿಲ್ಲ. ಹಾಂಗಾಯಿ ಹಿರಿಯರನ್ನ ಸದಾ ನೆನ್ಪ್ ಮಾಡ್ಕೊಂಡ್ಕ, ಅವ್ರ ಸಾಧನೆ ನಮ್ಮ ಜೊತೆಗಿರ್ಕ, ಅವ್ರದ್ ಏನಿತ್ತು ದಾನ ಧರ್ಮ ಆ ಪುಣ್ಯಗಳು ನಮ್ಮ ಜೊತೆಗೆ ನಮ್ಮಿಂದ ಮುಂದಿನವರಿಗೂ ಹೋಯ್ಕ. ಆ ಲೆಕ್ಕದಾಗೆ ಆಸಡಿ ಅಮಾಸಿ ಎಂಬುದ ಎಲ್ಲರಿಗೂ ಕೂಡ ಒಳ್ಳೇದ. ಆಸಡಿ ಅಮಾಸಿ ಹಬ್ಬ ಅಂಬುದು ನಾವೆಲ್ಲ ಒಟ್ಟು ಸೇರ್ಕೊಂಡ ಗಮ್ ಗೈಲಾಯಿ ಆಚರಿಸುವ, ತಿಂಬುದಿರ್ಲಿ ಉಂಬುದಿರ್ಲಿ ಸ್ನಾನ ಇರ್ಲಿ. ಆರು ಈಗ ಮಾರ್ರೆ ಬಹಳ ಖುಷಿ ಹಬ್ಬದ ಆಸಾಡಿ ತಿಂಗಳು, ಎಲ್ಲೆಲ್ಲೂ ಮಾರ್ರೆ ಆಸಾಡಿ ಗಮ ಗಮ ಅಂಬ್ರು, ಆಸಾಡಿ ತಿಂಡಿ ಅಂಬ್ರು, ಆಸಾಡಿ ತಿಂಡು ತಿನಿಸು ಸ್ಪರ್ಧೆ ಅಂಬ್ರು ಎಂತ ಹೇಳತ್ರಿಯೇ. ಈಗಿನ ಕಾಲದಾಗ ಆಸಾಡಿ ತಿಂಗಳಂದ್ರೆ ಒಬ್ರು ಮನೆ ಕುಕ್ಕಂಬರ್ ಇಲ್ಲಿ ಬಗೆ ಬಗೆ ಮಾಡ್ಕ ತಿಂಬುದು ಏನು, ಎಷ್ಟೆಷ್ಟು ಸಂಘಟನೆಯರು ಯಾವ ತರದಾಗೆ ಈ ಮುಂದಿನ ಹಿಂದಿನ ತಲೆಮಾರಿದ ಅಷ್ಟೂ ತಿಂಡಿ ತಿನಿಸಿನ ಮುಂದಿನ ತಲೆಮಾರಿಗೆ ಪರಿಚಯ ಮಾಡೋ ಕೆಲಸ ಮಾಡ್ತಾ ಇದ್ರೆ ಬಹಳ ಖುಷಿ ಅನ್ಸತ್ತೆ. ಯಾಕಂದ್ರೆ ಆಸಾಡಿ ಎಂಬುದು ಬರೀ ಮನೆ
1: ತರರಂ ತರರಂ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪಾಯಿ ಖರ್ಚಿ ದುಡ್ಡು ಕೊಡ್ಲಿ.
1: ಅದಲ್ಲ ಮಗ, ನನ್ನ ಹೆಣ್ಣನ್ ಬಿಟ್ಟಿಗೆ ಹೋಯ್ತು ಮಗ.
0: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳೇ ನಿನ್ಗಳೇ ಅಷ್ಟಿಯಾ, ಅವಳಿ ಬೇಕಾ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಗೆಪ್ಪೆಗೋಯಿ ಕ್ಯಾಪಿಚಿನ ತೆಗಿಸಿ ಕೊಡಂದಾಳ, ನಾನು ಗಾಯಿ ಹಣ್ಣು ಕಿಮ್ಕಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟು ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತೆಗಿಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಇಟ್ಟಿಗೆ ಎಂದಾಳ, ನಾನು 8 ಅಣಿ ಕಚ್ಚೆ ಮೇಗೋ ತೆಗಿಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗ್ ಒಂದ್ ಮಾತು ಹೇಳ್ತಿ ಕೇಣ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಅರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರ್ಯಾ.

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ, ಅಬ್ಬಿ ಎಂಬ ಕೂಳಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಕೊಡ್ಲಿಯ?
1: ಅದಲ್ಲ ಮಗ, ನನ್ನ ಹೆಣ್ಣನ್ ಬಿಟ್ಟಿಗೆ ಹೋಯ್ತು ಮಗ.
0: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳು ಎಷ್ಟಿಯಾ, ಅವಳಿಗೆ ಬೇಕ ತಯಿಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ, ಅವಳಂತೂ ಕೇಂದ್ರಳ, ನೀನ್ ಅದನ್ನ ತಯಿಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋ ಈ ಕ್ಯಾಪಿಚಿನ ತಯಿಸಿ ಕೊಡಂದಾಳ, ನಾನು ಗಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 105 ರೂಪಾಯಿ ಜೋಡಿ ಮೆಟ್ ತಯಿಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮೇಗು ತಯಿಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಒಬ್ಬ ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗೊಂದ್ ಮಾತು ಹೇಳ್ತಿ ಕೇಳ, ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರ ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ ಅಲ್ಲಲ್ಲ ಕೇಣಿ.

ಮಾಡಿ ಎಂತ ಆತ ನಿಂಗೆ ಎಂತಿಲ್ಲ ಆದ್ರೂ ಎಂತ ಒಂದ್ ನಮೂನಿ ಆಗ್ತಾ ಇತ್ತ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ಮಾರ್ನಿಂಗ್ ಸರ್, ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕೊ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮ ನೀ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನಿ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡೋ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಬ್ದೇನು ಅಲ್ಲ?
0: ಬಾರಿಗಾರು ಹೋಬ್ರ ಆದ್ರೆ ಆಚೆಗಾರು ಹೋಬ್ರಲ್ಲ, ನಿಂಗೆಂತ ಕದಲ್ಲ?
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೇ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ? ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೆ
2: ಜಲ್ಜ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋ ಕಣಿತಲ್ಲ,
3: ಏ ಬಬ್ಬರಿಯ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

पहली नजर में जिंदगी के फैसले आजमाना हूँ अगर

पहली नजर में जिंदगी के फैसले आजमाना दो अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಬಧಾಯಿ ಹೈ, ಬಧಾಯಿ ಹೈ,
3: ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಆಜ ರಾಮ ಜನ್ಮ ಕೀ ಬಧಾಯಿ.

啊！

है तुम आज किसी कहो जाओ मैं।

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

तेरा मेरा मेरा तेरा मेरा तेरा मेरा मेरा तेरा घाट है घटा।

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಬಳಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕುಂದಾಪುರ ಎಲ್ಲರೂ ಕೇಳಿ ಸೇರ್ಕುಂದಾಪುರ ಕುಂತ ಕಂಠಗಲ್ಲ ಪಕ್ಕ ಸೇರ್ತದ ನೋಡಿ ಬಾನ್ಸ್ ಎಲ್ಲ ಕೇಳಿ ಅಕ್ಕ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಹೆಣ್ಣು ಬಿಟ್ಟಿಗೋಯ್ತ, ಈಗಳಿನ ಹೆಣ್ಗಳು ಎಷ್ಟಿಯಾ, ಅವಳಿಗೆ ಬೇಕಾ ತೈಸಿ ಕೊಡ್ತಿರ್ ಬಿಟ್ಟಿಗೋದಾಳ, ಅವಳಂತೂ ಕೇಳ ನೀನ್ ಅದನ್ ತೈಸಿ ಕೊಡ್ಲ, ಅದಕ್ಕೆ ಹೆಣ್ಣು ಬಿಟ್ಟಿಗೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋಯಿ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯಿ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟು ಬೇಕನ್ನೇಳಿ ಹೇಳ್ದಾಳ. ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ್. ನಾನು 8 ಅಣಿ ಕಚ್ಚೆ ಮೇಗೋ ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯೂ ಅವಳು ನನ್ನ ಬಿಟ್ಟಿಗೆ ಒಬ್ಬ ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗೊಂದು ಮಾತು ಹೇಳ್ತಿ ಕೇಣ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರ್ಯಾ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಾನು 2024 ಪಾಸ್ಡ್ ಔಟು, ಇನ್ನೂ ಕೆಲಸ ಸಿಕ್ಕಿಲ್ಲ, ತುಂಬಾ ಟೆನ್ಷನ್ ಆಗ್ತಿದೆ.
3: ಟೆನ್ಷನ್ ಬಿಡಿ, ಜಾಬ್ ಎಕ್ಸ್ಪ್ರೆಸ್ 2026 ಪಾರ್ಟಿಸಿಪೇಟ್ ಮಾಡಿ. ಸೆಪ್ಟೆಂಬರ್ 17 ಮತ್ತು ಸೆಪ್ಟೆಂಬರ್ 18 ಕುಂದಾಪುರದ ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ನಡೆಯಲಿದೆ. 35 ಅಧಿಕ ಪ್ರಮುಖ ಕಂಪನಿಗಳು, 5,000 ಅಧಿಕ ಉದ್ಯೋಗಾವಕಾಶಗಳು ಲಭ್ಯವಿದೆ. ಕರಾವಳಿ ಕರ್ನಾಟಕದ ವಿದ್ಯಾರ್ಥಿಗಳು, ಪದವೀಧರರು, ಉದ್ಯೋಗಾಕಾಂಕ್ಷಿಗಳು ನೇರವಾಗಿ ಕಂಪನಿಗಳೊಂದಿಗೆ ಸಂಪರ್ಕ ಸಾಧಿಸಿ ವೃತ್ತಿ ಅವಕಾಶ ಪಡೆಯಲು ಉತ್ತಮ ವೇದಿಕೆ. 2024, 2025, 2026 ಮತ್ತು 2027 ಬ್ಯಾಚ್ ವಿದ್ಯಾರ್ಥಿಗಳು ಮತ್ತು ಪದವೀಧರರು ಭಾಗವಹಿಸಲು ಅರ್ಹರಾಗಿರುತ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೋಂದಣಿ ಕಡ್ಡಾಯವಾಗಿದ್ದು ಸ್ಥಳದಲ್ಲಿಯೇ ಸ್ಪಾಟ್ ರಿಜಿಸ್ಟ್ರೇಷನ್ ವ್ಯವಸ್ಥೆಯೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 83107942 9987705585. ಜಾಬ್ ಎಕ್ಸ್ಪ್ರೆಸ್ 2026 ಸೆಪ್ಟೆಂಬರ್ 17 ಮತ್ತು ಸೆಪ್ಟೆಂಬರ್ 18.
4: ನಮಸ್ಕಾರ ಪ್ರಿಯ ಕೇಳುಗರೆ, ಇಂದು ನಾವು ನಿಮ್ಮ ಮುಂದೆ ತರಲಿರುವ ರೇಡಿಯೋ ನಾಟಕದ ಹೆಸರು ಕುಂದವರಾರು. ಇತಿಹಾಸದಲ್ಲಿ 1948 ಜನವರಿ 30 ನಡೆದ ಒಂದು ಘಟನೆ ಇಡೀ ರಾಷ್ಟ್ರವನ್ನೇ ಕಂಬನಿ ಮಿಡಿಯುವಂತೆ ಮಾಡಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಪ್ರಾರ್ಥನಾ ಸಭೆಯತ್ತ ಸಾಗುತ್ತಿದ್ದಾಗ ಗುಂಡಿನ ದಾಳಿಗೆ ಬಲಿಯಾದರು. ಆದರೆ ಒಂದು ಪ್ರಶ್ನೆ ಇಂದಿಗೂ ನಮ್ಮ ಮನಸ್ಸನ್ನು ಕಾಡುತ್ತಲೇ ಇದೆ. ಗಾಂಧೀಜಿಯನ್ನು ನಿಜವಾಗಿಯೂ ಕೊಂದವರು ಯಾರು? ಗುಂಡು ಹಾರಿಸಿದ ವ್ಯಕ್ತಿಯೊಬ್ಬನೇ ಕೊಲೆಗಾರನ? ದ್ವೇಷ, ಅಸಹಿಷ್ಣುತೆ, ಹಿಂಸೆ, ಧರ್ಮಾಂಧತೆ ಮತ್ತು ಮಾನವೀಯ ಮೌಲ್ಯಗಳ ಅವನತಿಯೇ ಗಾಂಧೀಜಿಯ ಹತ್ಯೆಗೆ ಕಾರಣವಾಯಿತೆ? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನವೇ ಕುಂದವರಾರು ಎಂಬ ಈ ಚಿಂತನಾತ್ಮಕ ನಾಟಕ. ಗಾಂಧೀಜಿ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಅವರು ಒಂದು ಮೌಲ್ಯ, ಒಂದು ಚಿಂತನೆ, ಒಂದು ಬದುಕಿನ ದಾರಿ. ಸತ್ಯ, ಅಹಿಂಸೆ, ಸಹಿಷ್ಣುತೆ ಮತ್ತು ಪ್ರೀತಿಯ ಮೂಲಕ ಜಗತ್ತನ್ನು ಗೆಲ್ಲಬಹುದು ಎಂದು ಅವರು ತೋರಿಸಿಕೊಟ್ಟರು. ಇಂದಿನ ಸಮಾಜದಲ್ಲಿ ಅವರ ಸಂದೇಶ ಇನ್ನಷ್ಟು ಪ್ರಸ್ತುತವಾಗಿದೆ. ಈ ನಾಟಕವು ಕೇವಲ ಭೂತಕಾಲದ ಘಟನೆಯನ್ನು ನೆನಪಿಸುವುದಿಲ್ಲ, ನಮ್ಮೊಳಗಿನ ಮನುಷ್ಯನನ್ನು ಎಚ್ಚರಗೊಳಿಸುವ ಪ್ರಯತ್ನವೂ ಹೌದು. ಪ್ರತಿಯೊಂದು ಸಂಭಾಷಣೆಯು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟಿಸುತ್ತದೆ. ನಾವು ಗಾಂಧೀಜಿಯ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇವೆಯೇ? ಹಾಗಾದರೆ ಬನ್ನಿ, ಮನಸ್ಸನ್ನು ತೆರೆದಿಟ್ಟುಕೊಂಡು ಈ ನಾಟಕವನ್ನು ಆಲಿಸೋಣ. ನಾಟಕ ಮುಗಿದ ನಂತರ ಅದರ ಉತ್ತರವನ್ನು ಪ್ರತಿಯೊಬ್ಬರೂ ತಮ್ಮ ಅಂತರಂಗದಲ್ಲೇ ಹುಡುಕೋಣ. ಇದು ನಿಮ್ಮ ಮುಂದೆ ಚಿಂತನೆಯನ್ನು ಕೆರಳಿಸುವ ರೇಡಿಯೋ ನಾಟಕ ಕುಂದವರಾರು. ಆಲಿಸಿ, ಆಲೋಚಿಸಿ, ಅನುಭವಿಸಿ.
3: ಕುಂದವರಾರು ಈ ನಾಟಕದಲ್ಲಿ ಪಾತ್ರವಹಿಸಿದವರು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ದ್ವಿತೀಯ BSc ವಿಭಾಗದ ವಿದ್ಯಾರ್ಥಿಗಳು. ತನ್ಮಯ್ ಟಿ ಗಡಿಯಾರ್, ಪೂರ್ಣಚಂದ್ರ ಉಡುಪ, ಪ್ರತೀಕ್ ಎಸ್, ಶಮಂತ ಕೆ, ಪ್ರಣವ, ಸುಹಾಗಾರ್ ಪೂಜಾರಿ, ಶ್ರೀನಿಧಿ, ನೂತನೇಶ್ ಆಚಾರ್ಯ, ದೀಪಿಕಾ, ರಚನಾ ಜೆ, ನಿಶ್ಚಿತಾ ಎಸ್ ಶೆಟ್ಟಿ, ಸುದೀಕ್ಷಾ ಎಂ ದೇವಾಡಿಗ, ವೇದಿಕಾ ವಸಂತ್ ಪಡಿಯಾರ್, ವೈಷ್ಣವಿ, ವರ್ಷ, ನಿಶಾ, ಪಂಚಮಿ ವೈದ್ಯ, ಇಂಗ್ಲಿಷ್ ವಿಭಾಗದ ಉಪನ್ಯಾಸಕರಾಗಿರುವ ಶಯನಶ್ರೀ, ನಿರ್ದೇಶನ ಮತ್ತು ಸಹಾಯ ಮೀನಾಕ್ಷಿ, ಪ್ರಾಧ್ಯಾಪಕರು ಇಂಗ್ಲಿಷ್ ವಿಭಾಗ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು, ನೆರವು ಜ್ಯೋತಿ ಸಾಲಿಗ್ರಾಮ.
5: ನಮಸ್ಕಾರ, ಭಂಡಾರ್ಕಸ್ ಕಾಲೇಜ್ ಡ್ರಾಮಾ ಸೊಸೈಟಿ ಹುಡುಗರು ನಾವು. ನಾಟಕ ಅಂದ್ರೆ ವಿಪರೀತ ಹುಚ್ಚು ನಮಗೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಅಲ್ಜಿಬ್ರಾ ಅಂದ್ರೆ ಬೋರ್ ಆಗುತ್ತೆ. ಅದೇ ರಿಹರ್ಸಲ್ ಮಾಡು, ಸೆಟ್ ಹಾಕು, ಲೈಟ್ ಕಟ್ಟು ಅಂದ್ರೆ ಖುಷಿಯಾಗಿ ಮಾಡ್ತೀವಿ ನಾವು.
6: ನಾನು ಸುಹಾಗ್ ಆಕ್ಟ್ ಮಾಡಲ್ಲ, ಆದ್ರೆ ಪೋಸ್ಟರ್ ಬರೀತೀನಿ. ಕಳೆದ ಸಲ ಇಂಟರ್ ಕಾಲೇಜ್ ನಾಟಕ ಸ್ಪರ್ಧೆಗೆ ನಮ್ಮ ಕಾಲೇಜಿನಿಂದ ಲಂಕೇಶ್ವರ್ ನಾಟಕ ಮಾಡಿದಾಗ ನಾನೇ ಸ್ಟೇಜ್ ಮ್ಯಾನೇಜರ್ ಆಗಿದ್ದೆ ಗೊತ್ತಾ.
7: ನಮ್ಮ ಅಮ್ಮ ಏನೇ ಹೊತ್ತು ಗುತ್ತು ಅಂತ ಇಲ್ವೇನೆ ಬಜಾರಿ, ಮೂರೊತ್ತು ಹುಡುಗರ ಜೊತೆ ತಿರ್ಗ್ತಿರ್ತಿಯಲ್ಲೇ ಅಂತ ಬೈತಿರ್ತಾರೆ. ಆದ್ರೆ ಉಲ್ಲಾಲ್ ಶೀಲ್ಡ್ ಕಾಂಪಿಟೇಷನ್ ನಲ್ಲಿ ನಾನು ಒಫಿಲಿಯಾ ರೋಲ್ ಮಾಡಿದಾಗ ಬಂದು ನೋಡಿ ತುಂಬಾ ಖುಷಿ ಪಟ್ಟರು.
8: ನಮ್ಮ ಮನೆಯಲ್ಲಿ ಹಾಗೇನಿಲ್ಲ, ನಮ್ಮ ಅಪ್ಪನೆ ನನ್ನನ್ನ ಡಿಫೆಂಡ್ ಮಾಡ್ತಾರೆ. ಹೋಗ್ಲಿ ಬಿಡೆ, ಅಟ್ಲೀಸ್ಟ್ ಗಾಂಜಾ ಸಿಗರೇಟು ಅಂತ ಚಟ ಅಂಟಿಸಿಕೊಂಡಿಲ್ಲವಲ್ಲ ಮಗರಾಯ, ನಾಟಕ ಆಡೋದ್ರಿಂದ ಧೈರ್ಯ ಬರುತ್ತೆ ಕಣೆ ಅಂತ ಅಮ್ಮನ ಹತ್ತಿರ ವಾದಿಸ್ತಾರೆ. ಅವರಿಗೂ ನಾಟಕದ ಚಟ ಇತ್ತು ಅನ್ನಿ. ಬಿ ವಿ ಕಾರಂತರ ಸತ್ತವರ ನೆರಳು ನಾಟಕದಲ್ಲಿ ದಾಸರ ಪಾರ್ಟು ಮಾಡಿದ್ದರಂತೆ ನಮ್ಮಪ್ಪ. ಈಗ ಅವರಿಗೆ ಅದಕ್ಕೆಲ್ಲ ಟೈಮೇ ಇರೋದಿಲ್ಲ.
9: ನಿಮಗೆ ಮೇಡಮ್ ಗೊತ್ತಾ? ಅಂದ್ರೆ ಆರ್ ಪಿ ಮೇಡಮ್. ನಾವೆಲ್ಲ ಅವರನ್ನು ಪ್ರೀತಿಯಿಂದ ರಾಮಿ ಮೇಡಮ್, ರಾಮಿ ಮೇಡಮ್ ಅಂತಲೇ ಕರಿತೀವಿ. ಅವರೇ ನಮ್ಗೆ ನಾಟಕ ಕಲಿಸೋದು, ಹೆಗ್ಗೋಡಿನಲ್ಲಿ ಕಲಿತು ಬಂದಿದ್ದಾರಂತೆ ಅವರು. ಅವರು ಯಾವತ್ತೂ ಹೇಳ್ತಿರ್ತಾರೆ, ನೋಡಿ ನಾಟಕ ಆಡೋದು ಅಂದ್ರೇನೆ ಒಂಥರ ಸುಳ್ಳು ಹೇಳೋದು ಅಂತ. ನಾವಲ್ಲವಾದ ಪಾತ್ರವನ್ನು ಮಾಡ್ತೀವಿ, ನಾವಲ್ಲವಾದ ಬಟ್ಟೆಯನ್ನು ತೊಟ್ಕೊಳ್ತೀವಿ, ಮುಖವಾಡ ಹಾಕೊಳ್ತೀವಿ. ಒಟ್ಟಾರೆಯಾಗಿ ನಾವೇನಲ್ವೋ ಅದೇ ಆಗಿರ್ತೀವಿ ನಾಟಕದಲ್ಲಿ.
5: ಆಕ್ಟಿಂಗ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದ್ರು ರಾಮಿ ಮೇಡಮ್.
6: ಅಷ್ಟೇ ಅಲ್ಲ, ನಾವು ನಾಟಕದವರು ಸತ್ಯದರ್ಶನದಲ್ಲಿ ನಂಬಿಕೆ ಇಡಬೇಕಂತಲೂ ಹೇಳ್ತಾ ಇರ್ತಾರೆ. ಅವರೇನು ಹೇಳ್ತಾರಂದ್ರೆ ನಾಟಕದ ಆರಂಭ ಸುಳ್ಳು ಪುಳ್ಳು ಆಗಿರುತ್ತೆ ನಿಜ, ಆದರೆ ಗುರಿ ಸತ್ಯದರ್ಶನ ಆಗಿರುತ್ತೆ ಅಂತ.
7: ನನಗಂತೂ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಗೊತ್ತಾ. ನಾಟಕ ಅನ್ನೋದು ಸಿಂಪಲ್ ಆಗಿರುತ್ತೆ, ಮಜವಾಗಿರುತ್ತೆ, ಜೊತೆ ಜೊತೆಗೆ ಫಿಲಾಸಫಿಕಲ್ ಕೂಡ ಆಗಿರುತ್ತೆ.
5: ಒಳ್ಳೆ ಆಕ್ಟರ್ ಮಾಡಿದ್ರೆ ಆಗುತ್ತೆ, ನಾವು ಮಾಡಿದ್ರೆ ಉಲ್ಟಾಗ್ಬಿಡುತ್ತೆ.
9: ನಿಜ, ನೀನ್ ಆಕ್ಟಿಂಗ್ ಮಾಡ್ತಾ ಇದ್ರೆ ಸತ್ಯವಾದ ಮಾತು ಪಿಕ್ಚರಿನ ಡೈಲಾಗ್ ತರ ಕೇಳಿಸ್ತಿರುತ್ತೆ.
5: ಮತ್ತೆ ನೀನ್ ಮಾಡಿದ್ರೆ?
2: ಅವನ್ ಮಾಡಿದ್ರೆ ಕಾಮಿಡಿ ಕ್ವೀನ್ ಸ್ಟೇಜ್ ಮೇಲೆ ಬಂದಾಗಿರುತ್ತೆ.
6: ಅದಕ್ಕೆ ನಾ ಆಕ್ಟ್ ಮಾಡೋದೇ ಇಲ್ಲ.
8: ನಾವಿವತ್ತು ಒಂದ್ ಪ್ರಯೋಗ ಮಾಡೋಣ ಅಂತಿದೀವಿ.
5: ಗಾಂಧೀಜಿ ಮಾಡಿದ್ರಲ್ಲ ಸತ್ಯದ ಪ್ರಯೋಗ ಆತರ.
7: ಗಾಂಧೀಜಿ ತರಹ ಅಲ್ಲ, ಗಾಂಧೀಜಿ ಬಗ್ಗೆನೆ.
8: ನಿಜ ಹೇಳ್ಬೇಕು ಅಂದ್ರೆ ನಮಗವ್ರ ಬಗ್ಗೆ ಏನೋ ಗೊತ್ತಿಲ್ಲ. ಗಾಂಧೀಜಿ ಸತ್ತ ಎಷ್ಟೋ ವರ್ಷದ ನಂತರ ಹುಟ್ಟಿದವರು ನಾವು.
7: ನೀವೆಲ್ಲ ಆಧುನಿಕ ಯುಗದ ಕೂಸುಗಳು ಅಂತಿರ್ತಾರೆ ರಾಮಿ ಮೇಡಮ್. ಕೈಯಲ್ಲಿ ಸೆಲ್ಫೋನು, ಬಾಯಲ್ಲಿ ಐಸ್ ಕ್ರೀಮು, ಬಗಲಲ್ಲಿ ಪ್ಲಾಸ್ಟಿಕ್ ಚೀಲ ಇಟ್ಕೊಂಡು ಹುಟ್ಟಿದವರು ಅಂತ ತಮಾಷೆ ಮಾಡ್ತಿರ್ತಾರೆ. ಈಗ ನೋಡಿ, ನಾನು ಜೀನ್ಸ್ ಹಾಕೊಂಡಿದ್ದೀನಿ, ಶಾರ್ಟ್ ಟಾಪ್ ಹಾಕೊಂಡಿದ್ದೀನಿ. ಅವನ್ ನೋಡಿ ಪುಲ್ಲೋವರ್ ಹಾಕೊಂಡಿದ್ದಾನೆ. ಅವಳು ನೈಕಿ ಶೂ ಹಾಕೊಂಡಿದ್ದಾಳೆ, ಇಂಗ್ಲಿಷ್ ನಲ್ಲಿ ಮಾತಾಡ್ತಾಳೆ,
5: ಬರ್ದೇ ಇದ್ರು ಮಾತಾಡ್ತಾಳೆ.
7: ಕೂಲ್, ಕಾಲಕ್ಕೆ ತಕ್ಕ ಹಾಗೆ ನಡ್ಕೋತೀವಿ ಕಣೋ. ನನಗಂತೂ ನನ್ನ ಡ್ರೆಸ್ ಕಂಫರ್ಟಬಲ್ ಅನ್ಸುತ್ತೆ. ಪೇರೆಂಟ್ಸ್ ಡೇ ದಿವಸ ಮಾತ್ರ ನಾನು ಸೀರೆ ಉಟ್ಕೊಂಡು ಕಾಲೇಜಿಗೆ ಬರ್ತೀನಿ.
8: ಬಿಚ್ಚೋಲೆ ಗೌರಮ್ಮ ಅಂತಾರ?
7: ಹೌದು, ಬಿಚ್ಚೋಲೆ ಗೌರಮ್ಮ ಅಂತಾರ.
5: ನಾನು ಗಾಂಧೀಜಿ ಪುಸ್ತಕ ಓದ್ಲಿಕ್ಕೆ ಟ್ರೈ ಮಾಡಿದೆ. ನಿಜ ಹೇಳ್ಬೇಕು ಅಂದ್ರೆ ಸ್ವಲ್ಪ ಬೋರ್ ಆಯ್ತು. ಇಲ್ಲ, ಬೋರ್ ಅಲ್ಲ, ಸ್ವಲ್ಪ ಹೆಚ್ಚಾಯ್ತು ಅನ್ಸಿತ್ತು. ಮಾಂಸ ತಿನ್ಬೇಡಿ, ಲವ್ ಮಾಡಬೇಡಿ, ಕ್ಯಾಶುವಲ್ ಆಗಿ ಕೂಡ ಸುಳ್ಳು ಹೇಳ್ಬೇಡಿ, ಸಿಗರೇಟು ಸೇದ್ಬೇಡಿ. ಯು ನೋ ವಾಟ್ ಐ ಮೀನ್. ಆದ್ರೂ ನಮ್ಗೆ ಇಂಟ್ರೆಸ್ಟ್ ಇದೆ, ತಿಳ್ಕೊಳ್ಬೇಕು ಅನ್ನಿಸುತ್ತೆ. ರಾಮಿ ಮೇಡಮ್ ಹೇಳೋದನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನಿಸುತ್ತೆ.
2: ಒಂದೆರಡು ದೇಶಭಕ್ತಿ ಗೀತೆ ಕಲ್ತಿದ್ದೀವಿ, ಒಂದ್ ಹಾಡ್ತೀವಿ, ಕೇಳ್ತೀರಾ?

0: ನಮಸ್ತೆ ಮಿಸ್.
1: ನಮಸ್ತೆ. ಹೌದು, ನಾನೇ ಇವರಿಗೆ ಗೋಪಾಲಕೃಷ್ಣ ಅಡಿಗರ ಗೀತೆ ಕಲ್ಸಿದ್ದು. ನಾನೇ ಇವರಿಗೆ ನಾಟಕ ಕಲ್ಸೋ ರಾಮಿ ಮೇಡಂ. ಏನೇ ಸಮಸ್ಯೆ ಇದ್ರೂ ಈ ಹುಡುಗರು ನನ್ನ ಹತ್ರ ಬರ್ತಾರೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಗಾಂಧೀಜಿಯವರ ಬಗ್ಗೆ ನಾಟಕ ಆಡ್ತೀವಿ ಮಿಸ್ ಅಂತ ಬಂದಿದ್ರು. ನಾನ್ ಮಾತ್ರ ಕೂಡದು ಅಂದ್ಬಿಟ್ಟೆ.
2: ಓ, ಯಾಕೆ ಮಿಸ್ ಬೇಡಂತೀರಿ?
1: ಯಾಕಂದ್ರೆ ಇವತ್ತಿನ ಸ್ಥಿತಿ ತುಂಬಾ ಗಂಭೀರವಾಗಿದೆ, ಅದಕ್ಕೆ.
3: ಎಂತ ಸ್ಥಿತಿ ಮಿಸ್?
4: ಪ್ಲೀಸ್ ಮೇಡಮ್.
1: ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸುಮ್ನೆ ಇರಿ.
3: ಬರೇ ನಾಟಕ ಆಡಿದರೆ ಏನಾಗುತ್ತೆ ಮಿಸ್? ಅದು ಗಾಂಧೀಜಿ ಬಗ್ಗೆ ನೀವೇ ಹೇಳಿರಲಿಲ್ಲವ ಮಿಸ್, ಗಾಂಧೀಜಿ ಹಸುವಿನ ತರ ಅಂತ?
2: ಪ್ಲೀಸ್ ಮಿಸ್.
5: ಗಾಂಧೀಜಿ ಸಸ್ಯಹಾರಿ, ಅಹಿಂಸಾವಾದಿ, ಒಂದು ಕೆನೆ ಹೊಡೆದ್ರೆ ಮತ್ತೊಂದು ಕೆನೆ ತೋರಿಸ್ತಾ ಇದ್ರು ಅಂತೆಲ್ಲ ಹೇಳಿದ್ರಲ್ಲ ಮಿಸ್.
1: ಹೌದು ಹೇಳಿದ್ದೆ, ಈಗ್ಲೂ ಹೇಳ್ತೀನಿ, ಆದ್ರೂ ಕೂಡ್ದು.
3: ಪ್ಲೀಸ್ ಮೇಡಮ್.
1: ಇವತ್ತಿನ ಸ್ಥಿತಿ ಬೇರೆನೆ ಇದೆ. ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ, ಯುಪಿಯಲ್ಲಿ ಬಾಬ್ರಿ ಮಸೀದಿ, ಮುಂಬೈ ದಂಗೆ, ಗುಜರಾತ್ನಲ್ಲಿ ದಂಗೆ, ರಾಮರಾಮ, ಗಾಂಧೀಜಿ ಹುಟ್ಟಿದ ಗುಜರಾತ್ನಲ್ಲಿ ಹತ್ಯಾಕಾಂಡ, ನ್ಯೂಯಾರ್ಕ್ನಲ್ಲಿ ಇಡೀ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನೆಲಸಮ. ಎಲ್ಲಿ ನೋಡಿದ್ರು ದ್ವೇಷ, ಎಲ್ಲಿ ನೋಡಿದ್ರು ಗಲಭೆ. ಕೂಡದು ಅನ್ನಲ್ಲ.
3: ಹಾಗಾದರೆ ಗಾಂಧೀಜಿ ಕೂಡ ಅಪಾಯಕಾರಿ ಅಂತ ಒಪ್ಕೊಂಡ್ ಬಿಡಿ ಮಿಸ್. ನನಗೂ ಹಾಗೆ ಅನ್ನಿಸಿತ್ತು ಮಿಸ್. ಇಗೋ ನೋಡಿ ಈ ಪುಸ್ತಕ ನೋಡಿ, ನಾಥೂರಾಮ್ ಗೋಡ್ಸೆ ಬರೆದಿದ್ದು, ಗಾಂಧೀಜಿ ವಧೆ ಏಕೆ ಅಂತ ಈ ಪುಸ್ತಕದ ಹೆಸರು. ಇದರಲ್ಲಿ ಎಲ್ಲಾ ಇದೆ ಮಿಸ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾ ಇದ್ದಾಗಿದೆ.
1: ನೋಡಿದ್ರಾ
6: ಮಿಸ್? ಪ್ಲೀಸ್, ಗೋಡ್ಸೆ ಪುಸ್ತಕದಲ್ಲಿ ಸಕ್ಕತ್ ಡೈಲಾಗ್ ಇದೆ. ನೀವು ಹೂ ಅಂದ್ರೆ ನಾನೊಂದ್ ಕೈ ನೋಡ್ಬಿಡ್ತೀನಿ.
1: ನೋಡಿದ್ರಾ? ನೋಡಿದ್ರಾ? ಇದೆಲ್ಲ ಎಲ್ಲಿಗ್ ತಲುಪುತ್ತೆ ಅಂತ? ಅಪಾಯಕಾರಿ ಪುಸ್ತಕ, ಅಪಾಯಕಾರಿ ವಿಚಾರ, ಹಿಂಸೆಗೆ ಪ್ರಚೋದನೆ. ಕೂಡದು, ನಾನಿದಕ್ಕೆಲ್ಲ ಆಸ್ಪದ ಕೊಡಲ್ಲ.
2: ಆದ್ರೆ ಮಿಸ್, ನಾವೆಲ್ಲ ಈಗಾಗಲೇ ಓದಿ ಬಿಟ್ಟಿದ್ದೀವಿ.
3: ಹೌದು ಮೇಡಮ್, ಇಲ್ಲದಿದ್ದರೆ ಇಂಪ್ರೂವೈಸೇಷನ್ ಹೇಗೆ ಸಾಧ್ಯ ಹೇಳಿ?
1: ಏನದೆ, ನಾಥೂರಾಮ್ ಗೋಡ್ಸೆ ಪುಸ್ತಕ ಓದ್ಬಿಟ್ಟಿದ್ದೀರಾ? ಆ ಪುಸ್ತಕ ಓದ್ಬಾರ್ದು ಗೊತ್ತಾ ನಿಮ್ಗೆ?
5: ಓದಿ ನೋಟ್ಸ್ ಮಾಡ್ಕೊಂಡಿದ್ದೀವಿ ಮಿಸ್, ಗಾಂಧೀಜಿ ಅವರನ್ನು ಅರ್ಥ ಮಾಡ್ಕೋಬೇಕಿತ್ತು ನಮ್ಗೆ.
1: ಅಯ್ಯೋ ರಾಮ.
7: ಮೇಡಮ್ ಅಷ್ಟೊಂದು ಗಾಬರಿ ಆಗ್ಬೇಡಿ, ಈ ಪುಸ್ತಕ ನೀವಂದ್ಕೊಂಡಷ್ಟು ಡೇಂಜರಸ್ ಅಲ್ಲ. ಈ ಗೋಡ್ಸೆ ಇದಾನಲ್ಲ, ಇವನು ಹೇಳೋ ಮಾತನ್ನೇ ಸುಮಾರು ಜನ ಈಗ್ಲೂ ಹೇಳ್ತಾ ಇದ್ದಾರೆ. ಕನ್ನಡ ಪ್ರಭದಲ್ಲಿ ನಾನೇ ಓದಿದ್ದೀನಿ, ವಿಜಯ ಕರ್ನಾಟಕದಲ್ಲಿ ಸಹ ಬರ್ತಾ ಇರುತ್ತೆ ಲೇಖನ. ಅದ್ಯಾರದ ಅವತ್ತು ಓದಿದ್ವಲ್ಲ?
3: ತೋಗಾಡಿಯಾ?
7: ಅಲ್ಲಪ್ಪ,
3: ಬಿನ್ ಲ್ಯಾಡನ್.
7: ತೂ ಅಲ್ಲ ಮಾರಾಯ.
2: ಸಾಧ್ವಿ ರೀತಾಂಬರಿ.
7: ತೂ ಹೆಂಗಸ್ ಅಲ್ಲ ಮಾರಾಯ, ಅದು ಗಂಡಸು.
2: ವಿಶ್ವೇಶತೀರ್ಥ ಸ್ವಾಮಿಗಳು.
7: ಲಿಡಿಯಾ ಅಲ್ಲ ಮಾರಾಯ, ಸನ್ಯಾಸಿ ಅಲ್ಲ.
8: ದೇವೇಗೌಡರು, ಯಡಿಯೂರಪ್ಪ, ವಾಟಾಳ್ ನಾಗರಾಜ್, ಜಾಫರ್ ಷರೀಫ್, ಇಬ್ರಾಹಿಂ, ಗುಂ ಬಂ.
1: ನಿಲ್ಲಿಸಿ ನಿಲ್ಲಿಸಿ, ಇನ್ ಯಾವ ಹೆಸರನ್ನು ಹೇಳ್ಬೇಡೆ, ನನ್ನಣ್ಣ ನಿಲ್ಲಿಸಿ.
2: ಆಯ್ತು ಮಿಸ್, ಕೂಲ್ ಡೌನ್, ಕೂಲ್ ಡೌನ್. ನೀವು ಹೇಳಿದ ಹಾಗೆ ಕೇಳ್ತೀವಿ ಮಿಸ್. ಈಗ ನಾವೊಂದು ಒಪ್ಪಂದಕ್ಕೆ ಬರೋಣಂತೆ. ನೀವು ನಾಟಕ ಆಡಲಿಕ್ಕೆ ಬಿಡಿ, ನಾವು ಯಾವುದೇ ಹೆಸರನ್ನು ಹೇಳೋದಿಲ್ಲ, ಆಣೆ ಮಾಡಿ ಹೇಳ್ತೀವಿ.
9: ಹೌದು ಮಿಸ್, ಆಣೆ ಮಾಡ್ತೀವಿ.
2: ಹೌದು ಮಿಸ್, ಬರೀ ಚರಿತ್ರೆ, ಐ ಮೀನ್ ಪ್ಯೂರ್ ಹಿಸ್ಟ್ರಿ ಇಟ್ಕೊಂಡು ನಾಟಕ ಆಡ್ತೀವಿ.
3: ಹೌದು ಮಿಸ್, ಹೂ ಅನ್ನಿ, ನೀವೇ ಜಡ್ಜ್ ಆಗಿ ಬಿಡಿ, ಆಗ ಸಮಸ್ಯೆನೇ ಇರಲ್ಲ.
1: ಜಡ್ಜ್?
2: ಹೌದು ಮಿಸ್, ವಿಶೇಷ ನ್ಯಾಯಾಧೀಶರು, ಗಾಂಧೀಜಿ ಕೊಲೆ ವಿಚಾರಣೆ ನಡೆಸಿದವರು, ಜಸ್ಟಿಸ್ ಆತ್ಮಾಚರಣ್ ಅಂತ, ಅವರೇ ತಾನೆ. ನೀವೇ ಅವರು ಆಗಿ ಬಿಡಿ ಮಿಸ್, ಪ್ರಾಬ್ಲಮ್ ಸಾಲ್ವ್ಡ್.
9: ಹೌದು ಮಿಸ್, ಪ್ಲೀಸ್ ಮಿಸ್.
2: ಇಲ್ಲ ಅನ್ಬೇಡಿ ಮಿಸ್, ನಾವು ಅತಿ ಮಾಡಿದರೆ ಹೋಲ್ಡ್ ಆನ್ ಅಂದ್ಬಿಡಿ. ಏ ಹೋಲ್ಡ್ ಆನ್ ಅನ್ಲಿಕ್ಕೆ ಮಿಸ್ ಏನು ಬಸ್ ಕಂಡಕ್ಟರಾ? ನ್ಯಾಯಾಧೀಶರು ಮರದ ಸುತ್ತಿಗೆ ಕುಡ್ತಾರೆ. ಕರೆಕ್ಟ್ ಮಿಸ್, ನೀವು ಮರದ ಸುತ್ತಿಗೆ ಕುಟ್ಟಿಬಿಡಿ. ನಾವು ಚರಿತ್ರೆಯ ಗಡಿ ದಾಟಿದ್ವಿ, ಇವತ್ತಿನ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ವಿ ಅಂತ ಕಂಡ ತಕ್ಷಣ ಮರದ ಸುತ್ತಿಗೆ ದಮಾರ್.
3: ಏಯ್, ಯಾರು ಪೇಪರ್ ನಲ್ಲಿ ಬರೋ ತರಲೆ ಹೆಸರುಗಳನ್ನ ಹೇಳ್ಬೇಡಿ ತಿಳಿತಾ, ಪುಸ್ತಕದಲ್ಲಿರೋದು ಮಾತ್ರ. ಅಗ್ರೀಡ್?
9: ಅಗ್ರೀಡ್.
2: ಏನು ಮೇಡಮ್, ನೀವು ಇಷ್ಟೊಂದು ಹೆದರಿ ಬಿಟ್ರೆ ತೆಂಡೂಲ್ಕರ್ ನಾಟಕ ಕಲಿಸಿರ್ಲಿಲ್ವಾ ನೀವು? ಪಾಪ ಮೊನತಾನೇ ತಿರ್ಕೊಂಡ್ಬಿಟ್ರಂತೆ. ಅದೇ ಸದ್ದು ವಿಚಾರಣೆ ನಡೀತಾ ಇದೆ, ನಾಟಕ ಇದೆಯಲ್ಲ, ಅವರದ್ದೇ ತಾನೆ, ಅದಕ್ಕಿಂತ ಅಪಾಯನ ಇದು?
7: ಕಮಾನ್, ಬಿ ಬ್ರೇವ್ ಮೇಡಮ್. ಲೇ, ಒಂದು ಕ್ರಾಂತಿ ಗೀತೆ ಹಾಡ್ರು ಮೇಡಮ್ಗೆ, ಸ್ವಲ್ಪ ಧೈರ್ಯ ಬರ್ಲಿ.

0: ಆಯ್ತು, ನೀವೆಲ್ಲ ಈ ನ್ಯಾಯಾಧೀಶರ ಕುರ್ಚಿಯಲ್ಲಿ ಕೂತ್ಕೊಳ್ಳಕ್ ಹೇಳ್ತಾ ಇದ್ದೀರಾ? ಆಯ್ತು, ಕೂತ್ಕೊಳ್ತೇನೆ, ಆದ್ರೆ ಆ ವಿಗ್ ಮಾತ್ರ ಬೇಡ.
1: ಸದ್ದು, ವಿಚಾರಣೆ ನಡೀತಾ ಇದೆ.
2: ಯುವರ್ ಆನರ್, ನಾನು ರಾಜಗೋಪಾಲ್. ತಮ್ಮಲ್ಲಿ ವಿನಯಪೂರ್ವಕವಾಗಿ ಭಿನ್ನಯಿಸುವುದೇನೆಂದ್ರೆ, ಬಣಕರ್ಸ್ ಕಾಲೇಜ್ ಡ್ರಾಮಾ ಸೊಸೈಟಿ ಸದಸ್ಯರೆಲ್ಲ ಸೇರಿ ಇವತ್ತಿನ ಮಹತ್ವದ ವಿಚಾರಣೆ ಸಂದರ್ಭದಲ್ಲಿ ನಾನು ಅಪರಾಧಿಯ ಪರ ವಕಾಲತ್ತು ವಹಿಸಬೇಕು ಅಂತ ತೀರ್ಮಾನಿಸಿದ್ದಾರೆ. ಆದ್ದರಿಂದ
3: ನೀ ಸರ್ಕಾರಿ ವಕೀಲ ಕಣೋ, ಅಪರಾಧಿ ಪರ ವಕೀಲ ಅವನು ಗುಣಶೇಖರ.
4: ಅಲ್ಲ, ತಂದ್ರೋಲ್ ಯಾವ್ದು ಅಂತಾನೆ ಗೊತ್ತಿಲ್ಲ, ಆಕ್ಟಿಂಗ್ ಮಾಡ್ತಾನಂತೆ.
1: ಗೊತ್ತಿಲ್ಲ ಅಲ್ಲ, ಬೇಕಂತ ಮಾಡ್ತಿದ್ದಾನೆ. ಬಲು ಜಾಣ ಇದ್ದಾನೆ ಕಣೋ ಅವನು.
2: ಕ್ಷಮಿಸಬೇಕು ಗೆಳೆಯರೇ, ನಾನು ಅಪರಾಧಿಯ ಪರವೂ ಅಲ್ಲ, ಅಪರಾಧದ ಪರವೂ ಅಲ್ಲ, ಸತ್ಯ ಹಾಗೂ ನ್ಯಾಯದ ಪರದವನು ನಾನು. ಅಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಹಾಗಿರುವಾಗ ಯಾರಿಗೆ ಆಗಲಿ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಗೆ ತಾನೇ ವಾದಿಸ್ಲಿ? ನೀವೇ ಹೇಳಿ ಯುವರ್ ಆನರ್, ಅಪರಾಧಿಯನ್ನು ಕ್ಷಮಿಸು ದೇವರೇ, ಅವನು ಹುಲು ಮಾನವನಿದ್ದಾನೆ ಅಂತ ಕಳಕಳಿಯಿಂದ ಪ್ರಾರ್ಥಿಸುತ್ತಾ ಇದೆ ನನ್ನ ಹೃದಯ.
4: ಓ ಗಾಡ್, ದೇವ್ರೆ ಕಾಪಾಡ್ಬೇಕು.
2: ಯುವರ್ ಆನರ್, ತಾವು ದಯಮಾಡಿ ತಮ್ಮ ಮರದ ಸುತ್ತಿಗೆ ಬಡಿದು ನ್ಯಾಯಾಲಯವನ್ನು ತಹಬಂದಿಗೆ ತರಬೇಕು. ಇಲ್ಲಿ ನೆರೆದಿರುವ ಈ ಅಸಭ್ಯ ಪ್ರೇಕ್ಷಕರು ನ್ಯಾಯಾಲಯದ ಘನತೆಯನ್ನು ಅರ್ಥ ಮಾಡಿಕೊಳ್ಳದೆ ಕಾಲೇಜಿನ ಪಡ್ಡೆ ಹುಡುಗರ ತರ ಆಡ್ತಾ ಇದ್ದಾರೆ ಅನ್ನದೇ ವಿಧಿ ಇಲ್ಲವಾಗಿದೆ ನನಗೆ. ಈಗ ನಾನು ಕೆಲವು ಗೌರವಾನ್ವಿತ ಪುರುಷರು ಹಾಗೂ ಮಾತೆಯರ ಪಟ್ಟಿಯನ್ನು ತಮ್ಮ ಮುಂದೆ ಸಲ್ಲಿಸುತ್ತಿದ್ದೇನೆ. ಇವರನ್ನು ಸಾಕ್ಷಿದಾರರನ್ನಾಗಿ ಕರೆಸಲು ತಮ್ಮ ಅನುಮತಿಯನ್ನು ಬೇಡುತ್ತಿದ್ದೇನೆ.
0: ಪಟ್ಟಿಯನ್ನು ಓದಿ.
2: ಮೊದಲ ಸಾಕ್ಷ್ಯ ಶ್ರೀಯುತ.
0: ಓದಿ.
2: ಕ್ಷಮಿಸಬೇಕು, ಶ್ರೀಯುತ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ.
5: ಒಬ್ಜೆಕ್ಷನ್ ಯುವರ್ ಆನರ್, ಇಂತಹ ಅಸಂಬದ್ಧತೆಯನ್ನ ಹೇಗೆ ತಾನೇ ಸಹಿಸಬೇಕು? ಘನತೆ ವೆತ್ತ ನ್ಯಾಯಾಲಯವನ್ನ ಹುಚ್ಚರ ಸಂತೆ ಮಾಡ ಹೊರಟಿದ್ದಾರೆ ಈ ನನ್ನ ಪ್ರಿಯ ಸಹೋದ್ಯೋಗಿ. ಈಗಾಗಲೇ ಕೊಲೆಯಾಗಿರುವ ಮಹಾತ್ಮರನ್ನ ಅವರದ್ದೇ ಕೊಲೆಯ ಮೊಕದ್ದಮೆಯಲ್ಲಿ ಸಾಕ್ಷಿಯಾಗಿ ಕರೆಸುವುದು ಅಂದರೆ ಏನು ಅರ್ಥ?
2: ಇದು ಗಾಂಧೀಜಿ ಕೊಲೆ ಮೊಕದ್ದಮೆ ಮಾತ್ರವೇ ಅಲ್ಲ ಗೆಳೆಯ.
5: ಏನು ಮತ್ತೆ?
2: ತಿಳಿಯುತ್ತೆ, ಸಮಯ ಬರಲಿ, ಎಲ್ಲಾ ತಿಳಿಯುತ್ತೆ.
5: ಒಬ್ಜೆಕ್ಷನ್ ಯುವರ್ ಆನರ್, ಮೊದಲನೆಯದಾಗಿ ಈ ನನ್ನ ಸಹೋದ್ಯೋಗಿ ಸರಕಾರಿ ವಕೀಲನ ಪಾತ್ರ ಮಾಡಬೇಕಿತ್ತು, ಆದರೆ ಅಪರಾಧಿಯ ಪರ ವಕೀಲನ ಪಾತ್ರ ಲಪಟಾಯಿಸಿದ್ದಾನೆ. ಈಗ ನೋಡಿದ್ರೆ ಇಡೀ ಮೊಕದ್ದಮೆಯನ್ನೇ ತಲೆ ಕೆಳಗು ಮಾಡ್ತಾ ಇದ್ದಾನೆ. ಯುವರ್ ಆನರ್, ನಿನ್ನೆ ದಿನ ನಾವುಗಳು ಕಾಲೇಜಿನ ಕ್ಯಾಂಟೀನಿನಲ್ಲಿ ಒಂದು ಸಭೆ ಮಾಡಿದ್ವಿ. ಅಲ್ಲಿ ನಾನು ನನ್ನ ಬೇಡಿಕೆಯನ್ನ ಎಲ್ಲಾ ಗೆಳೆಯರ ಮುಂದೆ ಇಟ್ಟಿದ್ದೆ. ಇಲ್ಲಿ ತನಕ ನನ್ನ ವಕೀಲನ ರೋಲ್ ನನಗೇ ಕೊಡಬೇಕು, ತುಂಬಾ ಒಳ್ಳೆ ರೋಲ್ ಅದು ಅಂತ ಕೇಳ್ಕೊಂಡಿದ್ದೆ. ಎಲ್ರೂ ಒಪ್ಪಿ ನಿರ್ಣಯ ಕೂಡ ಆಗಿತ್ತು ಯುವರ್ ಆನರ್. ಆದರೂ ಈ ನನ್ನ ಗೆಳೆಯ, ತಾನು ಬಹಳ ದೊಡ್ಡ ಆಕ್ಟರ್, ತನಗೆ ಈ ರೋಲ್ ಸಿಗದೆ ಹೋದರೆ ನಾಟಕ ಹಾಳಾಗಿ ಬಿಡುತ್ತೆ ಅಂತ ಹಾರಾಡಿದ್ದ. ಕೊನೆಗೆ ಅಲ್ಲಿದ್ದವರಿಗೆಲ್ಲ ಕಾಫಿ ಕುಡಿಸಿ ಈ ನನ್ನ ಗೆಳೆಯನಿಗೂ ಕಾಫಿ ಕುಡಿಸಿ ಒಪ್ಪಿಸಿದ್ದೆ. ಅಲ್ರವೇಂದ್ರಯ್ಯ ಹೇಳಿ.
2: ನೋಡಿದ್ರ ಯುವರ್ ಆನರ್, ಲಂಚ ರುಷವತ್ತು, ಇಡೀ ಕ್ಲಾಸಿಗೆ ಲಂಚ ಕೊಟ್ಟು ಅಪರಾಧಿ ಪರ ವಕೀಲ ಆಗಲಿಕ್ಕೆ ಹೊರಟಿದ್ದಾನೆ ಈ ನನ್ನ ಗೆಳೆಯ. ಇಂತಹ ಭ್ರಷ್ಟ ವಕೀಲರಿಂದ ನ್ಯಾಯಾಲಯಕ್ಕೆ ಘನತೆ ಬಂದಿತ್ತ ಯುವರ್ ಆನರ್?
0: ಅವರ ತಕ್ರಾರಿಗೆ ಮೊದಲು ಉತ್ತರ ಕೊಡ್ರಿ.
2: ಖಂಡಿತ ಯುವರ್ ಆನರ್, ನನ್ನ ಗೆಳೆಯ ಶ್ರೀಯುತ ಮೋಹನ್ ದಾಸ್ ಕರಮ್ಚಂದ ಗಾಂಧಿ ಅವರನ್ನ ಕರೆಸುವ ಬಗ್ಗೆ ತಕರಾರೆತ್ತಿದ್ದಾರೆ. ನಾನವರನ್ನು ಕರೆಸದೇ ಇರ್ಲಿಕ್ಕೆ ಒಪ್ಪುತ್ತೇನೆ. ಆದ್ರೆ
5: ಏನು ಆದ್ರೆ?
2: ತಾವು ನಾಥುರಾಮ ವಿನಾಯಕ ಗೋಡ್ಸೆಯವರನ್ನ ಕರೆಸದಿದ್ದರೆ ಮಾತ್ರ ನಾನು ಗಾಂಧೀಜಿ ಅವರನ್ನ ಕರೆಸದಿರ್ಲಿಕ್ಕೆ
5: ಅಸಂಬದ್ಧ. ನಾಥುರಾಮ್ ಗೋಡ್ಸೆ ಅಪರಾಧಿ.
2: ಹೌದು, ಆದರೆ ಸತ್ತಿದ್ದಾನೆ.
5: ಮತ್ತೇನು, ಬದುಕಿರಬೇಕಿತ್ತ ಅವನು?
2: ಓಹೋ, ಈಗಷ್ಟೇ ತಾವು ಸತ್ತಿರುವ ಮಹಾತ್ಮರನ್ನು ಕರೆಸಬಾರದು ಅಂದಿರಿ. ಸತ್ತಿರೋ ಮಹಾತ್ಮರು ಬೇಡ ಅನ್ನೋದಾದರೆ ಸತ್

0: ಕೊಟ್ಟಿರೋ ಗೋಡ್ಸೆ ನಕರಿಸಬಹುದು. ಯುವರ್ ಆನರ್, ಒಂದು ಅಪರಾಧಕ್ಕೆ ಒಮ್ಮೆ ಮಾತ್ರ ಶಿಕ್ಷೆ ಆಗಬೇಕು ಅಂತ ನ್ಯಾಯ ಹೇಳುತ್ತೆ. ಒಬ್ಬ ವ್ಯಕ್ತಿ ಒಮ್ಮೆ ಮಾತ್ರ ಸಾಯುವುದು ಸಾಧ್ಯ ಅಂತ ಪ್ರಕೃತಿಯ ನಿಯಮವು ಹೇಳುತ್ತೆ. ನಾಥೂರಾಮ ವಿನಾಯಕ ಗೋಡ್ಸೆಗೆ ಈಗಾಗಲೇ ಗಲ್ಲಾಗಿದೆ. ಗಲ್ಲೆಂಬುದು ಶಿಕ್ಷೆಯೂ ಹೌದು, ಸಾವು ಹೌದು. ಯುವರ್ ಆನರ್, ಸತ್ತ ನಾಥೂರಾಮನನ್ನು ಮತ್ತೆ ಮತ್ತೆ ಸಾಯಿಸುವ ಉತ್ಸಾಹ ತೋರಿಸುತ್ತಿರುವಂತಿದೆ ಈ ನನ್ನ ಸಹೋದ್ಯೋಗಿ. ಹಾಗೆ ಮಾಡಿದರೆ ಅದು ನ್ಯಾಯ ಅಲ್ಲ, ನ್ಯಾಯದ ವಿಡಂಬನೆ ಅಷ್ಟೇ, ಅಥವಾ ನ್ಯಾಯ ಅನ್ನುವ ಪ್ರಹಸನ. ಆದರೆ ಇಂದಿನ ವಿಚಾರಣೆ ಪ್ರಹಸನ ಅಲ್ಲ ಯುವರ್ ಆನರ್, ಇದು ಸತ್ಯದರ್ಶನ, ಜೀವನ ಮೌಲ್ಯವೊಂದನ್ನು ಪುನರ್ ಸ್ಥಾಪಿಸುವ ಯತ್ನ. ಯಾವುದು ಆ ಜೀವನ ಮೌಲ್ಯ? ಅಹಿಂಸಾತ್ಮಕ ಬದುಕು, ನ್ಯಾಯಯುತ ನಡವಳಿಕೆ, ಪರರ ನಂಬಿಕೆಗಳಿಗೆ ಗೌರವ, ಇವು ಗಾಂಧೀಜಿಯವರು ಗೌರವಿಸುತ್ತಿದ್ದ ಜೀವನ ಮೌಲ್ಯಗಳು ಯುವರ್ ಆನರ್. ನಾಥೂರಾಮ ಹೇಡಿ ಅಲ್ಲ ಯುವರ್ ಆನರ್, ನಾಥೂರಾಮ ಧೀರ.
1: ಎಂತ ಮಾತಾಡ್ತಿದ್ನವ? ಎಂತ
0: ಧೀರ ಆದರೆ ಪಥಭ್ರಷ್ಟ. ಆಂಗ್ಲ ಭಾಷೆಯಲ್ಲಿ ಪಥಭ್ರಷ್ಟತೆಯನ್ನು ಕರೇಜಿಯಸ್ ಬಟ್ ಕನ್ಫ್ಯೂಸ್ಡ್ ಅನ್ನುತ್ತಾರೆ.
1: ಅಬ್ಜೆಕ್ಷನ್ ಯುವರ್ ಆನರ್, ಅಪರಾಧಿಯನ್ನು ತೆಗಳಬೇಕಾದ ಈ ನನ್ನ ಸಹೋದ್ಯೋಗಿ ಹೊಗಳಿ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇದ್ದಾನೆ.
2: ಅಬ್ಜೆಕ್ಷನ್ ಸಸ್ಟೈನ್ಡ್.
0: ಯುವರ್ ಆನರ್, ನನ್ನ ಗೆಳೆಯನ ಮತ್ಸರವನ್ನು ಉದ್ದೀಪಿಸಲಿಕ್ಕೆ ಇಚ್ಛಿಸುವುದಿಲ್ಲ. ನಾನು ಹೇಳಬೇಕಾದದ್ದನ್ನು ಹೇಳಿದ್ದೇನೆ. ನಾನೀಗ ಸ್ವಇಚ್ಛೆಯಿಂದಲೇ ಅಪರಾಧಿ ಪರ ವಕೀಲನ ಪಾತ್ರವನ್ನು ಹಿಂದಿರುಗಿಸುತ್ತಿದ್ದೇನೆ. ನಾಥೂರಾಮ ವಿನಾಯಕ ಗೋಡ್ಸೆ ಹಾಗೂ ಆತನ ಸೈದ್ಧಾಂತಿಕ ಮಿತ್ರರನ್ನು ಹೊಗಳಬೇಕು ಅನ್ನೋ ಅದಮ್ಯ ಬಯಕೆಯನ್ನು ನನ್ನ ಗೆಳೆಯ ತೀರಿಸಿಕೊಳ್ಳಲಿ. ಪಾಪ, ನನಗೆ ನಾಥೂರಾಮನಲ್ಲಿ ಯಾವುದೇ ರೀತಿಯ ಸೈದ್ಧಾಂತಿಕ ಆಕರ್ಷಣೆ ಇಲ್ಲ ಯುವರ್ ಆನರ್.
2: ನಿಮ್ಮ ಸಹೋದ್ಯೋಗಿ ಅಪರಾಧಿ ಪರ ವಕೀಲನ ಪಾತ್ರವನ್ನ ಸ್ವ ಇಚ್ಛೆಯಿಂದ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಮೊದಲ ತಕರಾರನ್ನ ನೀವು ಹಿಂದೆ ಪಡೆಯಬಹುದಾಗಿದೆ. ನಿಮ್ಮ ಎರಡನೆಯ ತಕರಾರನ್ನು ಮನ್ನಿಸಲಾಗಿದೆ. ನೀವು ನಾಥೂರಾಮ ಗೋಡ್ಸೆಯನ್ನು ಕರೆಸದೇ ಇರಲಿಕ್ಕೆ ಸಿದ್ಧರಿದ್ದೀರಾ?
1: ಆದರೆ
2: ಹೌದು ಅಥವಾ ಇಲ್ಲ ಅಷ್ಟೇ ಉತ್ತರಿಸಿ.
1: ತಕರಾರನ್ನ ಹಿಂದಕ್ಕೆ ಪಡೆಯುತ್ತಿದ್ದೇನೆ ಯುವರ್ ಆನರ್. ಅವರು ಬೇಕಿದ್ದರೆ ಇಡೀ ಕಾಂಗ್ರೆಸ್ ಪಾರ್ಟಿನೇ ತಂದು ಕಟಕಟೆಯಲ್ಲಿ ನಿಲ್ಲಿಸಲಿ, ನನಗೇನು ಅಭ್ಯಂತರವಿಲ್ಲ.
2: ಗುಮಾಸ್ತರೆ ಮುಂದುವರಿಸಿ.
0: ಶ್ರೀಯುತ ಬಾಲಗಂಗಾಧರನಾಥ ತಿಲಕರು, ಶ್ರೀಯುತ ಗೋಪಾಲಕೃಷ್ಣ ಗೋಖಲೆಯವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಗುರುದೇವ ರವೀಂದ್ರನಾಥ್ ಠಾಕೂರರು, ಶ್ರೀಯುತ ಮಹಾದೇವ ದೇಸಾಯಿ ಅವರು, ಶ್ರೀಯುತ ಪ್ಯಾರೇಲಾಲರು, ಇಡೀ ಪಟ್ಟಿ ಓದಬೇಕಾ ಮಿಸ್?
2: ಬೇಕಿಲ್ಲ. ನಿಮ್ಮ ವಾದವನ್ನು ಮಂಡಿಸಿ.
0: ಕಮಾನ್ ಶುರು ಶುರು.
3: ಸಖತ್ತಾಗಿ ಗೂಸ ಕೊಡುಗರು ನೆನಪಿಟ್ಕೊಳ್ಬೇಕು.
1: ಮೊತ್ತ ಮೊದಲಿಗೆ ನನ್ನ ಪ್ರತಿಭಟನೆಯನ್ನು ದಾಖಲಿಸಲು ಇಚ್ಛಿಸುತ್ತೇನೆ ಯುವರ್ ಆನರ್. ನ್ಯಾಯಾಲಯವು ಘಟಿತವಾಗುವ ಮೊದಲೇ ಇಲ್ಲಿರುವ ಎಲ್ಲರ ಮೇಲೆ ಸೈದ್ಧಾಂತಿಕ ಒತ್ತಡ ಹೇರಲಾಗಿದೆ. ನನ್ನ ಸಹೋದ್ಯೋಗಿ ಚಾಣಾಕ್ಷತನದಿಂದ ಅದನ್ನು ಸಾಧಿಸಿದ್ದಾನೆ.
0: ಅಬ್ಜೆಕ್ಷನ್ ಯುವರ್ ಆನರ್.
2: ಅಬ್ಜೆಕ್ಷನ್ ಓವರ್ ರೂಲ್ಡ್. ಮುಂದುವರಿಸಿ.
1: ಕೋಮುಗಲಭೆಯ ಭಯವನ್ನು ಈ ನ್ಯಾಯಾಲಯದಲ್ಲಿ ಹರಿಬಿಡಲಾಗಿದೆ. ಘನತೆ ವೆತ್ತ ನ್ಯಾಯಾಧೀಶರನ್ನೂ ಸಹ ನೈತಿಕ ದ್ವಂದ್ವದಲ್ಲಿ ಬಂಧಿಸಲಾಗಿದೆ. ಹಿಂದೂ ಹಿತದ ಬಗ್ಗೆ ಮಾತನಾಡುವುದೇ ಅಪರಾಧ ಎಂಬಂತಾಗಿದೆ ನ್ಯಾಯಾಲಯದ ವಾತಾವರಣ. ಹಿಂದುತ್ವವಾದಿಗಳು ಯಾರನ್ನೂ ರಂಗದ ಮೇಲೆ ಕರೆಸಬಾರದು ಅನ್ನುವ ನಿರ್ಬಂಧ ಹೇರಲಾಗಿದೆ. ನಾನು ಹೇಗೆ ತಾನೇ ನಾಥೂರಾಮ ವಿನಾಯಕ ಗೋಡ್ಸೆಯ ಪರ ವಾದಿಸಲಿ? ಹಿಂದೂ ಹಿತವನ್ನು ಪ್ರತಿಪಾದಿಸಿದರೆ ಸಾಕು, ನಾವು ಮುಸ್ಲಿಂ ವಿರೋಧಿ ಅಂತ ಬಣ್ಣ ಕಟ್ತಾರೆ ಈ ಓಟು ಬಡುಕ ಸ್ಯೂಡೋಸಿಕ್ಯುಲರಿಸ್ಟರು. ಭಲೆ, ನನ್ನ ಗೆಳೆಯ ಹಾಗೂ ದೇಶದ ತುಂಬಾ ಹರಡಿರುವ ಅವನ ಕಾಮ್ರೇಡುಗಳು ನಮ್ಮನ್ನೂ ನಾಥೂರಾಮನ ಶವದೊಟ್ಟಿಗೆ ಬಂಧಿಸಿ ಚರಿತ್ರೆಯ ಶವಪೆಟ್ಟಿಗೆಗೆ ತಳ್ಳಿ ಮೊಳೆ ಜಡಿದಿದ್ದಾರೆ. ಹೌದು, ಚರಿತ್ರೆಯ ಶವಪೆಟ್ಟಿಗೆಯಲ್ಲಿ ಬಂಧಿಸಿಡಲಾಗಿದೆ ಹಿಂದುತ್ವವಾದಿಗಳನ್ನು. ಗಾಂಧಿ ಎಂಬ ಸ್ಯೂಡೋ ದೇವರನ್ನು ತೋರಿಸಿ ಧರ್ಮ ನಿರಪೇಕ್ಷತೆ ಎಂಬ ಸ್ಯೂಡೋ ವಿಚಾರವನ್ನು ಮಂಡಿಸಿ ನಮ್ಮನ್ನು ತುಳಿಯಲಾಗಿದೆ. ಇನ್ನೂ ಸಾಧ್ಯವಿಲ್ಲ, ನಾವಿನ್ನು ಕತ್ತಲೆಯ ಕೂಪದಲ್ಲಿ ಕೊಳೆಯುವುದಿಲ್ಲ, ಬೆಳಕಿಗೆ ಬಂದೇ ತೀರುತ್ತೇವೆ. ಅಯೋಧ್ಯೆಯ ನಂತರ ಕಾಶಿ, ಕಾಶಿಯ ನಂತರ ಮಥುರಾ, ಮಥುರಾ ನಂತರ ಬಾಬಾ ಬುಡಂಗಿರಿ, ಬಾಬಾ ಬುಡಂಗಿರಿಯ ನಂತರ ಇನ್ನೂ ಏನೇನೋ ಬಿಡುಗಡೆ ಮಾಡ್ತೀವಿ. ರಕ್ತ ರಕ್ತ ರಕ್ತ ಬೇಕು ನಮಗೆ, ಪ್ರತೀಕಾರ ಬೇಕು. ಈ ನ್ಯಾಯಾಲಯವನ್ನೇ ನಾನು ಪ್ರಶ್ನಿಸುತ್ತೇನೆ, ಇದು ಹಿಂದೂ ವಿರೋಧಿ ನ್ಯಾಯಾಲಯ, ಮುಸ್ಲಿಂ ಪರ ನ್ಯಾಯಾಲಯ. ಹೇಳುತ್ತೇನೆ ಕೇಳಿ, ಹಿಂದೂ ಏಕತೆಗೆ ಅಡ್ಡಿ ಬರುವವರು ಅದ್ಯಾರೇ ಇರಲಿ, ಅವರ ಕೈ ಕಡಿಯುತ್ತೇನೆ. ಅಸಹಕಾರ ಚಳುವಳಿ ಹೇಡಿತನದ ಚಳುವಳಿ, ಅಹಿಂಸೆ ಎಂಬುದು ಆಷಾಢಭೂತಿತನ, ಸತ್ಯಾಗ್ರಹ ಅಡುಗುಲಜ್ಜೆಯ ಅಸ್ತ್ರ. ಗಾಂಧೀಜಿಯಿಂದಾಗಿ ಹಿಂದೂಗಳು ಸತ್ವಹೀನರಾಗಿದ್ದಾರೆ, ಹಿಂದೂ ರಕ್ತ ತಣ್ಣಗಾಗಿದೆ. ಹಿಂದೂ ರಕ್ತ ಕುದಿಯಬೇಕೆಂದರೆ ನಾಥೂರಾಮ ವಿನಾಯಕ ಗೋಡ್ಸೆ ಎದ್ದು ಬರಬೇಕು. ಭಾರತ ದೇಶ ಬಲಿದಾನ ಬೇಡುತ್ತಿದೆ. ಭಾರತ ಮಾತೆ ಹಸಿದಿದ್ದಾಳೆ. ಅವಳು ರಕ್ತದ ರುಚಿ ಉಣ್ಣಲಿದ್ದಾಳೆ. ಅಹಿಂಸೆ ಎಂಬ ಸಪ್ಪೆ ಸಾರಿನ ಊಟ ಆಕೆಗೆ ಸಾಕಾಗಿದೆ. ನಾಥೂರಾಮ ವಿನಾಯಕ ಗೋಡ್ಸೆ ಮತ್ತೆ ಹುಟ್ಟಿ ಬರಲಿ. ರಕ್ತದ ಮಳೆ ಹರಿಯಲಿ, ರಕ್ತದ ಬೆಳೆ ಬೆಳೆಯಲಿ, ರಕ್ತ ದೋಕುಳಿಯಾಡಲಿ, ಅಖಂಡ ಹಿಂದೂ ರಾಷ್ಟ್ರ ಸ್ಥಾಪಿತವಾಗಲಿ. ಹೇಗಿತ್ತು ಮಿಸ್? ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ನಾ?
4: ಅಬ್ಬ ಅಮ್ಮ.
1: ಯಾಕೆ ಮೇಡಮ್, ಏನಾದ್ರೂ ತಪ್ಪಾಯ್ತಾ?
4: ನಾನ್ ಹೇಳಿದೆ, ಗೊತ್ತಿತ್ತು ನನ್ಗೆ ಗಾಂಧೀಜಿ ಅಂತ ಹೊರಟು ಮತ್ತೆಲ್ಲಿಗೋ ತಲುಪ್ತೀರಿ ಅಂತ. ನೀವು ಕೇಳಿಲ್ಲ. ದೇವ್ರೇ, ನೀವಿನ್ನು ಮಕ್ಕಳು, ನಿಮಗ್ ತಿಳಿಯೋದಿಲ್ಲ, ಕುತೂಹಲ ಅಷ್ಟೇ. ಅಲ್ಲ ಮಕ್ಳೇ, ಚಿಟ್ಟೆಯ ರೆಕ್ಕೆಯನ್ನ ಕಿತ್ರೆ ಅದ್ರ ಹಾರಾಟನ ಅರ್ಥ ಮಾಡ್ಕೊಳ್ಲಿಕ್ಕಾಗುತ್ತಾ? ಅಥವಾ ಬೆಂಕಿ ಪೊಟ್ಟಣದಲ್ಲಿ ಜೀರುಂಡೆ ಇಟ್ಕೊಂಡು ಪ್ರಾಣಿದಯ ಕಲೀಲಿಕ್ಕೆ ಆಗುತ್ತಾ? ನಿಮ್ಗೆ ಎಲ್ಲಾನು ಆಟ ಅಲ್ವಾ? ಆದ್ರೆ ಅಹಿಂಸೆ ಜೊತೆ ಆಡ್ಲಿಕ್ಕೆ ಬರೋದಿಲ್ಲ ಮಕ್ಳೇ. ಅಹಿಂಸೆ ತಿರುಗಿ ನುಡಿಯಲ್ಲ, ಅಥವಾ ಜಗಳನು ಆಡಲ್ಲ. ಚಿಟ್ಟೆ ಹಾಗೇನೆ, ಅದೂನು ಹಿಂಸೆ ಮಾತಾಡುತ್ತೆ, ಮಾತನಾಡಿಸುತ್ತೆ, ಹತ್ತಿರ ಕರೆಯುತ್ತೆ, ಪ್ರಚೋದಿಸುತ್ತೆ. ಹಿಂಸೆ ಆಕರ್ಷಕವಾಗಿರುತ್ತೆ, ಹಿಂಸೆಯ ಡೈಲಾಗೂ ಆಕರ್ಷಕವಾಗಿರುತ್ತೆ. ಆದ್ರೆ ಗಾಂಧೀಜಿ ವಿಚಾರ ಸಪ್ಪೆ ಅನ್ನಿಸ್ಬಿಡುತ್ತೆ, ಬಸವಣ್ಣ ಗೊಡ್ಡು ಪುರಾಣ ಅನ್ನಿಸ್ಬಿಡುತ್ತೆ, ಕಬೀರ ಗೊಡ್ಡು ಅನ್ನಿಸ್ಬಿಡುತ್ತೆ. ಪಾಲಿಸೋದು ಕಷ್ಟ ಅನ್ಸುತ್ತೆ, ವೃತ ಮುರಿಬೇಕು ಅನ್ಸುತ್ತೆ. ಗಾಂಧೀಜಿಯ ವಿಚಾರ ತುಂಬಾ ನಾಜುಕು ಮಕ್ಳೇ, ಮುಗ್ಧವಾದದ್ದು, ಗಟ್ಟಿ ಅವಚಿಕೊಂಡ್ರೆ ಸತ್ತೆ ಹೋಗುವಂಥದ್ದು, ಎತ್ತಿಕೊಳ್ಳದೆ ಬಿಟ್ಟರು ಸತ್ತು ಹೋಗುವಂಥದ್ದು. ಹೌದು, ಕೂಸಿನ ಹಾಗೆ, ಕೂಸನ್ನ ಎತ್ತಿಕೊಳ್ಳೋ ಹಾಗೆ ಅಹಿಂಸೆನೂ ಎತ್ಕೋಬೇಕು. ಅದಕ್ಕೆ ತಾಳ್ಮೆ ಬೇಕು. ನಟನೆ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ಭಾವಾವೇಶ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಉದ್ವೇಗ ಕೂಡ ಅಲ್ಲ. ಜಾಣ ಮಾತಂತೂ ಅಲ್ವೇ ಅಲ್ಲ. ನಟನೆ ಅನ್ನೋದು ಒಂದು ರೀತಿಯ ಒಳತೋಟಿ, ಅಂದ್ರೆ ಪಾತ್ರದ ಒಳತೋಟಿ. ನೋವು ಉಣ್ಣಬೇಕು, ನಾವೇ ಉಣ್ಣಬೇಕು, ಬೇರೆಯವ್ರಿಗೆ ಉಣ್ಣಿಸಬಾರ್ದು. ಮಾತಾಡದೆ ಇರಬಹುದಾದ್ರೆ ರಂಗದ ಮೇಲೆ ಮೌನವಾಗಿರ್ಬೇಕು, ಒಳಗ್ ಹುಡುಕ್ಬೇಕು ನಿಮ್ಮೊಳಗೆ, ಆಗ ಮಾತ್ರ ಸೂಕ್ತವಾದ ಮಾತು ಹೊರಗ್ ಕಾಣಿಸ್ಕೊಳ್ಳುತ್ತೆ. ಮಾತಿನ ಹಿಂಸೆ ಮಾಡಬಾರ್ದು ಮಕ್ಳೇ, ಬೈಗುಳವನ್ನ ಕಾರಬಾರ್ದು. ಮಾತಿನ ಹಿಂಸೆ ದೈಹಿಕ ಹಿಂಸೆಗಿಂತ ಅಪಾಯಕಾರಿ ಅಂತ ನಿಮಗ್ ಗೊತ್ತಿರ್ಲಿ. ನಟನೆ ಅನ್ನೋದು ಧ್ಯಾನ ಇದ್ದ ಹಾಗೆ. ಧ್ಯಾನ ಮಾಡುವವನ ಶ್ರದ್ಧೆ ನಟನಿಗೂ ಬೇಕು. ಬನ್ನಿ ಅಲ್ಲ, ಧ್ಯಾನ ಮಾಡೋಣ.
1: ಸಾರಿ ಮಿಸ್, ನಾನು ತಪ್ಪು ಮಾಡಿಬಿಟ್ಟೆ, ಆವೇಶಕ್ಕೆ ಸಿಕ್ಕಿಬಿಟ್ಟಿದ್ದೆ, ಮಜಾ ಸಿಕ್ತು ಅಂತ ತಿಳ್ಕೊಂಡು ದಾರಿ ತಪ್ಪಿಬಿಟ್ಟಿದ್ದೆ. ನೀವು ಹೇಳಿದ್ದು ನಿಜ ಮಿಸ್, ಜಾಣ ಮಾತು ನಟನೆ ಅಲ್ಲ, ನಾವಿಬ್ಬರೂ ಸೇರಿ ಮಾತಿನ ಜಂಗಿ ಕುಸ್ತಿ ಮಾಡಿದ್ದೀವಿ ಅಷ್ಟೇ.
0: ಹೌದು, ನಾನೇ ಇವನನ್ನು ಕಷ್ಟಕ್ಕೆ ಸಿಕ್ಕಿಸಿದ್ದು. ಚಪ್ಪಾಳೆ ಗಿಟ್ಟಿಸಿಕೊಳ್ಳೋ ಆತುರದಲ್ಲಿ ಅತಿ ಬುದ್ಧಿವಂತಿಕೆಯ ಮಾತುಗಳನ್ನು ಆಡಿದೆ. ಮೊದಲು ತಪ್ಪು ಮಾಡಿದ್ದು ನಾನೇ, ನಾನೇ ಇವನನ್ನು ಗುಂಡಿಗೆ ಕೆಡವಿದೆ. ಮಾತು ಮರೆತೆ, ಮರೆತೆ ಅಂತ ಒಪ್ಪಿಕೊಳ್ಳಿಕ್ಕೆ ಅಹಂಕಾರ ಅಡ್ಡ ಬಂತು, ಹೇಳಬಾರದನ್ನು ಹೇಳಲಿಕ್ಕೆ ಶುರು ಮಾಡಿದೆ. ಆದರೆ ಏನು ಮಾಡಲಿ ಮಿಸ್, ಸ್ಟೇಜ್ ಮೇಲೆ ಯಾವುದನ್ನು ಕರೆಕ್ಟ್ ಮಾಡಲಿಕ್ಕೆ ಬರಲ್ಲ. ಈ ಸ್ಟೇಜ್ ಅನ್ನೋದಿದೆಯಲ್ಲ, ಅದು ಒನ್ ವೇ ಟ್ರಾಫಿಕ್ ಇದ್ದ ಹಾಗೆ.
1: ಒಮ್ಮೆ ಶುರುವಾಯ್ತು ಅಂದ್ರೆ ಸುಳ್ಳು ಬೆಳೀತಾ ಹೋಗುತ್ತೆ. ನ್ಯಾಯವಾದಿ ಆಗುವ ಬದಲು ಅನ್ಯಾಯವಾದಿ ಆದೆ. ಆದರೆ ಏನು ಮಾಡ್ಲಿ, ಈಗ ನನ್ನ ಪಾತ್ರ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಮಿಸ್. ಆದರೆ ಚಿಂತೆ ಮಾಡಬೇಡಿ, ನನಗೆ ಅರ್ಥ ಆಗಿದೆ. ಒಂದು ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕು ಅಂತ ಅರ್ಥ ಆಗಿದೆ. ಅದನ್ನ ಶಿಸ್ತು ಅನ್ನಿ, ಅನುಶಾಸನ ಅನ್ನಿ, ಅಥವಾ ಸಮಾಜದ ಹಿತ ಅನ್ನಿ, ಏನು ಬೇಕಾದರೂ ಅನ್ನಿ, ಅದನ್ನ ಪಾಲಿಸ್ತೀನಿ ಮಿಸ್. ಒಬ್ಬ ನಟನಾಗಿ ಉದ್ವೇಗಕ್ಕೆ ಒಳಗಾಗುವುದು ಒಳ್ಳೆಯದಲ್ಲ ಅನ್ನೋ ಮಾತನ್ನು ನೆನಪಿನಲ್ಲಿಟ್ಟುಕೊಳ್ತೀನಿ.
4: ನಟನಾಗಿ ಮಾತ್ರ ಯಾಕೆ, ಯಾರು ಕೂಡ ಉದ್ವೇಗಕ್ಕೆ ಒಳಗಾಗಬಾರ್ದು. ರಾಜಕಾರಣಿಗಳು, ಧರ್ಮಗುರುಗಳು, ಪ್ರಾಧ್ಯಾಪಕರು, ಯಾರು ಅತಿಯಾಗಿ ಮಾತಾಡಬಾರ್ದು. ಆಯ್ತು, ಹಾಗಿದ್ರೆ ಈಗ ವಿಚಾರಣೆ ಮುಂದುವರಿಲಿ. ನಿನ್ನ ಸಾಕ್ಷಿಗಳ ಪಟ್ಟಿಯನ್ನ ಕೊಡು.
1: ನನ್ನದೇನು ಪಟ್ಟಿ ಇಲ್ಲ ಯುವರ್ ಆನರ್, ನನಗೆ ನಾಥೂರಾಮನೇ ಸಾಕು.
2: ವಿಚಾರಣೆ ಮುಂದುವರೆಯಲಿ. ಸಾಕ್ಷಿಗಳ ಪಾಟಿ ಸವಾಲು ಮುಗಿದಿದೆ ಅಂತ ಭಾವಿಸೋಣವಂತೆ.
0: ಅಪರಾಧಿ ನಂಬರ್ 1 ನಾಥೂರಾಮ ವಿನಾಯಕ ಗೋಡ್ಸೆ, ವಯಸ್ಸು 32, ವೃತ್ತಿಯಲ್ಲಿ ಹಿಂದೂ ರಾಷ್ಟ್ರ ಪತ್ರಿಕೆಯ ಸಂಪಾದಕ, ಪುಣೆ. ನಾಥೂರಾಮ ವಿನಾಯಕ ಗೋಡ್ಸೆಯನ್ನು ಹಾಜರುಪಡಿಸಿ. ನಾಥೂರಾಮ ವಿನಾಯಕ ಗೋಡ್ಸೆ.
5: ನವೆಂಬರ್ 8, 1948, ಕೆಂಪುಕೋಟೆ, ದೆಹಲಿ. ಆದರಣೀಯ ನ್ಯಾಯಮೂರ್ತಿ ಆತ್ಮಚರಣ್ ಅವರು ಗಾಂಧಿ ಕೊಲೆ ವಿಚಾರಣೆಗೆಂದು ನಿಯುಕ್ತರಾಗಿರುವ ವಿಶೇಷ ನ್ಯಾಯಾಲಯ ಇದು. ಮಾನ್ಯ ನ್ಯಾಯಾಧೀಶರು ಆಗಲೇ ಪೀಠ ಅಲಂಕರಿಸಿದ್ದಾರೆ. ನ್ಯಾಯಾಲಯವು ಪ್ರೇಕ್ಷಕರಿಂದ ಕಿಕ್ಕಿರಿದಿದೆ, ಆದರೂ ನಿಶ್ಶಬ್ದವಾಗಿದೆ. ಪ್ರೇಕ್ಷಕರು ರಕ್ಷಣಾ ಸಿಬ್ಬಂದಿಯಿಂದ ಪ್ರವೇಶ ಪತ್ರಗಳನ್ನು ಪಡೆದು ಎಲ್ಲ ಕಡೆ ಜಮಾಯಿಸಿದ್ದಾರೆ. ಹಲವು ಅಧಿಕಾರಿಗಳು, ಅಪರಾಧಿ ಪರ ವಕೀಲರು, ಸರ್ಕಾರಿ ವಕೀಲರು, ಹಲವು ಪತ್ರಕರ್ತರು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತು ವಿಚಾರಣೆ ಆರಂಭವಾಗಲಿ ಎಂದು ಕೌತುಕದಿಂದ ಕಾಯುತ್ತಿದ್ದಾರೆ.
2: ಭಾರತೀಯ ದಂಡ ಸಂಹಿತೆಯ 364ನೆಯ ಅಧಿನಿಯಮದ ಪ್ರಕಾರ ಸರ್ಕಾರಿ ವಕೀಲರು ನಿಮ್ಮ ಮೇಲೆ ಹೊರಿಸಿರುವ ಆಪಾದನೆಗಳನ್ನು ನೀವು ಕೇಳಿಸಿಕೊಂಡಿದ್ದೀರಿ. ಈವರೆಗೆ ಸಾಕ್ಷಿ ನೀಡಿದ ಎಲ್ಲಾ ಸಾಕ್ಷಿದಾರರ ವಾದವನ್ನು ನೀವು ಆಲಿಸಿದ್ದೀರಿ. ಈಗ ಅಪರಾಧಿಯು ನಾಥೂರಾಮ್ ಗೋಡ್ಸೆ ತನ್ನ ವಾದವನ್ನು ಮಂಡಿಸಲಿ.
6: ಯುವರ್ ಆನರ್, ಈ ವಿಶೇಷ ನ್ಯಾಯಾಲಯದ ಮುಂದೆ ಘಂಟಾಘೋಷವಾಗಿ ನಾನು ಹೇಳುವುದೇನೆಂದರೆ, ಗಾಂಧೀಜಿಯವರ ಕೊಲೆಗೆ ನಾನು ಕಾರಣ, ನಾನು ಮಾತ್ರ ಕಾರಣ. ಬಿರ್ಲಾ ಮಂದಿರದ ಆವರಣದಲ್ಲಿ ಜನವರಿ 30ರಂದು ನಡೆದ ದುರ್ಘಟನೆಗೆ ವೈಯಕ್ತಿಕವಾಗಿ ನಾನು ಜವಾಬ್ದಾರನಾಗಿದ್ದೇನೆ. ಸರ್ಕಾರಿ ವಕೀಲರು ವಾದಿಸುವಂತೆ ಯಾವುದೇ ಪಿತೂರಿಯಾಗಲಿ ಷಡ್ಯಂತ್ರವಾಗಲಿ ಈ ಘಟನೆಯ ಹಿಂದೆ ಇರುವುದಿಲ್ಲ. ಗಾಂಧೀಜಿಯವರ ಹತ್ಯೆಗೆ ಮೊದಲು ಜನವರಿ 20ರಂದು ಅವರ ಪ್ರಾರ್ಥನಾ ಸಭೆಯಲ್ಲಿ ನಡೆದ ಬಾಂಬ್ ವಿಸ್ಫೋಟದ ಘಟನೆಯಾಗಲಿ ಅಥವಾ ಆ ಘಟನೆಯ ಸಂಬಂಧದಲ್ಲಿ ಬಂಧಿತರಾಗಿರುವ ಶ್ರೀಯುತ ಮದನ್ಲಾಲ್ ಪಹ್ವರ್ ಅವರಾಗಲಿ ಜನವರಿ 30ರ ಘಟನೆಗೆ ಸಂಬಂಧಿಸಿದವರಲ್ಲ. ಮತ್ತೊಬ್ಬರ ಕೈಗೊಂಬೆಯಾಗುವಷ್ಟು ದಡ್ಡ ನಾನಲ್ಲ, ಅಥವಾ ಮತ್ತೊಬ್ಬರನ್ನು ಕೈಗೊಂಬೆ ಮಾಡಿಕೊಳ್ಳುವಷ್ಟು ಅಹಂಕಾರಿಯೂ ಅಲ್ಲ. ಗಾಂಧೀಜಿಯವರ ಕೊಲೆಯಲ್ಲಿ ನಾನು ಕೈಗೊಂಬೆ ಆದದ್ದು ನನ್ನದೇ ದ್ವೇಷ ಎಂಬ ಆಯುಧಕ್ಕೆ, ನನ್ನ ಬಂದೂಕಿಗೆ. ಗಾಂಧೀಜಿಯವರ ಅಹಿಂಸಾವಾದದ ರಾಜಕೀಯವು ನನ್ನಿಂದ ಈ ಕೃತ್ಯವನ್ನು ಮಾಡಿಸಿತು. ದ್ವೇಷ ಸಾಧನೆಗೆಂದು ನಾನು ಬಳಸಿದ ಆಯುಧವನ್ನು ದೆಹಲಿಯಲ್ಲಿ ಕೊಂಡೆ. ಹೌದು, ಹಿಂದೂ ನಿರಾಶ್ರಿತನೊಬ್ಬನಿಂದ ಕೊಂಡೆ. ಈ ಹಿಂದೂ ನಿರಾಶ್ರಿತ ಮಿಕ್ಕೆಲ್ಲಾ ಹಿಂದೂ ನಿರಾಶ್ರಿತರ ಹಾಗೆಯೇ ಗಾಂಧೀಜಿಯವರನ್ನು ದ್ವೇಷಿಸುತ್ತಾನೆ. ರಾವಲ್ಪಿಂಡಿ, ಕರಾಚಿ, ಲಾಹೋರ್ ಇತ್ಯಾದಿ ಸ್ಥಳಗಳಲ್ಲಿ ಮುಸಲ್ಮಾನರು ನಡೆಸಿದ ಅಮಾನುಷ ಕೃತ್ಯದಿಂದಾಗಿ ಹಿಂದೂ ನಿರಾಶ್ರಿತರು ನೊಂದಿದ್ದಾರೆ. ಪಶ್ಚಿಮ ಪಂಜಾಬಿನಲ್ಲಿ ನಡೆದ ದೌರ್ಜನ್ಯಗಳು, ಕೊಲೆ, ಸುಲಿಗೆ, ಅತ್ಯಾಚಾರ ಹಾಗೂ ಲೂಟಿಯ ಪ್ರಸಂಗಗಳನ್ನು ಅನುಭವಿಸಿ ಹೇಗೋ ಬದುಕುಳಿದು ಕೊನೆಗೊಮ್ಮೆ ತನ್ನ ನೆಲಕ್ಕೆ ಬಂದು ಬಿದ್ದರೆ ಗಾಂಧೀಜಿಯವರನ್ನು ಅಪ್ಪಿ ಸ್ವಾಗತಿಸಲಿಲ್ಲ, ಅವರಿಗೆ ಸಾಂತ್ವನ ನುಡಿಯಲಿಲ್ಲ. ಬದಲಾಗಿ ಮತ್ತದೇ ನರಕಕ್ಕೆ ಹಿಂದಿರುಗಿ ಎಂದು ಅವರಿಗೆ ತಾಕೀತು ಮಾಡಿದರು. ಇತ್ತ ಭಾರತದಲ್ಲಿ ಮುಸಲ್ಮಾನರು ತೊರೆದು ಹೋದ ಮನೆಗಳನ್ನು ಹಿಂದೂ ನಿರಾಶ್ರಿತರಿಗೆ ಕೊಡಗೊಡಲಿಲ್ಲ ಗಾಂಧೀಜಿ. ಖಾಲಿ ಮನೆಗಳು ಖಾಲಿಯಾಗೇ ಉಳಿದಿರಬೇಕು ಎಂದು ಹಠ ಮಾಡಿದರು. ದೇಶ ತೊರೆದು ಹೋದ ಮುಸಲ್ಮಾನರು ಹಿಂತಿರುಗಿ ಬಂದಾಗ ಅವು ಲಭ್ಯವಿರಬೇಕು ಎಂದು ವಿತಂಡವಾದ ಮಾಡಿದರು. ಗಾಂಧೀಜಿಯವರ ವಿತಂಡವಾದಗಳು ಒಂದೆರಡಲ್ಲ. ಪಾಕಿಸ್ತಾನಿಯರು ಈಗ ಕಾಶ್ಮೀರದಲ್ಲಿ ಆಕ್ರಮಣ ನಡೆಸಿದ್ದಾರೆ. ಹೀಗಿರುವಾಗ ಅವರಿಗೆ ಬಾಕಿ ಇರುವ 54 ಕೋಟಿ ರೂಪಾಯಿಗಳನ್ನು ಅವರಿಗೆ ಸಲ್ಲಿಸಬೇಕು ಎಂದು ಪಟ್ಟು ಹಿಡಿದರು. ಹೀಗೆ ಹಠ ಮಾಡಿ ಹಿಂದೂಗಳನ್ನು ಕೊಲ್ಲಲಿಕ್ಕೆ ಮುಸಲ್ಮಾನರ ಬಂದೂಕುಗಳಿಗೆ ಕಾಡತೂಸುಗಳನ್ನು ಒದಗಿಸಿದರು ಅವರು. ಗಾಂಧೀಜಿ ಯಾವತ್ತಿನಿಂದಲೂ ಹೀಗೆ, ಮುಸಲ್ಮಾನರು ಬೇಕು, ನಾವು ಬೇಡ. ಅವರೇನೇ ಮಾಡಿದರೂ ಕ್ಷಮಿಸುತ್ತಾರೆ, ಎಷ್ಟೇ ಒಳನುಗ್ಗಿ ಬಂದರೂ ಸರಿದು ಜಾಗ ಮಾಡಿಕೊಡುತ್ತಾರೆ, ಆದರೆ ನಮ್ಮನ್ನು ದಂಡಿಸುತ್ತಾರೆ. ಈ ಕಾರಣಕ್ಕಾಗಿ ನಾನು ಗಾಂಧೀಜಿಯವರನ್ನು ದ್ವೇಷಿಸುತ್ತೇನೆ, ಹಲವು ವರ್ಷಗಳಿಂದ ದ್ವೇಷಿಸುತ್ತಾ ಬಂದಿದ್ದೇನೆ. ಆದರೆ ಪಿತೂರಿಗಾರನ ಹೇಳಿತನದಿಂದಲ್ಲ, ಭಾರತ ಮಾತೆಯ ಧೀರ ಸುಪುತ್ರನಂತೆ ಗಾಂಧೀಜಿಯವರ ಕೊಲೆ ಮಾಡಿದ್ದೇನೆ. ನನ್ನ ವಿಚಾರಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಾ ಬಂದಿದ್ದೇನೆ, ಬರೆದಿದ್ದೇನೆ, ಪತ್ರಿಕೆ ನಡೆಸಿದ್ದೇನೆ, ಪ್ರಚಾರ ಮಾಡಿದ್ದೇನೆ, ಜನಗಳ ಸಂಘಟನೆ ಮಾಡಿದ್ದೇನೆ. ನಾನೇಕೆ ಗಾಂಧೀಜಿಯವರನ್ನು ದ್ವೇಷಿಸುತ್ತೇನೆ? ಸಮಗ್ರವಾಗಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ದ್ವೇಷಿಸುತ್ತೇನೆಯೇ, ಅಥವಾ ಕೆಲವು ಭಾಗಗಳನ್ನು ಮಾತ್ರ ದ್ವೇಷಿಸುತ್ತೇನೆಯೇ? ಜನವರಿ 30ರ ದುರ್ಘಟನೆಯ ನಂತರ ಹಲವರು ನನ್ನನ್ನು ಈ ಬಗ್ಗೆ ಪ್ರಶ್ನಿಸಿದ್ದಾರೆ. ನೀನು ಒಬ್ಬ ಹಿಂದೂ, ಮತ್ತೊಬ್ಬ ಹಿಂದೂವನ್ನು ಅದು ಹೇಗೆ ಕೊಂದೆ? ಅದು ಪ್ರಾರ್ಥನೆಯ ಹೊತ್ತಿನಲ್ಲಿ ಅಂತ ಕೇಳಿದ್ದಾರೆ. ನಾನು ಮಹಾತ್ಮರನ್ನು ದ್ವೇಷಿಸುವುದಿಲ್ಲ. ಗುಂಡಿಡುವ ಮುನ್ನ ನಾನವರಿಗೆ ವಂದಿಸಿದೆ, ವಂದಿಸಿ ರಾಜಕಾರಣಿ ಗಾಂಧಿಯನ್ನು ಕೊಂದೆ. ರಾಜಕಾರಣಿ ಗಾಂಧಿ ಪ್ರಾರ್ಥನೆಯನ್ನು ಅಪವಿತ್ರಗೊಳಿಸಿದರು, ಪ್ರಾರ್ಥನೆಯ ಹೆಸರಿನಲ್ಲಿ ಹೇಡಿತನದ ಪ್ರಚಾರವನ್ನು ಮಾಡಿದರು. ನನ್ನ ಪವಿತ್ರ ಕರ್ತವ್ಯವನ್ನು ನಾನು ಒಂದೊಮ್ಮೆ ಪಾಲಿಸದೇ ಹೋಗಿದ್ದರೆ ಇಡೀ ಹಿಂದೂ ಜನಾಂಗವೇ ನಿರ್ವೀರ್ಯತೆಯ ರೋಗಕ್ಕೆ ತುತ್ತಾಗುತ್ತಿತ್ತು. ಮುಸಲ್ಮಾನರ ಆಕ್ರಮಣವನ್ನು ತಡೆಯಲಾರದಂತಹ ಸ್ಥಿತಿಯನ್ನು ತಲುಪಿರುತ್ತಿದ್ದೆವು ನಾವು. ನಾನು ಗಾಂಧೀಜಿಯವರನ್ನು ಕೊಂದದ್ದು ಇದೇ ಕಾರಣಕ್ಕೆ. ಕೊಂದು ಓಡಿ ಹೋಗಲಿಲ್ಲ, ನಾನೇ ಪೊಲೀಸರಿಗೆ ಎದುರಾದೆ. ಈ ನ್ಯಾಯಾಲಯದಿಂದಾಗಲಿ ಅಥವಾ ಕಾಂಗ್ರೆಸ್ ಸರಕಾರದಿಂದಾಗಲಿ ನನಗೆ ಕ್ಷಮಾದಾನ ಬೇಕಿಲ್ಲ. ನನ್ನ ಕೃತ್ಯಕ್ಕೆ ನಾನು ಸಂಪೂರ್ಣ ಬದ್ಧನಾಗಿರಲು ಬಯಸುತ್ತೇನೆ. ಈಗ ನನಗೆ ಪ್ರೇರಣೆ ನೀಡಿದ ವಿವಿಧ ಸಂದರ್ಭಗಳು, ಪರಿಸ್ಥಿತಿಗಳು ಹಾಗೂ ಘಟನೆಗಳ ಪರಾಮರ್ಶೆ ಮಾಡಲಿಚ್ಛಿಸುತ್ತೇನೆ. ಲಿಖಿತ ಹೇಳಿಕೆಯೊಂದರ ಮೂಲಕ ಹಾಗೆ ಮಾಡಲು ಬಯಸುತ್ತೇನೆ.
0: ಅಬ್ಜೆಕ್ಷನ್ ಯುವರ್ ಆನರ್. ಅಪರಾಧಕ್ಕೆ ನೇರವಾಗಿ ಸಂಬಂಧಪಡದ ಸಂಗತಿಗಳು ಚರ್ಚಿಸಲಿಕ್ಕೆ ಅನುಮತಿ ನೀಡಬಾರದು. ಲಿಖಿತ ಹೇಳಿಕೆಯನ್ನು ಮಾನ್ಯ ಮಾಡಬಾರದು.
1: ಯುವರ್ ಆನರ್, ಅಪರಾಧಕ್ಕೆ ನೇರವಾಗಿ ಸಂಬಂಧಪಡದ ಮಾತುಗಳು ಎಂಬ ತಮ್ಮ ವ್ಯಾಖ್ಯೆಯ ಅರ್ಥವೇನು ಎಂದು ಈ ನನ್ನ ಗೆಳೆಯ ನ್ಯಾಯಾಲಯಕ್ಕೆ ತಿಳಿಸುತ್ತಾರಾ? ತಮ್ಮದೇ ನುಡಿಮುತ್ತುಗಳನ್ನು ಮರೆತಿರುವ ಹಾಗಿದೆ ಅವರು. ನೆನಪು ಮಾಡಿಕೊಡಲೇನು? ಈ ವಿಚಾರಣೆಯು ಜೀವನ ಮೌಲ್ಯವೊಂದನ್ನು ಪುನಃಸ್ಥಾಪಿಸಲಿಕ್ಕಾಗಿ ನಡೆದಿದೆ. ಒಮ್ಮೆ ಶಿಕ್ಷಿಸಲಾದ ಅಪರಾಧಿಗೆ ಮತ್ತೆ ಮತ್ತೆ ಶಿಕ್ಷೆ ನೀಡಲಿಕ್ಕಲ್ಲ ಎಂದಿರಲಿಲ್ಲವೇ ಅವರು? ನಾಥೂರಾಮ್ ವಿನಾಯಕ ಗೋಡ್ಸೆಯ ಆದರ್ಶಗಳನ್ನು ತಪ್ಪುವನ್ನಿ, ಆದರೆ ವಿಚಾರಗಳ ಬಾಯಿ ಮುಚ್ಚಿಸಬೇಡಿ.
2: ಅಬ್ಜೆಕ್ಷನ್ ಓವರ್ ರೂಲ್ಡ್. ನೀವು ಬೇಕಿದ್ರೆ ಅಪರಾಧಿಯನ್ನು ಪಾಟಿ ಸವಾಲು ಮಾಡಲಿಕ್ಕೆ ನ್ಯಾಯಾಲಯವು ಅನುಮತಿ ನೀಡುತ್ತದೆ.
0: ವಿಚಾರಣೆಯ ನೈತಿಕ ನೆಲೆಯನ್ನು ನೆನಪು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ನನ್ನ ಸಹೋದ್ಯೋಗಿಯನ್ನು ಅಭಿನಂದಿಸುತ್ತೇನೆ. ಆದರೆ ನಾನೇಕೆ ತಕರಾರು ತೆಗೆದೆ ಎಂದು ನ್ಯಾಯಾಲಯಕ್ಕೆ ವಿವರಿಸ ಬಯಸುತ್ತೇನೆ. ಅವರೇ ಈ ಮೊದಲು ಬಳಸಿರುವ ಉಪಮೆಯೊಂದರ ಸಹಾಯ ಪಡೆದು ಹಾಗೆ ಮಾಡಲು ಇಚ್ಛಿಸುತ್ತೇನೆ. ಸ್ವಾತಂತ್ರ್ಯ ನಂತರದ ಇಷ್ಟೆಲ್ಲ ವರ್ಷ ನಮ್ಮನ್ನು ಶವಪೆಟ್ಟಿಗೆಯಲ್ಲಿಟ್ಟು ಮೊಳೆ ಜಡಿದು ನಾಥೂರಾಮನ ಶವದೊಂದಿಗೆ ಕಗ್ಗತ್ತಲಿನಲ್ಲಿ ಇಡಲಾಗಿತ್ತು ಅಂದರು. ಮುಂದುವರೆದು ಗಾಂಧೀಜಿ ಎಂಬ ಹುಸಿ ದೇವರ ಬೆದರಿಕೆಯೊಡ್ಡಿ ಚರಿತ್ರೆಯ ಕತ್ತಲು ಓಣಿಗೆ ನಮ್ಮನ್ನು ತಳ್ಳಲಾಗಿತ್ತು ಎಂದರು. ತಮ್ಮ ವಾದದ ಉದ್ದಕ್ಕೂ ಅವರು ಬಳಸಿದ ಬಿಸಿ ರಕ್ತ, ತಣ್ಣಗಿನ ರಕ್ತ ಇತ್ಯಾದಿ ಮಾತುಗಳು ಅವರ ಜಾಡನ್ನು ಸ್ಪಷ್ಟಪಡಿಸುತ್ತಿದ್ದವು. ಯುವರ್ ಆನರ್, ನಾಥೂರಾಮನ ಶವವು ಶವಪೆಟ್ಟಿಗೆಯಿಂದ ಎದ್ದು ಹೊರಬಂದಿತು ಎಂಬ ಹೆದರಿಕೆಯು ನನ್ನಿಂದ ತಕರಾರನ್ನು ತೆಗೆಸಿತು. ಆದರೆ ನನ್ನದು ತಪ್ಪು. ನನ್ನ ಮಿತ್ರರು ಮಾಡಿದ ನೈತಿಕ ಪ್ರಸ್ತಾಪವು ನನ್ನ ಮಿದುಳನ್ನು ತಿಳಿಗೊಳಿಸಿದೆ. ನ್ಯಾಯಾಲಯಗಳು, ವಿಚಾರಣೆಗಳು, ಫಾಸಿ ಶಿಕ್ಷೆಗಳು ಹಾಗೂ ಪೊಲೀಸರು ಮಾತ್ರವೇ ನಾಥೂರಾಮನನ್ನು ತಡೆಯಲಾರವು. ಅಸಮರ್ಥ ಅಸ್ತ್ರಗಳವು. ಶುದ್ಧ ನೈತಿಕತೆಯೊಂದೇ ನಾಥೂರಾಮನನ್ನು ಮೇಲೆದ್ದು ಬರದಂತೆ ತಡೆಯಬಲ್ಲ ಅಸ್ತ್ರ. ಅಹಿಂಸಾತ್ಮಕ ನೈತಿಕ ಚಳುವಳಿ ಮಾತ್ರ ಈ ದೇಶವನ್ನು ಮತೀಯ ಗಲಭೆಗಳಿಂದ ಪಾರು ಮಾಡಬಲ್ಲದು.
7: ನಾನು ಶವವಲ್ಲ, ನಾನೊಬ್ಬ ಜೀವಂತ ವ್ಯಕ್ತಿ.
2: ಆರ್ಡರ್, ಆರ್ಡರ್.
0: ನನ್ನ ಮಿತ್ರ ಗಾಂಧೀಜಿಯವರನ್ನು ಹುಸಿದೇವರು ಎಂದು ಕರೆದ. ಅವರನ್ನು ಹುಸಿಯಾಗಿಸಿದ್ದಾದರೂ ಯಾರು? ನಾವೇ ತಾನೆ. ಸ್ವಾತಂತ್ರ್ಯ ನಂತರದ ಭಾರತೀಯರು ತಾನೆ. ಗಾಂಧೀಜಿಯವರ ಬಲಿದಾನದ ನೈತಿಕ ಸಂಕೇತವನ್ನು ವ್ಯರ್ಥವಾಗಿ ಚೆಲ್ಲಿದೆವು ತಾನೆ.
6: ಗಾಂಧೀಜಿ ಬಲಿದಾನ ಮಾಡಲಿಲ್ಲ, ಬಲಿದಾನ ಮಾಡಿದವನು ನಾನು.
2: ಆರ್ಡರ್, ಆರ್ಡರ್.
0: ಜಾಗತೀಕರಣದ ಹೆಸರಿನಲ್ಲಿ ಹಾಗೂ ಆರ್ಥಿಕ ಪ್ರಗತಿಯ ಹೆಸರಿನಲ್ಲಿ ನಾವು ಆಸೆ ಬುರುಕರಾದೆವು. ರಾಷ್ಟ್ರೀಯ ಸಂಕೇತಗಳನ್ನು ಗಾಳಿಗೆ ತೂರಿದೆವು, ನೈತಿಕತೆಯನ್ನು ಗಾಳಿಗೆ ತೂರಿದೆವು. ಬಾಬರಿ ಮಸೀದಿ ಉರುಳಿ ಬಿದ್ದಿದೆ. ಭಾರತದ ಒಂದೊಂದು ನಗರವು ಹಿಂಸಾಚಾರಕ್ಕೆ ಬಲಿಯಾಗುತ್ತಾ ಇದೆ. ನ್ಯೂಯಾರ್ಕಿನ ಟ್ರೇಡ್ ಸೆಂಟರ್ ಉರುಳಿ ಬಿದ್ದಿದೆ. ಹಿಂಸಾಚಾರವನ್ನು ಮರುಹಿಂಸೆಯಿಂದ ಎದುರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಸೈನ್ಯವನ್ನು ಹರಿಬಿಟ್ಟಿದ್ದೇವೆ, ಆಯುಧಗಳನ್ನು ಹರಿಬಿಟ್ಟಿದ್ದೇವೆ.
6: ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿಯೇ ತೀರುತ್ತೇವೆ.
1: ದ್ವೇಷ ಅಸೂಯೆಗಳು ಕಾಂಗ್ರೆಸ್ ಸರ್ಕಾರಗಳ ಕೊಡುಗೆಯಲ್ಲವೇನು?
0: ಎಲ್ಲಾ ಸರ್ಕಾರಗಳ ಕೊಡುಗೆಯೂ ಹೌದು, ಎಲ್ಲಾ ಜನಾಂಗಗಳ ಕೊಡುಗೆಯೂ ಹೌದು. ಹಿಂದೂಗಳು, ಮುಸಲ್ಮಾನರು, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು ಯಾರೂ ಈ ಆಧುನಿಕ ಪಾಪದಿಂದ ಮುಕ್ತರಲ್ಲ.
1: ಥ್ಯಾಂಕ್ ಯು.
0: ಆದರೆ ಒಂದು ಮಾತನ್ನು ನೆನಪಿಡಿ, ನಮ್ಮ ದೇಶದಲ್ಲಿ ನಾವು ಹಿಂದೂಗಳು ಬಹುಸಂಖ್ಯಾತರು. ಬಹುಸಂಖ್ಯಾತರು ದಾರಿ ತಪ್ಪಿದರೆ ಆನೆಗೆ ಮದ ಬಂದಂತೆ. ಆನೆ ನಡೆದಾಡುವಾಗ ಇರುವೆಗಳ ಗೂಡಿಗೆ ನೋವಾಗುವ ಸಾಧ್ಯತೆ ಹೆಚ್ಚಿಗಿರುತ್ತದೆ ಎಂಬುದನ್ನು ಮರೆಯದಿರಿ.
6: ಮತ್ತದೇ ನಿರ್ವೀರ್ಯ ಮಾತುಗಳು. ಹಿಂದೂಗಳ ಸಂಖ್ಯೆ ಹಿಂದೂಸ್ತಾನದಲ್ಲಿಯೇ ಕುಸಿಯುತ್ತಿದೆ.
2: ಆರ್ಡರ್, ಆರ್ಡರ್.
6: ಪಾಕಿಸ್ತಾನವು ಇಸ್ಲಾಮಿನ ರಾಷ್ಟ್ರವಾಗಬಲ್ಲುದಾದರೆ, ಇಸ್ರಾಯೇಲ್ ಯಹೂದಿಗಳ ರಾಷ್ಟ್ರವಾಗಬಲ್ಲುದಾದರೆ, ಹಿಂದೂಸ್ತಾನವು ಹಿಂದೂ ರಾಷ್ಟ್ರ ಏಕಾಗಬಾರದು? ಮುಸಲ್ಮಾನರು ಹಿಂದೂ ಸಂಸ್ಕೃತಿಯನ್ನು ಏಕೆ ಒಪ್ಪಿಕೊಳ್ಳಬಾರದು?
0: ಯುವರ್ ಆನರ್, ದ್ವೇಷ ಮರೆತರೆ ಈತನ ಜಗತ್ತೇ ಕುಸಿದು ಬೀಳುತ್ತದೆ, ಒಳ್ಳಾಗುತ್ತದೆ.
6: ಸುಳ್ಳು, ನೀವೆಲ್ಲ ಸುಳ್ಳು ಹೇಳುತ್ತಿದ್ದೀರಿ.
2: ಆರ್ಡರ್, ಆರ್ಡರ್.
6: ನಿಮಗಾರಿಗೂ ಅಖಂಡ ಹಿಂದೂ ರಾಷ್ಟ್ರದ ಕಲ್ಪನೆ ಇಲ್ಲ.
1: ನೀವು ಉದ್ರೇಕಗೊಳ್ಳುತ್ತಿದ್ದೀರಿ.
0: ಮೂರ್ಖರು ನಾವು. ಹಿಂಸಾ ರಾಕ್ಷಸ ಇಂದಿಗೂ ಸತ್ತಿಲ್ಲ, ಸಾಯುವುದೂ ಇಲ್ಲ. ಆತ ಈಗಲೂ ಹೊಳೆಯುತ್ತಿದ್ದಾನೆ. ನಮ್ಮ ಯುವಕ ಯುವತಿಯರ ಕುತ್ತಿಗೆಯಲ್ಲಿ ಆತನ ಆಸೆ ಬುರುಕ ಹಲ್ಲುಗಳು ನಾಟಿವೆ. ಅಸಂಖ್ಯ ರಕ್ತದ ಗುರುತುಗಳು ಕಾಣಿಸಿಕೊಂಡಿವೆ. ಆದರೂ ನಾವು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಈ ಬಾರಿ ಆ ಹಿಂಸಾ ರಾಕ್ಷಸ ಕಪ್ಪು ಬಟ್ಟೆ ತೊಟ್ಟು ಬರಲಿಲ್ಲ, ಕಾವಿ ತೊಟ್ಟು ಬಂದಿದ್ದಾನೆ. ಪಾಕಿಸ್ತಾನದಲ್ಲಿ ಹಸಿರು ಬಟ್ಟೆ ತೊಟ್ಟು ಬಂದಿದ್ದಾನೆ. ಇಲ್ಲಿ ರಾಮನಾಮ ನುಡಿಯುತ್ತಾನೆ, ಅಲ್ಲಿ ಕುರಾನದ ಪಠನ ಮಾಡುತ್ತಾನೆ.
6: ಸುಳ್ಳು, ಎಲ್ಲವೂ ಸುಳ್ಳು, ನೀವು ಹೇಳುತ್ತಿರುವುದೆಲ್ಲವೂ ಸುಳ್ಳು. ಜೈ ಶ್ರೀರಾಮ, ಜೈ ಶ್ರೀರಾಮ.
8: ಅಯ್ಯೋ ಅಮ್ಮ, ಕಬಡ್ಡಿ ಕಬಡ್ಡಿ
0: ಗುಂಡು.
9: ಮಿಸ್, ಇದು ಅನ್ಯಾಯ. ಉಚ್ಚಾರಣೆ ಸರಿಯಿಲ್ಲ ಮಾತ್ರಕ್ಕೆ ರೋಲ್ ಸಿಗಬಾರ್ದಾ? ನಿನ್ನೆ ಕೂಡ ಅವರು ಸೀನ್ ಬೆಳೆಸ್ತಾ ಹೋದ್ರು, ಆದ್ರೂ ನೀವು ಸುಮ್ಮನೆ ಇದ್ದೀರಿ.
10: ಹಾಗೆಲ್ಲ ಸಣ್ಣತನ ತೋರಿಸಬಾರ್ದು.
11: ಸಣ್ಣತನ ಅಲ್ಲ ಮಿಸ್, ನಾವು ಸೀನ್ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ, ನಾವು ನಾಟಕ ಮಾಡ್ತೀವಿ.
10: ಎಂತ ಸೀನ್ ವರ್ಕ್?
9: ಗಾಂಧೀಜಿ ಅವರ ಹಿಂದ್ ಸ್ವರಾಜ್ ಮೇಡಮ್.
10: ಆದ್ರೆ ನಾನದನ್ ನಿಮಗ್ ಕೊಟ್ಟಿದ್ದು ಓದೋಕಂತ ಅಷ್ಟೇ.
9: ನಿಜ, ಆದ್ರೆ ಹಿಂದ್ ಸ್ವರಾಜ್ ಪುಸ್ತಕನೇ ಸೀನ್ ಇದ್ದ ಹಾಗಿದೆ ಮಿಸ್.
11: ಡೈಲಾಗ್ ರೂಪದಲ್ಲಿದೆ ಮಿಸ್, ಅದಕ್ಕೆ ಅಭ್ಯಾಸ ಮಾಡಿದೀವಿ.
10: ಬಹಳ ಒಳ್ಳೆ ಕೆಲಸ ಮಾಡಿದ್ರೆ.
9: ಆದ್ರೆ ಅವರು ಬೆಳೆಸಿರೋ ನಾಟಕದಲ್ಲಿ ಇದು ಹೊಂದೋದೇ ಇಲ್ಲ ಮಿಸ್. ಇಡೀ ನಾಟಕವೇ ಕೋರ್ಟ್ ರೂಮ್ ಡ್ರಾಮಾ ಆಗಿ ಬೆಳೀತಿದೆ. ಹೌದು ಮಿಸ್, ಅವರು ಇಡೀ ಪ್ರಾಜೆಕ್ಟ್ ಅನ್ನೇ ತಿರುಚಿದ್ದಾರೆ. ಗಾಂಧೀಜಿ ಚಿಕ್ಕವರಾಗ್ತಿದ್ದಾರೆ, ಲಾಯರ್ಗಳು ದೊಡ್ಡವರಾಗ್ತಿದ್ದಾರೆ, ಗೋಡ್ಸೆ ಬೆಳೀತಾ ಇದ್ದಾನೆ, ಹಿಂಸೆ ಆಕರ್ಷಕವಾಗ್ತಾ ಇದೆ, ಇಲ್ಲದ್ದೆಲ್ಲ ತುರುಕ್ತಾ ಇದ್ದಾರೆ ಮಿಸ್.
10: ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಬಿಡಿ, ನೀವೇನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ ಮಾಡ್ ತೋರ್ಸಿ.
11: ಹೌದಾ ಮಿಸ್, ಮಾಡೋಣ ಮಿಸ್.
10: ಮಿಕ್ಕವ್ರು ಬರ್ಲಿಕ್ಕೆ ಇನ್ನೂ 15 ನಿಮಿಷ ಇದೆ. ನಿಮ್ಮ ಸೀನ್ ವರ್ಕ್ ಸಿದ್ಧವಾಗಿದ್ರೆ ತೋರ್ಸಿ ನೋಡೋಣಂತೆ.
11: ಎಸ್ ಮಿಸ್, ಹಾಗೆ ಆಗ್ಲಿ ಮಿಸ್.
9: ನೀವು ಕೂಡಿ ಮಿಸ್, ಅವನು ಸಂಪಾದಕನ ರೋಲ್ ಮಾಡ್ತಾನೆ, ನಾನು ಸಂದರ್ಶಕಿಯ ರೋಲ್ ಮಾಡ್ತೀನಿ.
11: 4ನೇ ಅಧ್ಯಾಯದಿಂದ ಶುರು ಮಾಡ್ತೀವಿ ಮಿಸ್, ಸ್ವರಾಜ್ಯ ಅಂದರೆ ಏನು ಅನ್ನುವ ಚಾಪ್ಟರ್.
9: ಸಮಯ 1908. ಗಾಂಧೀಜಿ ಲಂಡನ್ ನಿಂದ ದಕ್ಷಿಣ ಆಫ್ರಿಕಾದ ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಆಗ ಬರೆದಿದ್ದು ಹಿಂದ್ ಸ್ವರಾಜ್.
10: ಗಾಂಧೀಜಿ ಈ ಪುಸ್ತಕವನ್ನ ಸಂಭಾಷಣೆ ರೂಪದಲ್ಲೇ ಯಾಕೆ ಬರೆದ್ರು ಅಂತ ಏನಾದ್ರೂ ಯೋಚನೆ ಮಾಡಿದ್ದೀರಾ?
9: ಹೆಚ್ಚು ಡ್ರಾಮಾಟಿಕ್ ಆಗಿರುತ್ತೆ ಅಂತ ಇರ್ಬೇಕು ಮಿಸ್.
10: ಹೌದು, ಆದ್ರೆ ಅದಕ್ಕಿಂತ ಗಾಢವಾದ ಕಾರಣ ಇತ್ತು.
11: ಏನದು ಹೇಳಿ ಮಿಸ್.
10: ಗಾಂಧೀಜಿಯವರು ಭಗವದ್ಗೀತೆಯಿಂದ ಪ್ರಭಾವಿತರಾಗಿದ್ರು.
11: ಅರೆ ಹೌದಲ್ವಾ, ಹೊಳೆದೇ ಇರಲಿಲ್ಲ. ಗೀತೆ ಕೂಡ ಸಂಭಾಷಣೆ ತಾನೆ.
10: ಆಗ ಒಂದ್ ಅರ್ಥದಲ್ಲಿ ಗಾಂಧೀಜಿ ಸಹ ಯುದ್ಧ ಭೂಮಿಯಲ್ಲಿದ್ರು. ದಕ್ಷಿಣ ಆಫ್ರಿಕಾದ ಭಾರತೀಯರ ಹಕ್ಕಿಗಾಗಿ ಹೋರಾಟ ನಡೆಸಿದ್ರು. ಅವರು ತನ್ನ ಪತ್ರಿಕೆಯನ್ನೇ ನೈತಿಕ ಆಯುಧ ಅಂತ ತಿಳಿದಿದ್ರು.
9: ಶುರು ಮಾಡೋಣವಾ ಮಿಸ್?
10: ಮಾಡಿ, ನಾನು ನೋಡ್ತಾ ಇದ್ದೀನಿ.
11: ಇಂಗ್ಲಿಷರನ್ನ ಯಾಕೆ ದೇಶ ಬಿಟ್ಟು ಓಡಿಸಬೇಕು ಹೇಳು.
9: ಯಾಕೆಂದ್ರೆ ಅವರ ಆಡಳಿತದಿಂದ ದೇಶ ದಿವಾಳಿ ಎದ್ದಿದೆ. ನಮ್ಮ ಹಣ ಕೊಳ್ಳ ಹೊಡಿತಿದ್ದಾರೆ ಅವರು. ಸರ್ಕಾರದ ದೊಡ್ಡ ಹುದ್ದೆಗಳೆಲ್ಲ ಅವರಿಗೆ ಆಗಿದೆ. ನಮ್ಮನ್ನ ಗುಲಾಮಗಿರಿಯಲ್ಲಿಟ್ಟಿದ್ದಾರೆ. ಅವರ ಗರ್ವ ಅತಿಯಾಗಿದೆ.
12: ಹಣ ಕೊಳ್ಳೆ ಹೊಡೆಯದಿದ್ದರೆ, ನಿಗರ್ವಿಗಳಾದರೆ, ದೊಡ್ಡ ಹುದ್ದೆಗಳನ್ನು ಹಂಚಿಕೊಂಡರೆ ಆಗ
13: ಆ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಹುಲಿ ಯಾವತ್ತಾದ್ರೂ ಹುಟ್ಟುಗುಣ ಬದಲಾಯಿಸುತ್ತಾ?
12: ಸ್ವಯಂ ಅಧಿಕಾರದ ಹಕ್ಕನ್ನು ನೀಡಿದರು ಅಂತ ಇಟ್ಕೋ. ಕೆನಡಾ ದಕ್ಷಿಣ ಆಫ್ರಿಕಾಗಳ ತರಹ ನಮ್ಮನ್ನು ಪರಿಗಣಿಸಿದರು ಅಂತ ಇಟ್ಕೋ. ಆಗ
13: ನಮ್ಮದೇ ನೌಕಾಬಲ, ನಮ್ಮದೇ ಸೈನ್ಯ, ಒಟ್ಟಾರೆಯಾಗಿ ನಮ್ಮ ಹಿರಿಮೆ ಸಾಧ್ಯವಾದರೆ ಯಾಕಾಗಬಾರದು?
12: ನಿನಗೆ ಇಂಗ್ಲಿಷ್ ಆಡಳಿತ ಬೇಕು, ಇಂಗ್ಲಿಷರು ಬೇಡ, ಹುಲಿಯ ಗುಣ ಬೇಕು, ಮೈ ಮೇಲಿನ ಪಟ್ಟೆಗಳು ಬೇಡ. ಹೌದು ತಾನೆ, ಅಂತಹ ವ್ಯವಸ್ಥೆನ ಹಿಂದೂಸ್ತಾನ ಅನ್ನೋದಕ್ಕಿಂತ ಇಂಗ್ಲಿಸ್ತಾನ ಅನ್ನಬಹುದೋ ಏನೋ. ನಾನು ಬಯಸುವ ಸ್ವರಾಜ್ಯ ಅದಲ್ಲ.
13: ಏನು ಈಗ ಹೇಳ್ತೀರಿ? ಪ್ರಜಾಸತಿಯ ತೌರುಮನೆ ಅಂತಾರೆ ಇಂಗ್ಲೆಂಡ್ನ. ಸ್ಪೆನ್ಸರ್, ಮಿಲ್ಸ್, ಇಂಗ್ಲಿಷ್ ಪಾರ್ಲಿಮೆಂಟ್ ಎಲ್ಲ ಇರೋದು ಅಲ್ಲಿ. ಪಾರ್ಲಿಮೆಂಟುಗಳ ಮಹಾಮತೆ ಅನ್ಸ್ಕೊಂಡಿರೋ ಇಂಗ್ಲಿಷಿನ ಮಾದರಿ ನಮ್ಮ ದೇಶಕ್ಕೆ ಬೇಡವಾ?
12: ಇಂಗ್ಲೆಂಡಿನ ಸ್ಥಿತಿ ಚಿಂತಾಜನಕವಾಗಿದೆ. ಪಾರ್ಲಿಮೆಂಟುಗಳ ಮಹಾಮಾತೆ ಅಂತ ನೀನು ಕರೆದ ಸಂಸ್ಥೆ ನನ್ನ ಪ್ರಕಾರ ಒಬ್ಬ ಬಂಜೆ ಇದ್ದ ಹಾಗೆ, ಅಥವಾ ಬೆಲೆವೆಣ್ಣಿನ ಹಾಗೆ.
13: ಛೇ, ಎಂತ ಮಾತಾಡ್ತೀರಿ?
12: ಬಹಳ ಕೆಟ್ಟ ಪದ ಬಳಸಿದೆ ನಿಜ, ದುರದೃಷ್ಟವಶಾತ್ ಅದು ಸೂಕ್ತವಾದ ಪದ. ಇಂಗ್ಲೆಂಡಿನ ಪಾರ್ಲಿಮೆಂಟ್ ಸ್ವಂತ ಇಚ್ಛಾಶಕ್ತಿಯಿಂದ, ಅಂದರೆ ಹೊರಗಿನ ಪ್ರತಿಭಟನೆ ಇಲ್ಲದೆ ಒಂದೂ ಒಳ್ಳೆ ಕೆಲಸ ಮಾಡಿಲ್ಲ. ಇನ್ನೂ ಬೆಲೆವೆಣ್ಣಿನ ಹಾಗೆ, ಯಾಕೆಂದರೆ ಅಧಿಕಾರ ನಡೆಸುವ ಮಂತ್ರಿ ಮಹೋದಯರು ಆಗಾಗ ಬದಲಾಗ್ತಿರ್ತಾರೆ. ಇವತ್ತು ಮಿಸ್ಟರ್ ಆಸ್ಮಿತ್ ಬರ್ತಾನೆ, ನಾಳೆ ಮಿಸ್ಟರ್ ಬೇಲ್ಫೋರ್ತ್ ಬರ್ತಾನೆ.
13: ಕೊಂಕು ಮಾತಾಡ್ತಿದ್ದೀರಿ ನೀವು.
12: ಹಾಗಂದುಕೊಂಡಿದ್ದೀಯ ಅಷ್ಟೇ. ಪಾರ್ಲಿಮೆಂಟ್ ಸದಸ್ಯರುಗಳ ಬಗ್ಗೆ ಇಂಗ್ಲೆಂಡಿನಲ್ಲಿರುವ ಜನಪ್ರಿಯ ನಂಬಿಕೆ ಏನು ಅಂತ ಗೊತ್ತೇನು? ಸ್ವಾರ್ಥಿಗಳು ಸಮಯ ಸಾಧಕರು ಅಂತ ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ತಾರೆ ಅಷ್ಟೇ. ಹೆದರಿಕೆ, ಹೆದರಿಕೆ ಅಲ್ಲಿನ ಚಾಲಕ ಶಕ್ತಿ. ಇವತ್ತು ಮಾಡಿದ್ದನ್ನ ನಾಳೆ ಮುರಿತಾರೆ. ಮಹತ್ವದ ಚರ್ಚೆಗಳ ಸಂದರ್ಭದಲ್ಲಿ ಗೊರಕೆ ಹೊಡಿತಾರೆ, ಇಲ್ಲ ಕಿವಿತೂತು ಬೀಳೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ. ಕಾರ್ಲೆಲ್ ಏನಂದಿದ್ದ ಗೊತ್ತೇನು? ಪಾರ್ಲಿಮೆಂಟ್ ಅನ್ನೋದು ವಿಶ್ವವಿಖ್ಯಾತವಾದ ಒಂದು ತಲೆಹರಟೆ ಅಂದಿದ್ದ ಅವನು.
13: ಮತ್ಯಾರೋ ಮಗು ಅಂದಿದ್ರಲ್ವಾ?
12: ಹೌದು, 700 ವರ್ಷಗಳ ನಂತರವೂ ಬೆಟ್ಟು ಚೀಪುತ್ತಲೇ ಉಳಿದಿದೆ ಇಂಗ್ಲೆಂಡಿನ ಈ ಕೂಸು.
13: ಇಂಗ್ಲಿಷ್ ಜನತೆಯ ಬಗ್ಗೆ ಏನಂತೀರಿ ಅವರಾದರೂ?
12: ಊಹೂ, ಅಲ್ಲಿನ ಮತದಾರನಿಗೆ ಪತ್ರಿಕೆ ಅಂದರೆ ಬೈಬಲ್ ಇದ್ದ ಹಾಗೆ. ಇನ್ನೂ ಪತ್ರಿಕೆಗಳು, ಅವು ಮತ್ತೆ ಮತ್ತೆ ಅಭಿಪ್ರಾಯ ಬದಲಿಸ್ತಾ ಇರುತ್ತವೆ. ಶುದ್ಧ ಅಪ್ರಾಮಾಣಿಕ ಸಂಸ್ಥೆಗಳು.
13: ಇಂಗ್ಲೆಂಡಿನ ಸ್ಥಿತಿಗೆ ಯಾರು ಕಾರಣ ಅಂತೀರಿ ಹಾಗಿದ್ರೆ?
12: ಜನತೆ ಅಂತೂ ಅಲ್ಲ, ಯಂತ್ರ ನಾಗರಿಕತೆ ಕಾರಣ. ಹೆಸರಿಗೆ ನಾಗರಿಕತೆ ಅಷ್ಟೇ. ಯಂತ್ರ ನಾಗರಿಕತೆ ಅನ್ನೋ ದೈತ್ಯನ ಕಾಲಿಗೆ ಸಿಕ್ಕು ಯುರೋಪಿನ ದೇಶಗಳು ಇನ್ನು ಪಾತಾಳಕ್ಕೆ ಇಳಿತಿವೆ.
13: ತೀರ ಸ್ಥೂಲವಾಗಿ ಮಾತಾಡ್ತಿದ್ದೀರಾ ನೀವು?
12: ಯಂತ್ರ ನಾಗರಿಕತೆಯ ವ್ಯಾಮೋಹ ಅನ್ನೋದು ಕನಸಿನ ಹಾಗೆ. ಆದರೆ ಅದರ ಪರವಾಗಿ ವಕೀಲಿ ಮಾಡೋರಿಗೆ ಮಾತ್ರ ಕನಸೇ ನನಸು ಅಂತ ಭ್ರಮೆ. ಹಾಗಂತ ಯಂತ್ರ ನಾಗರಿಕತೆಯ ವಕೀಲರುಗಳಲ್ಲಿ ಪ್ರಚಂಡ ಬುದ್ಧಿವಂತರಿದ್ದಾರೆ, ಒಳ್ಳೆಯವರೂ ಇದ್ದಾರೆ.
13: ನಿರ್ದಿಷ್ಟವಾಗಿ ಮಾತನಾಡಿ ಪ್ಲೀಸ್.
12: ಐಹಿಕ ಸುಖ ಹಾಗೂ ಸಂಪತ್ತು ಬದುಕಿನ ಅಂತಿಮ ಸತ್ಯ ಅಂತ ತಿಳಿದಿದ್ದಾರೆ ಅವರು. ಮೊದಲು ನೇಗಿಲಿನಿಂದ ಉಳ್ತಾ ಇದ್ದೆವು, ಈಗ ಯಂತ್ರಗಳಿಂದ ಉಳ್ತಾರೆ. ಭಾರಿ ಭಾರಿ ಜಮೀನನ್ನ ಒಂದೇ ಸಲಕ್ಕೆ ಉಳ್ತಾರೆ. ಮೊದಲು ಕೆಲವರು ಮಾತ್ರ ಗ್ರಂಥ ರಚಿಸುತ್ತಿದ್ದರು, ಈಗ ಯಾರು ಬೇಕಾದರೂ ಏನು ಬೇಕಾದರೂ ಬರೆದು ಪ್ರಿಂಟ್ ಹಾಕಿಸಿ ವಿಷಬೀಜ ಬಿತ್ತಾರೆ. ಮೊದಲು ಚಕ್ಕಡಿಯಲ್ಲಿ ಹೋಗ್ತಾ ಇದ್ವಿ, ಈಗ ಗಾಳಿಲಿ ಹೋಗ್ತೀವಿ. ಇದು ನಾಗರಿಕತೆನಾ? ಯಾರು ಕೈಕಾಲು ಬಳಸಬೇಕಿಲ್ಲ, ಗುಂಡಿ ಒತ್ತಿದರೆ ಸಾಕು, ಊಟ ಬಂದು ಬೀಳತ್ತೆ, ಬಟ್ಟೆ ಬಂದು ಬೀಳುತ್ತೆ, ಪೇಪರ್ ಬಂದು ಬೀಳುತ್ತೆ, ಮತ್ತೊಂದು ಗುಂಡಿ ಒತ್ತಿದರೆ ಗಾಡಿ ಸಿದ್ಧವಾಗಿ ನಿಂತಿರುತ್ತೆ. ಇದು ನಾಗರಿಕತೆನಾ? ಇನ್ನೂ ಯುದ್ಧಗಳು. ಮೊದಲೆಲ್ಲಾ ಜನ ಬಡಿದಾಡಿದರೆ ಕನಿಷ್ಠ ಪಕ್ಷ ದೈಹಿಕ ಶಕ್ತಿಯ ತುಲನೆಯಾದರೂ ಆಗ್ತಿತ್ತು. ಈಗ ಎಲ್ಲೋ ಕೂತುಕೊಂಡು ಎಲ್ಲಿಂದಲೋ ಗುಂಡಿ ಒತ್ತಿ ಸಾವಿರ ಸಾವಿರ ಜನರನ್ನ ಸಾಯಿಸಿ ಬಿಡಬಹುದು. ಇದು ನಾಗರಿಕತೆನ? ಮೊದಲು ಮನುಷ್ಯನ್ನ ಬಲವಂತದಿಂದ ಗುಲಾಮರನ್ನ ಮಾಡ್ತಿದ್ವಿ, ಈಗ ದುಡ್ಡಿನಾಸೆಗೆ ನಾವೇ ಸಂತೋಷದಿಂದ ಗುಲಾಮರಾಗ್ತೀವಿ. ಇದು ನಾಗರಿಕತೆನ? ಕಾಯಿಲೆಗಳನ್ನ ನೋಡು, ಕನಸಿನಲ್ಲಾದರೂ ಯೋಚಿಸಿದ್ಯಾ ಇಷ್ಟೆಲ್ಲ ಕಾಯಿಲೆಗಳು ಇದಾವೆ ಅಂತ? ಅದಕ್ಕೆ ಸರಿಸರಿಯಾಗಿ ಡಾಕ್ಟರುಗಳು, ಆಸ್ಪತ್ರೆಗಳು, ದುಡ್ಡು, ಮನುಷ್ಯನ ಆರೋಗ್ಯ ಮಾತ್ರ ಸೊನ್ನೆ. ಇದು ನಾಗರಿಕತೆನಾ?
2: ಸ್ವಲ್ಪ ನಿಲ್ಲಿಸ್ತೀರಾ?
9: ಯಾಕೆ ಮಿಸ್, ತಪ್ಪಾಯ್ತ ಮಿಸ್?
2: ಇಲ್ಲ ಇಲ್ಲ, ಚೆನ್ನಾಗಿ ಮಾಡಿದಿರಿ, ಸ್ವಲ್ಪ ಜಾಸ್ತಿ ಚೆನ್ನಾಗೇ ಮಾಡಿದಿರಿ ಅಷ್ಟೇ.
11: ಅರ್ಥವಾಗಲಿಲ್ಲ ಮಿಸ್.
2: ಗಾಬರಿ ಆಗ್ಬೇಡಿ, ಇಲ್ಲಿ ತನಕ ನೀವು ಮಾಡಿದ ಸೀನಿನ ಚರ್ಚೆ ಮಾಡೋಣ ಅನ್ಸಿ ತಡದೆ ಅಷ್ಟೇ. ನೀವು ಮಾಡುತ್ತಿರುವ ಸೀನ್ ವರ್ಕ್ ನಲ್ಲಿ ಗಾಂಧೀಜಿಯವರ ಬಗ್ಗೆ ಏನ್ ಚಿತ್ರ ಮೂಡುತ್ತೆ ಹೇಳಿ, ಯಾರಾದ್ರೂ ಹೇಳ್ತೀರಾ?
5: ನನಗನ್ನಿಸಿದ್ದು ಗಾಂಧೀಜಿ ಆಧುನಿಕತೆಯ ವಿರೋಧಿ ಅಂತ.
11: ಯಂತ್ರ ವಿರೋಧಿ ಅಂತಲೂ ಅನಿಸಿತು.
2: ಹೌದಾ?
9: ಇವೆಲ್ಲ ಅವರದ್ದೇ ಮಾತು ಮಿಸ್.
2: ಗಾಬರಿ ಆಗ್ಬೇಡಿ, ಅಂತರಂಗದ ಸಂಗತಿ ಹೇಳಿ ಅಲ್ವಾ.
11: ಅವರ ಕ್ರಿಟಿಕ್ಸ್ ಹೇಳಿದ್ದನ್ನ ನೆನಪು ಮಾಡಿಕೊಡ್ತಾ ಇದ್ದೀರಿ. ವೆಸ್ಟರ್ನ್ ಕ್ರಿಟಿಕ್ಸ್, ಮಿಸ್ಟರ್ ಕೋಲ್, ಪ್ರೊಫೆಸರ್ ಸ್ಯಾಡಿ.
2: ಅದು ಹೌದು, ಅದನ್ನು ಹೇಳಿ. ಉತ್ತರ ರೂಪದಲ್ಲಿ ಗಾಂಧೀಜಿ ಏನ್ ಹೇಳಿದ್ರು ಅದನ್ನು ಹೇಳಿ.
9: ಹೇಳ ಮಿಸ್, ಅದನ್ನು ಅಭ್ಯಾಸ ಮಾಡಿದ್ದೀವಿ.
2: ಪರವಾಗಿಲ್ವಾ?
8: ಖಂಡಿತ, ಇಂಟ್ರೆಸ್ಟಿಂಗ್ ಆಗಿದೆ.
2: ಹಾಗಾದ್ರೆ ಆಯ್ತು, ಹೇಳಿ.
9: ಫಾರ್ ಎಕ್ಸಾಂಪಲ್, ಮಿಸ್ಟರ್ ಮಿಡ್ಲಟನ್ ಮುರ್ರೆ ಹೀಗೆ ಹೇಳ್ತಾರೆ, ತನ್ನ ಆದರ್ಶದ ಆತುರದಲ್ಲಿ ಗಾಂಧೀಜಿ ಚರಕ ಕೂಡ ಒಂದು ಯಂತ್ರ ಅನ್ನೋ ಸಂಗತಿನ ಮರೆತು ಬಿಡ್ತಾರೆ ಅಂತಾರೆ. ಹಾಗಿದ್ರೆ ಚರಕವನ್ನ ಬಹಿಷ್ಕರಿಸಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ.
11: ಪ್ರೊಫೆಸರ್ ಬರ್ನ್ಸ್ ಗಾಂಧೀಜಿ ಅವರನ್ನ ಟೀಕೆ ಮಾಡ್ತಾ, ಯಾವುದೇ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಬಹುದು, ದುರ್ಬಳಕೆಯ ನೈತಿಕ ಜವಾಬ್ದಾರಿ ಯಂತ್ರಗಳನ್ನು ಬಳಕೆ ಮಾಡುವ ಮನುಷ್ಯನದ್ದೇ ಹೊರತು ಯಂತ್ರದ್ದಲ್ಲ ಅಂತಾರೆ.
9: 1928 ದೆಹಲಿಯಲ್ಲಿ ನಡೆದ ಒಂದು ಇಂಟರ್ವ್ಯೂನಲ್ಲಿ ಗಾಂಧೀಜಿ ಈ ಎಲ್ಲಾ ವಿಷಯಗಳನ್ನ ಚರ್ಚಿಸಿದ್ದಾರೆ. 1928 ಗಾಂಧೀಜಿಯವರನ್ನ ಇಂಟರ್ವ್ಯೂ ಮಾಡಿದ ಯುರೋಪಿನ ಸಂದರ್ಶಕಿಯಾಗಿ ನಾನು ಪ್ರಶ್ನೆ ಮಾಡ್ತೇನೆ, ಇವನು ಗಾಂಧೀಜಿಯಾಗಿ ಉತ್ತರ ಕೊಡ್ತಾನೆ. ಮಿಸ್ಟರ್ ಗ್ಯಾಂಡಿ, ನೀವು ಯಂತ್ರಗಳ ವಿರೋಧಿ ಏನು?
11: ಅದು ಹೇಗೆ ಸಾಧ್ಯ? ನನ್ನ ದೇಹವು ಕೂಡ ಸಂಕೀರ್ಣವಾದ ಒಂದು ಯಂತ್ರವೇ ತಾನೆ. ಈ ಚರಕು ಒಂದು ಯಂತ್ರವೇ, ಹಲ್ಲಿನ ಕಸ ತೆಗೆಯುವ ಈ ಕಡ್ಡಿಯೂ ಒಂದು ಯಂತ್ರವೇ. ಯಂತ್ರದ ಹುಚ್ಚಿಗೆ ಬೀಳುವುದು ತಪ್ಪು ಒಂದೇ ಅಷ್ಟೇ. ಯಂತ್ರ ದುಡಿಮೆ ಉಳಿಸುತ್ತೆ ಅಂತ ಹೇಳ್ತೀವಿ,

0: ದುಡಿಮೆ ಕಡಿಮೆ ಮಾಡಬೇಕು ಅನ್ನುವ ಉದಾತ್ತ ಧ್ಯೇಯ ಅಲ್ಲ, ಹೆಚ್ಚು ಲಾಭ ಮಾಡಬೇಕು ಅನ್ನುವ ದುರಾಶೆ ಅಷ್ಟೇ.
1: ದಯಮಾಡಿ ವಿವರಿಸ್ತೀರಾ?
0: ಯಂತ್ರಗಳನ್ನ ಸಾರಾಸಗಟು ತಿರಸ್ಕಾರ ಮಾಡು ಅಂತ ನಾನು ಹೇಳ್ತಾ ಇಲ್ಲ, ಜಾಣ ವ್ಯತ್ಯಯ ಮಾಡು ಅಂತ ಹೇಳ್ತಾ ಇದ್ದೀನಿ.
1: ಹೇಗೆ ವ್ಯತ್ಯಾಸ ಮಾಡ್ತೀರಿ?
0: ಉದಾಹರಣೆಗೆ ಈ ಸಿಂಗರ್ ಹೊಲಿಗೆ ಯಂತ್ರವನ್ನೇ ತಗೋ, ಅದು ಒಂದು ಉಪಕಾರಿ ಯಂತ್ರ ಅಂತೇನೆ ನಾನು.
1: ಗಾಂಧೀಜಿ, ಹೊಲಿಗೆ ಯಂತ್ರ ಮಾಡ್ಲಿಕ್ಕಾದ್ರೂ ಕಾರ್ಖಾನೆಗಳು ಬೇಕು ತಾನೆ, ಯಂತ್ರ ಸ್ಥಾವರ ಬೇಕು ತಾನೆ?
0: ನಿಜ, ಅಷ್ಟರ ಮಟ್ಟಿಗೆ ನಾನು ಸಮಾಜವಾದಿನೇ ಹೌದು. ಎಲ್ಲೆಲ್ಲಿ ಯಂತ್ರಸ್ಥಾವರ ಅನಿವಾರ್ಯವೋ ಅಲ್ಲೆಲ್ಲ ಅವುಗಳನ್ನ ರಾಷ್ಟ್ರೀಕರಣ ಮಾಡಬೇಕು, ಯಂತ್ರಗಳು ಲಾಭ ಬಡುಕರ ಕೈಗೆ ಸಿಕ್ಕದ ಹಾಗೆ ಮಾಡಬೇಕು ಅಂತೀನಿ ನಾನು.
2: ಮಿಸ್, ಇವನು ಡೈಲಾಗ್ ಸೇರಿಸ್ತಿದ್ದಾನೆ, ಸಮಾಜವಾದ ರಾಷ್ಟ್ರೀಕರಣ ಅಂತ. ತನಗೆ ಸರಿ ಕಂಡದ್ದನ್ನೆಲ್ಲ ಗಾಂಧೀಜಿ ಬಾಯಿಗೆ ತುರುಕ್ತಿದ್ದಾನೆ, ಇವನು ಲೆಫ್ಟಿಸ್ಟ್.
3: ಅಲ್ಲದೆ ಗಾಂಧೀಜಿ ಬಿರ್ಲಾನ ಸ್ನೇಹಿತರು ತಾನೆ?
0: ಅವರನ್ನೇ ಕೇಳಿ, ನಾನು ಡೈಲಾಗ್ ಸೇರಿಸ್ತಿದ್ದೀನಾ ಅಂತ.
4: ಇಲ್ಲ ಮಾರಯ್ಯ, ಸೇರಿಸ್ತಾ ಇಲ್ಲ, ಅದು ಗಾಂಧೀಜಿಯವರದ್ದೇ ಮಾತು. ಈಗ ಹೊಲಿಗೆ ಯಂತ್ರಕ್ಕೆ ಹಿಂದಿರುಗಿ ಬನ್ನಿ.
1: ಗಾಂಧೀಜಿ, ಈಗ ತಾನೇ ನೀವು ಸಿಂಗರ್ ಹೊಲಿಗೆ ಯಂತ್ರಕ್ಕೆ ವಿನಾಯಿತಿ ಕೊಟ್ಟಿರಿ, ಹಾಗಿದ್ರೆ ವಿನಾಯಿತಿಗಳ ಸರಮಾಲೆ ಎಲ್ಲಿಗೆ ನಿಲ್ಲುತ್ತೆ ಹೇಳಿ? ವಿನಾಯಿತಿಗಳ ಮಿತಿ ಯಾವುದು?
0: ಮಾನವನ ಒಳಿತು, ಮಾನವನ ಘನತೆಗೆ ಕುಂದು ಬಂದಾಗ ಯಂತ್ರ ಮಿತಿ ಮೀರಿತು ಅಂತ ತಿಳಿ. ಯಂತ್ರಗಳು ಮನುಷ್ಯನನ್ನ ತನ್ನ ಅಡಿಯಾಳಾಗಿಸಿಕೊಳ್ಳಲಿಕ್ಕೆ ಬಿಡಬಾರದು ಅಷ್ಟೇ.
1: ಸೈಕಲ್ ಬಗ್ಗೆ ಏನಂತೀರಿ? ಕಾರಿನ ಬಗ್ಗೆ ಏನಂತೀರಿ?
0: ಕಾರು ಬೇಡ, ಕಾರಿನ ವೇಗದಲ್ಲಿ ಪ್ರಯಾಣ ಮಾಡೋದು ಮನುಷ್ಯನ ಮೂಲಭೂತ ಅಗತ್ಯ ಅಲ್ಲ.
1: ಹಾಗಾದ್ರೆ ಯಾವುದು ಮೂಲಭೂತ ಅಗತ್ಯ ನಿಮ್ಮ ಪ್ರಕಾರ?
0: ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿ ಬಂದರೆ ಈ ದೇಹವನ್ನೂ ಸಹ ತಿರಸ್ಕರಿಸುತ್ತೇವೆ, ಹಾಗೆಯೇ ಯಂತ್ರಗಳೂ ಸಹ. ಅಂದರೇನು? ಹೇಗೆ ಆತ್ಮಕ್ಕೆ ದೇಹ ಅನಿವಾರ್ಯವೋ ಹಾಗೆಯೇ ಕೆಲವೊಂದು ಯಂತ್ರಗಳು ಸಮಾಜಕ್ಕೆ ಅನಿವಾರ್ಯ.
5: ಕ್ಷಮಿಸಿ ಮಿಸ್, ನಾನು ಮಧ್ಯೆ ಬಾಯಿ ಹಾಕಬಹುದಾ?
4: ಕೇಳು.
5: ನಾನಾಗಿ ಅಲ್ಲ, ಗೋಡ್ಸೆಯಾಗಿ.
4: ಓಹ್, ಆಗ್ಲಿ, ಏನೀಗ?
5: ಗಾಂಧೀಜಿ, ಪರಕೀಯ ನಾಗರಿಕತೆಗಳ ಬಗೆಗಿನ ನಿಮ್ಮ ಟೀಕೆ ನನ್ನದೂ ಹೌದು.
0: ನಾನು ಪರಕೀಯ ನಾಗರಿಕತೆ ಅನ್ನಲಿಲ್ಲ, ಆದರೂ ನೀನು ಹೇಳಿದ್ದು ಅರ್ಥವಾಯಿತು, ಮುಂದುವರೆಸು.
5: ನಾನು ಸಹ ಆ ಕಾಳಜಿಯಿಂದಲೇ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದೆ, ಆದರೆ ಬೇಗ ಹೊರಗೆ ಬಂದೆ, ಯಾಕಂದರೆ ನೀವು ಮುಸಲ್ಮಾನರನ್ನು ಓಲೈಸತೊಡಗಿದಿರಿ.
0: ಖಿಲಾಫತ್ ಆಂದೋಲನದ ಬಗ್ಗೆ ಹೇಳುತ್ತಿದ್ದೀಯೇನು?
5: ಖಿಲಾಫತ್ತೂ ಹೌದು, ನಂತರವೂ ಹೌದು.
0: ಮತ್ತೆ ಹೇಗೆ ಸಾಮ್ರಾಜ್ಯಶಾಹಿಯ ವಿರುದ್ಧ ಜನಗಳನ್ನ ಸಂಘಟಿಸಬೇಕಿತ್ತು ಹೇಳು?
5: ಹಿಂದೂ ಹಿತ ಬಲಿಕೊಟ್ಟಂತೂ ಅಲ್ಲವಲ್ಲ.
0: ನೀನು ಹಿಂದೂ ಹಿತ ಅಂತೀಯ, ಜಿನ್ನಾ ಮುಸ್ಲಿಂ ಹಿತ ಅಂತಾರೆ, ಅಂಬೇಡ್ಕರ್ ದಲಿತ ಹಿತ ಅಂತಾರೆ, ಅವರವರು ಅವರವರ ಹಿತ ನೋಡಿಕೊಂಡರೆ ಜನರ ಹಿತ ಯಾರು ನೋಡಿಕೊಳ್ಳುವುದು? ಸಾಮ್ರಾಜ್ಯಶಾಹಿಯ ವಿರುದ್ಧ ಜನರನ್ನು ಸಂಘಟಿಸೋದಾದರೂ ಹೇಗೆ? ಇಲ್ಲ, ನಿನ್ನ ವಿಚಾರಗಳು ವಿಘಟಿಸುತ್ತೆ, ಕ್ರೌರ್ಯಕ್ಕೆ ದಾರಿ ಮಾಡುತ್ತೆ. ಕ್ರೌರ್ಯ ಸಾಮ್ರಾಜ್ಯಶಾಹಿ ಹಿತ ಬಿಟ್ಟು ಬೇರೆ ಯಾವ ಹಿತವನ್ನೂ ಕಾಯಲಾರದು.
5: ತಪ್ಪು, ಚಂಚಲತೆ ನಮ್ಮನ್ನು ತಡೆಯುತ್ತೆ, ಅರ್ಜುನನಿಗಾದ ಹಾಗೆ ಸ್ಮಶಾನ ವೈರಾಗ್ಯ ಮುತ್ತಿಕೊಳ್ಳುತ್ತೆ. ಬಿಗಿ ನಿರ್ಧಾರ ತೆಗೆದುಕೊಂಡು ಮುಂದುವರಿಯಬೇಕು, ಕೊಲ್ಲಬೇಕಾಗಿ ಬಂದರೆ ನಿರ್ದಾಕ್ಷಿಣ್ಯವಾಗಿ ಕೊಳ್ಳಬೇಕು. ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಇದನ್ನೇ ತಾನೇ?
0: ಮಹಾಭಾರತವನ್ನು ನೀನು ತಪ್ಪಾಗಿ ನೋಡ್ತಾ ಇದ್ದೀಯ, ವಾಸ್ತವ ಸಂಗತಿಗಳ ಸರಣಿ ಅಲ್ಲ ಮಹಾಭಾರತ, ಗೀತೆಯನ್ನೂ ಸಹ ತಪ್ಪಾಗಿ ಅರ್ಥೈಸ್ತಿದ್ದೀಯ. ಮಹಾಭಾರತದಲ್ಲಿ ಬರೋ ಯುದ್ಧ ವಾಸ್ತವಿಕ ಯುದ್ಧ ಅಲ್ಲ, ಅದೊಂದು ಧರ್ಮಯುದ್ಧ.
5: ನಾನು ಧರ್ಮಯುದ್ಧದ ಮಾತೇ ಆಡ್ತಿರೋದು.
0: ಇಲ್ಲ, ನೀನು ಧರ್ಮದ ಮಾತು ಆಡ್ತಾ ಇಲ್ಲ. ಗೀತೆಯ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಸಮಚಿತ್ತದ ಬಗ್ಗೆ ಮಾತಾಡ್ತಾನೆ, ನಿಷ್ಕಾಮ ಕರ್ಮದ ಬಗ್ಗೆ ಮಾತಾಡ್ತಾನೆ, ನಮ್ಮೆಲ್ಲ ಕಾಮನೆಗಳನ್ನ ಕೊಂದು ನಂತರ ಕರ್ಮ ಮಾಡಬೇಕು ಅಂತಾನೆ.
5: ನಿಮ್ಮನ್ನ ಕೊಂದ ಕರ್ಮವನ್ನು ಏನನ್ನುತ್ತೀರಿ ಹಾಗಾದರೆ? ಅದು ನಿಷ್ಕಾಮ ಕರ್ಮವಾಗಿತ್ತೆ?
0: ನೀನೇ ಹೇಳಬೇಕು.
5: ಅದೊಂದು ಪವಿತ್ರ ಕರ್ತವ್ಯವಾಗಿತ್ತು.
0: ಕೊಲ್ಲುವಾಗ ಕಾಮನೆಗಳಿಂದ ಮುಕ್ತನಾಗಿದ್ದರೆ ಹೌದು.
5: ನಿಮ್ಮ ಪ್ರಕಾರ ನಾನು ಪಾಪಿ ಹಾಗಾದರೆ?
0: ನಿನ್ನನ್ನು ಪಾಪಿ ಅಂತ ಕರೆಯುವ ಅವಕಾಶ ಎಲ್ಲಿತ್ತು ನನಗೆ? ಒಂದೊಮ್ಮೆ ಇದ್ದಿದ್ದರೆ ನಿನ್ನನ್ನು ಕ್ಷಮಿಸು ಅಂತ ಜನರ ಹತ್ತಿರ ಕೇಳುತ್ತಿದ್ದೆ ನಾನು.
5: ಇದು ಅಸಹಜ, ನೀವು ಅಸಹಜ.
0: ನಿಜ, ಅಹಿಂಸೆ ಅಸಹಜ, ಹಿಂಸೆಯೇ ಸಹಜ.
5: ಹಾಗಿದ್ದರೆ ನನ್ನ ಮಾತು ಒಪ್ತೀರಿ?
0: ಒಪ್ಪಲಿಕ್ಕೇನಿದೆ? ಹಿಂಸೆ ಅಹಿಂಸೆಗಳ ನಡುವೆ ಅಥವಾ ನಾಗರಿಕತೆ ಆತಂಕವಾದದ ನಡುವೆ ಆಯ್ಕೆ ಇದೆಯೇನು? ನೀನು ನನ್ನನ್ನು ಕೊಂದದ್ದು ತಪ್ಪು.
5: ನನ್ನ ವಿಚಾರಗಳ ಬಗ್ಗೆಯೂ ಅದೇ ಮಾತು ಹೇಳುತ್ತೀರೇನು?
0: ಹೌದು, ಈ ದೇಶದ ಹಿಂದೂಗಳು ಹಾಗೂ ಮುಸಲ್ಮಾನರಿಗೆ ಒಟ್ಟಿಗೆ ಬದುಕೋದಲ್ಲದೆ ಬೇರೆ ದಾರಿಯೇನಿದೆ?
5: ಅವರಿಗೆ ಅರ್ಥವಾಗಿದೆಯೇನೋ.
0: ನಿನಗೆ ಅರ್ಥವಾಗಿದೆಯೇನು? ನಿನ್ನನ್ನು ಮೊದಲು ಪ್ರಶ್ನಿಸಿಕೋ.
5: ನನಗದರ ಅಗತ್ಯವಿಲ್ಲ. ಇದು ನನ್ನ ಮಾತೃಭೂಮಿ, ಇದು ನನ್ನ ಪಿತೃಭೂಮಿ, ಇದು ನನ್ನ ಪುಣ್ಯಭೂಮಿ. ದೇಶದ ಹೊರಗೆ ಪುಣ್ಯಭೂಮಿ ಹೊಂದಿರುವವರು ಮೊದಲು ಪ್ರಶ್ನೆ

0: ಕಲ್ಪಿಸಿಕೊಳ್ಳಬೇಕು.
1: ನಮಗೆ ಪರಕೀಯವಾದ ಯೋಚನೆಗಳಿವು.
0: ಪರಕೀಯವಂತೆ, ಭಾರತೀಯವಾದದ್ದೆಲ್ಲ ಪರಕೀಯ. ನಿನ್ನ ಮೂಗಿನ ನೇರದ್ದು ಮಾತ್ರ ದೇಶೀಯ. ನಿನ್ನ ದ್ರಾಷ್ಟೆ ನೋಡು, ನಿನ್ನ ಮತ್ತೆ ಮತ್ತೆ ಕೊಲ್ಲಬೇಕು ನಾನು. ಅದೊಂದೇ ದಾರಿ. ನನ್ನನ್ನ ಇವರೆಲ್ಲ ಸೇರಿಕೊಂಡು ಹುಲ್ಲು ಕಡ್ಡಿಯ ಹಾಗೆ ಕಿತ್ತರಿಸುತ್ತಾರೆ ಗೊತ್ತು ನನಗೆ. ಛೀ ಥೂ ಅಂತ ಉಗಿತಾರೆ. ನನ್ನ ಗಾಂಭೀರ್ಯ ಧೂಳಿಪಟವಾಗುತ್ತೆ ಗೊತ್ತು ನನಗೆ. ಆದರೂ ಕೊಲ್ತೇನೆ. ನಿನ್ನ ಒರೆಸಿ ಹಾಕಿದರೆ ದೇಶ ಗಟ್ಟಿಯಾಗುತ್ತೆ. ಸಶಸ್ತ್ರ ಕ್ರಾಂತಿಯ ಕೈ ಬಲವಾಗುತ್ತೆ. ನಾನು ಬಲಿಯಾದರೇನಂತೆ, ನನ್ನ ದೇಶ ಉಳಿಯುತ್ತೆ, ಹಿಂದೂ ಧರ್ಮ ಉಳಿಯುತ್ತೆ.
1: ಮಿಸ್, ನಿಮ್ಮ ಭಯ ನಿಜವಾಗ್ತಾ ಇದೆ. ಅವನನ್ನ ನಾನು ಉದ್ರೇಕಿಸಿದೆ ಅಂತ ಕಾಣುತ್ತೆ. ನಾನು ಗಾಂಧೀಜಿ ವಿಚಾರಗಳಿಗೆ ನಿಜವಾಗಿ ಹತ್ತಿರವಾಗಿದ್ದೇನೆಯೇ ಅನ್ನುವ ಅನುಮಾನ ಬರ್ತಾ ಇದೆ. ಅಥವಾ ನಟನ ಅಹಂಕಾರ ಮಾತಾಡಿಸ್ತಾ ಗೊತ್ತಾಗ್ತಾ ಇಲ್ಲ. ಕ್ಷಮಿಸಿ ಮಿಸ್, ಬೇಕಿದ್ದರೆ ನಾಟಕ ನಿಲ್ಲಿಸಿ ಬಿಡೋಣ.
2: ಇಲ್ಲ, ಬೇಸರ ಪಟ್ಕೊಳ್ಬೇಕಾಗಿಲ್ಲ ನೀನು. ಏ, ಯಾರು ಬೇಸರ ಪಟ್ಕೊಳ್ಬೇಕಾಗಿಲ್ಲ. ಸತ್ಯ ಹೊರಗ್ ಬರ್ಲಿ. ನೀವು ಹುಡುಕ್ತಾ ಇದ್ದೀರಿ. ಸತ್ಯವನ್ನ ನೀವು ನಿಭಾಯಿಸಬಲ್ಲಿರಿ ಅಂತ ನನಗ್ ನಂಬಿಕೆ ಇದೆ. ನಿಮ್ಮ ಒಳ್ಳೆತನದ ಬಗ್ಗೆ ನನಗ್ ಯಾವುದೇ ಅನುಮಾನ ಇಲ್ಲ. ಬನ್ನಿ, ಪ್ರಾರ್ಥನೆ ಮಾಡಿ.

0: ಅಲ್ನೋಡಿ, ಇಬ್ಬರು ಕೋಡಂಗಿಗಳ ಪ್ರವೇಶ. ಒಬ್ಬನು ಠೊಣಪ, ಅವನು ಫಿರಂಗಿಯವರ ವೇಷದಲ್ಲಿದ್ದಾನೆ. ಮುಖಕ್ಕೆ ಬಿಳಿಯ ಬಣ್ಣ ಬಳ್ಕೊಂಡಿದ್ದಾನೆ. ಮತ್ತೊಬ್ಬ ನೋಡಿ, ಸಣ್ಕಲ, ಎಣ್ಣೆಗೆಂಪು ಬಣ್ಣ, ಖೈದಿಯ ವೇಷ ತೊಟ್ಟಿದ್ದಾನೆ. ಅಳು ಬುರುಕನಂತೆ ಮುಖ ಮಾಡ್ಕೊಂಡಿದ್ದಾನೆ. ಠೊಣಪ ಸಣಕಲು ವ್ಯಕ್ತಿಯ ಕುತ್ತಿಗೆಗೆ ಹಗ್ಗ ಬಿಗಿದು ಅದರ ತುದಿಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಠೊಣಪನದು ಇಂಗ್ಲಿಷ್ ಅನುಕರಣೆಯಾದ್ರೆ ಸಣಕಲ್ನದ್ದು ಹಳ್ಳಿಯ ಕನ್ನಡಿಗರ ಅನುಕರಣೆ.
1: ನಮ್ ಟಿಪ್ಪಾರೇರಿ ಬಲು ದೂರ, ನಡಿಯೋಕ್ ಬಲು ದೂರ, ನಮ್ ಟಿಪ್ಪಾರೇರಿ ಬಲು ದೂರ, ಅಲ್ಲವಳು ನಮ್ ರಾಣಿ. ಅಯ್ಯ ಗಣಪ, ನಮ್ ಇಂಗ್ಲಿಷ್ ರಾಣಿಗೆ ಒಂದ್ ಇಂಗ್ಲಿಷ್ ನ ಜಪ ಮಾಡಯ್ಯ, ನಾನು ಹೇಳ್ಕೊಟ್ಟಿದ್ನಲ್ಲ.
2: ಎಸ್ ಸರ್, ಎಸ್ ಸರ್. 3 bags full, 1 for my master, 1 for my dame, 1 for the little kid yet to come.
1: ಭಲೆ ಗಣಪ, ಇಂಗ್ಲಿಷ್ನ ನಾಡು ಅಂದ್ರೆ ಸಾಕ್ಷಾತ್ ಸ್ವರ್ಗ ಕಣಯ್ಯ. ಟಿಪ್ಪಾರೇರಿ ಏರಿ ಮೇಲೆ ಲೈಟು ಬ್ರೈಟು ಆಗಿರುತ್ತೆ ನೈಟು, ನೀನು ಟೈಟು ಆಗಿ ವೈನ್ ಆಗಿರ್ಬೋದು ಗಣಪ, ವೈನ್ ಆಗಿರ್ಬೋದು ಶಾನೆ, ವೈನ್ ಆಗಿರ್ಬೋದು ವೈನಿ ಜೊತೆ ವೈನು ಕುಡ್ಕೊಂಡ್ ಫೈನ್ ಆಗಿರ್ಬೋದು ಗಣಪ, ಫೈನ್ ಆಗಿರ್ಬೋದು.
3: ಭಲೆ ಗಣಪ, ಮೆಚ್ಚಿದೆ ನಿನ್ನ ಧೈರ್ಯವನ್ನ.
1: ಬೇಗ ಬೇಗ ನೀನು ನಮ್ಮ ಮ್ಯಾನರ್ಸ್ ಕಲ್ತ್ಕಂಡ್ರೆ, ನಮ್ಮ ಮ್ಯಾನರ್ಸ್ ಕಲ್ತ್ಕಂಡ್ರೆ, ಇಂಗ್ಲಿಷ್ ಮ್ಯಾನರ್ಸ್ ಕಲ್ತ್ಕಂಡ್ರೆ, ಶೇಕ್ಸ್ಪಿಯರು ಸಾಕು ಡಿಯರು ಅಂಬೋದ್ ಬಂತಂದ್ರೆ, ನಿಂಗೆ ಅಂಬೋದ್ ಬಂತಂದ್ರೆ,
2: ಚಾಕು ಚಮಚ ನನ್ ಕೈಲಿ ಇಟ್ಕೊಂಡು ಉಂಬೋದ್ ಬಂತಂದ್ರೆ, ಕುತ್ಕೊಂಡುಂಬೋದ್ ಬಂತಂದ್ರೆ, ಹಾ ಹಾ ಉಂಬೋದ್ ಬಂತಂದ್ರೆ,
1: ಆಗ ನಾನು ನಿನ್ನನ್ ಕರ್ಕೊಂಡ್ ಸೋಲ್ಜರ್ ಮಾಡ್ತೀನಿ, ನಿನ್ನ ಸೋಲ್ಜರ್ ಮಾಡ್ತೀನಿ, ಮೀಸೆ ಬಿಡ್ಸಿ ಕತ್ತಿ ಹಿಡ್ಸಿ ಯುದ್ಧ ಕಳಿಸ್ತೀನಿ, ನಿನ್ನ ಯುದ್ಧ ಕಳಿಸ್ತೀನಿ.
2: ಒಡೆಯ ಕಪ್ಪ ತಂದೀವ್ನಿ, ಒಪ್ಪಿಸ್ಕೊಳ್ಳಿ.
1: ಅದೇನ್ ತಂದಿದ್ಯಾ ಗಣಪ?
2: ಹತ್ತಿ ತಂದಿನ್ ಒಪ್ಪಿಸ್ಕೊಳ್ರಿ ಮಿಲ್ಲಾಗ ಹಾಕೊಂಡು, ಒಡೆಯ ಮಿಲ್ಲಾಗ ಹಾಕೊಂಡು ಬಟ್ಟೆ ಮಾಡ್ರಿ.

0: ಒಡೆಯ ಮಿಲ್ಲಾಗಾಕೊಂಡು.
1: ವೆರಿ ಗುಡ್, ಜಾಲಿ ಗುಡ್.
0: ಮ್ಯಾಂಚೆಸ್ಟರ್ ದೋತಿ ಕೊಡ್ಕೊಂಡು ಉಡ್ಕೊಂತೀವಿ ಒಡವೆ ಅನ್ಕೊಂಡು, ಇಂಗ್ಲಿಷ್ ಒಡವೆ ಅನ್ಕೊಂಡು, ಹಾಹಾ ಒಡವೆ ಅನ್ಕೊಂಡು, ಹಾಹಾ ಒಡವೆ ಅನ್ಕೊಂಡು.
1: ವೆರಿ ಗುಡ್, ವೆರಿ ಗುಡ್.
0: ಶಾಫರ್ ಲೋಫರ್ ಬಟ್ಲರ್ ಬಾರ್ಬರ್ ಯಾವ್ದರ್ ಏನು, ಕೆಲ್ಸ ಕೊಡ್ರಯ್ಯ ನನ್ಗೆ, ಕೆಲ್ಸ ಕೊಡ್ರಯ್ಯ.
1: ಬಲೆ ಗಣಪ, ಮೆಚ್ಚಿದ ನಿನ್ನಯ ಮ್ಯಾನರ್ಸ್, ಮೆಚ್ಚಿದ ನಿನ್ನ ಇಂಗ್ಲಿಷ್ ಗೀತೆ, ತಗ ಒಂದು ಡಾಗ್ ಬಿಸ್ಕೆಟ್, ಇಷ್ಟೇ ನಿನ್ ಕೆಲ್ಸ. ನಾನು ಟೊಣ್ಣಪ್ಪ, ಇವನು ಗಣಪ, ನಾನು ಮಂತ್ರಿ, ಇವನು ಕಂತ್ರಿ, ನಾನು ಬಿಳಿಯ, ಇವನು ಕರಿಯ, ನಾನು ಒಡೆಯ, ಇವನು ಕಡೆಯ. ಗಣಪ ಎಲ್ಲಿ, ನಮ್ಮ ಆಡಿಯನ್ಸ್ಗೆ ಒಂದು ನಮಸ್ಕಾರ ಮಾಡು.
0: ಹಡ್ಬಿದ್ದೆ ಬುದ್ಧಿ
1: ನೋಡಿ, ಈ ಗಣಪನಿಗೆ ಮ್ಯಾನರ್ಸ್ ಕಲಿಸ್ಲಿಕ್ಕಂತಾನೆ ನಾನು ಇಂಗ್ಲೆಂಡ್ ಇಂದ ಬಂದಿದ್ದೀನಿ. ಕಲ್ಸಿ ಕಲ್ಸಿ ಸುಸ್ತಾಗ್ಬಿಟ್ಟಿದ್ದೀನಿ. ನಮ್ಮ ರಾಣಿ ಸಾಹೇಬರು ಒಂದು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ, ಪ್ರಪಂಚದಲ್ಲಿರೋ ಮಂತ್ರಿಗೆಲ್ಲ ಮ್ಯಾನರ್ಸ್ ಕಲಿಸ್ಬೇಕು ಅಂತ. ಅದಕ್ಕೆ ನನ್ನನ್ನ ಭಾರತ ದೇಶಕ್ಕೆ ಕಳ್ಸವ್ರೆ. ನೀವು ಈಗ ತಾನೆ ಕೇಳಿದ್ರಲ್ಲ ಈ ಇಂಗ್ಲಿಷ್ ಹಾಡು, ಅದನ್ನ ನಾನೇ ಕಲ್ಸಿದ್ದು ಈ ಗಣಪನಿಗೆ. ಹೌದಾ ಗಣಪ?
0: ಎಸ್ ಬಾಸ್.
1: ಮತ್ತೇನೇನು ಕಲ್ಸಿದೀನಿ ಹೇಳು ನೋಡೋಣ.
0: ಇಂಗ್ಲಿಷ್ ನಲ್ಲಿ ಅಳೋದು, ಇಂಗ್ಲಿಷ್ ನಲ್ಲಿ ಅಡ್ ಬೀಳೋದು, ಇಂಗ್ಲಿಷ್ ನಲ್ಲಿ ಡ್ರಿಲ್ ಮಾಡೋದು, ಇಂಗ್ಲಿಷ್ ನಲ್ಲಿ ಡ್ರಿಂಕ್ಸ್ ಮಾಡೋದು, ಇಂಗ್ಲಿಷ್ ನಲ್ಲಿ.
1: ಸಾಕು ಸಾಕು, ನಿಜ ಹೇಳ್ಬೇಕು ಅಂದ್ರೆ ನಾವು ಹೇಳದೆ ಕೇಳದೆ ಸ್ಟೇಜ್ ಮೇಲೆ ಬಂದು ಬಿಟ್ಟಿದೀವಿ. ನಿಮ್ಮ ಮೇಡಮ್ ಇದ್ದಾರಲ್ಲ, ರಾಮಿ ಮೇಡಮ್, ಅವ್ರಿಗೆ ಇಂಗ್ಲಿಷ್ನವರನ್ನ ಕಂಡ್ರೆ ಅಷ್ಟಕ್ಕಷ್ಟೇ, ಸ್ಟೇಜ್ ಹತ್ತಕ್ಕೆ ಬಿಡಲ್ಲ, ಯಾವಾಗ್ಲೂ ನಾನ್ ವೈಲೆನ್ಸ್ ನಾನ್ ವೈಲೆನ್ಸ್ ಅಂತ ಇರ್ತಾರೆ. ಏ ಗಣಪ, ಗಣಪ, ನಿಮ್ಮ ಮೇಡಮ್ ಅವರನ್ನ ಸೋಲ್ಸೋದು ಹೇಗ್ ಹೇಳು?
0: ಆಗಕ್ಕಿಲ್ಲ ಬುದ್ಧಿ.
1: ವಾಟ್?
0: ಅವರು ಕನ್ನಡ ಪಿಕ್ಚರ್ ಇದ್ದಂಗೆ ಬುದ್ಧಿ, ಯಾವಾಗ್ಲೂ ಹ್ಯಾಪಿ ಎಂಡಿಂಗ್.
1: ಅಂದ್ರೆ
0: ನೀವು ನೋಡಿ ಇಂಗ್ಲಿಷ್ನವರು, ನೀವು ಇಂಗ್ಲಿಷ್ ಪಿಕ್ಚರ್ ಇದ್ದಂಗೆ ಯಾವಾಗ್ಲೂ ಟ್ರಾಜಿಕ್ ಎಂಡಿಂಗು.
1: ಅದ್ಕೇನಾ ನಿಮ್ಮ ಮೇಡಮ್ ರೀಲಿಗೆ ಒಂದೊಂದು ಹಾಡು ಬಿಡ್ತಾ ಇರ್ತಾರೆ?
0: ಹಾಡಲ್ಲ ಬುದ್ಧಿ, ಅದು ಭಜನೆ.
1: ಐ ಸಿ.
0: ಎಸ್ ಎಸ್, ಭಜನೆ.
1: ಗಣಪ, ನನಗೂ ಕಲಿಸ್ತೀಯ ನಿಮ್ಮ ಭಜನೆ?
0: ಸಂಜಿಕ್ ಕಳಿಸ್ತೀನಿ ಬುದ್ಧಿ, ಇಂಗ್ಲಿಷ್ ಡ್ರಿಂಕ್ಸ್ ಮಾಡ್ತಾ ಮಾಡ್ತಾ.
1: ಸರಿ ಸರಿ. ಓ ಮೈ ಗಾಡ್,
0: ಏನಾಯ್ತು ಬುದ್ಧಿ, ಒಳ್ಳೆ ಇರುವೆ ಒಕ್ಕವರಾಗಿ ಆಡ್ತಾ ಇದ್ದೀರಲ್ಲ.
1: ಲೇಟ್ ಆಯ್ತು ಕಣಯ್ಯ, ಲೇಟ್ ಆಯ್ತು, ಲಂಡನ್ಗೆ ಹೋಗ್ಬೇಕು.
0: ಲಂಡನಿಗ? ನಾನು ಬರ್ತೀನಿ ಬುದ್ಧಿ.
1: ನೀನ್ ಹೆಂಗಯ್ಯ ಬರ್ತಿ? ರೌಂಡ್ ಟೇಬಲ್ ಕಾನ್ಫರೆನ್ಸ್, ದುಂಡು ಮೇಜಿನ ಪರಿಷತ್ತು, ವೆರಿ ಇಂಪಾರ್ಟೆಂಟ್.
0: ಅದ್ಕೆ ಬುದ್ಧಿ ಜೊತೆಲೆ ಕರ್ಕೊಂಡು ಹೋಗಿ ಅಂದಿದ್ದು.
1: ಛೇ ಪಾಪ, ನೀನು ಕೈದಿ ಕಣಯ್ಯ, ನೀನು ಜೈಲಲ್ಲೇ ಇರ್ಬೇಕು.
0: ಮಹಾರಾಣಿಯವರನ್ನು ಕಾಣ್ಬೇಕು ಬುದ್ಧಿ.
1: ವಾಟ್?
0: ಸ್ವಾತಂತ್ರ್ಯ ಕೊಡ್ತೀವಿ ಅಂದವ್ರೆ ಬುದ್ಧಿ.
1: ನಾನ್ ಸೆನ್ಸ್, ಮಹಾರಾಣಿಯವ್ರನ್ನ ಕಾಣ್ಲಿಕ್ಕೆ ಆಸ್ಥಾನ ಡ್ರೆಸ್ ಬೇಕು.
0: ನನ್ ದೇಶದ್ದ ಇಲ್ಲ ನಿನ್ ದೇಶದ್ದ?
1: ಅಧಿಕೃತ ಉಡುಪು, ಫಾರ್ಮಲ್ ಡ್ರೆಸ್. ಇಷ್ಟಕ್ಕೂ ಸ್ವಾತಂತ್ರ್ಯ ತಗೊಂಡ್ ಏನ್ ಮಾಡ್ತೀಯ? ಈಗ್ಲೇ ಮಜಾ ಇಲ್ವಾ? ಇಂಗ್ಲಿಷ್ ಹಾಡು, ಇಂಗ್ಲಿಷ್ ಜೈಲು, ಇಂಗ್ಲಿಷ್ ವೈನು, ಇಂಗ್ಲಿಷ್ ವೈನಿ, ಡಾಗ್ ಬಿಸ್ಕೆಟ್, ಇನ್ನೇನ್ ಬೇಕು ನಿನ್ಗೆ? ಹೇ ಹೇ, ಏನ್ ಮಾಡ್ತಿದ್ಯಾ ನಿಲ್ಲು, ತೂ ಕತ್ತೆ. ಅಶ್ಲೀಲ ಅಶ್ಲೀಲ, ರಸ್ತೆ ಬದಿಲಿ ಬಟ್ಟೆ ಬಿತ್ತಿಲ್ಲ, ಮರ್ಯಾದಿಲ್ವ ನಿಂಗೆ? ಥೂ ಥೂ.
0: ಯಾಕೆ ಬುದ್ಧಿ, ನೀವು ಹೇಳಿದ್ರಲ್ಲ ಫಾರ್ಮಲ್ ಡ್ರೆಸ್ ಅಂತ.
1: ಬಟ್ಟೆ ಬಿಚ್ಚಬೇಡ ಕತ್ತೆ.
0: ನಮ್ ದೇಶದ ಫಾರ್ಮಲ್ ಡ್ರೆಸ್ ಇದೇ ಬುದ್ಧಿ.
1: ಲಂಡನ್ ನಲ್ಲಿ ಆಗಿದ್ರೆ ಅಸಭ್ಯ ನಡತೆ ಅಂತ ಜೈಲಿಗೆ ಹಾಕ್ತಿದ್ರು ನಿನ್ನ.
0: ಲಂಡನ್ ನಲ್ಲಿ ಹೆಂಗಸರು ಹಿಂಗೆ ತಿರುಗಾಡ್ತಾರಂತಲ್ಲ ಬುದ್ಧಿ.
1: ಏಟ್ ಬೀಳತ್ತೆ, ಬಟ್ಟೆ ಹಾಕೋ ಮೂರ್ ಎಣಿಸ್ತೀನಿ, ಅಷ್ಟ್ರಲ್ಲಿ ವಾಪಸ್ ಕೈದಿ ವೇಷ ತೊಟ್ಕೊಂಡ್ಯೋ ಸರಿ, ಇಲ್ದಿದ್ರೆ ಸಮ ಏಟ್ ಬೀಳತ್ತೆ. ಆಮೇಲೆ ನನ್ನ ಬೈಬೇಡ, ಮೊದ್ಲೇ ಹೇಳಿದೀನಿ ಎಣಿಸ್ತೀನಿ. ಎಣಿಸ್ಲಾ?
0: ಎಣಿಸಿ ಬುದ್ಧಿ.
1: ಒಂದು, ಎರಡು, ಮೂರು. ಕಣ್ ತೆಗಿಲ?
0: ತೆಗಿರಿ ಮಿಸ್ಟರ್ ಚರ್ಚಿಲ್.
1: ಬಟ್ಟೆ ಹಾಕೊಂಡಿದ್ಯಾ ತಾನೆ?
0: ಹಾಕೊಂಡಿದ್ದೀನಿ ಮಿಸ್ಟರ್ ಚರ್ಚಿಲ್. ಭಾರತೀಯ ಉಡುಗೆ ತೊಟ್ಕೊಂಡು ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಲು ಇಂಗ್ಲೆಂಡಿಗೆ ಹೋಗಲು ಸಿದ್ಧವಾಗಿ ನಿಂತಿದ್ದೀನಿ.
1: ಅದೆಲ್ಲ ಸಾಧ್ಯವಿಲ್ಲ, ವಾಪಸ್ ಜೈಲಿಗೆ ಹೋಗ್ಬೇಕು.
0: ಸಂತೋಷದಿಂದ ಹೋಗ್ತೀನಿ.
1: ಗುಡ್. ನನಗೆ ಹೆದರಿಸ್ತೀಯ, ಲಾಠಿ ತೋರಿಸ್ತೀಯ? ಹೆಲ್ಪ್ ಹೆಲ್ಪ್.
0: ಓ ಇದಾ, ಇದು ಒಡಲಿಕ್ಕಲ್ಲ ಮಿಸ್ಟರ್ ಚರ್ಚಿಲ್, ನಡಿಲಿಕ್ಕೆ, ಇದು ಮಾರ್ಗದರ್ಶಿ ಅಷ್ಟೇ.
1: ಹಾಗಾದ್ರೆ ನಾನೇ ನಿನಗೆ ಹೊಡಿತೀನಿ.
0: ಅವಶ್ಯ ಹೊಡೀರಿ, ನೀವು ಹೊಡೆದರು ನಾನು ತಿರುಗಿಸಿ ಹೊಡೆಯಲ್ಲ.
1: ಅಲಾಲ್ ಟೋಪಿ, ಮಿಡ್ಲ್ ಟೆಂಪಲ್ ಲಾಯರಿ, ಬೂಟಾಟಿಕೆ ಫಕೀರ, ನಸುಗುನ್ನಿ ಓರಿಯೆಂಟಲ್, ಗಾಂಧಿ ನನ್ನ ಮಗನೇ, ವಾಪಸ್ ಜೈಲಿಗೆ ಬರ್ತೀಯೋ ಎರಡು ಬಿಗಿಲೋ.
0: ಹೊಡೀರಿ, ಪರವಾಗಿಲ್ಲ, ಹೆದರ್ಕೋಬೇಡಿ. ಈ ಕೆನ್ನೆಗೆ ಹೊಡೆದಾದ ಮೇಲೆ ಆ ಕೆನ್ನೆ ಕೊಡ್ತೀನಿ, ಆಮೇಲೆ ಜೈಲಿಗೂ ಬರ್ತೀನಿ. ಜೀಸಸ್ ಹೇಳಿಕೊಡಲಿಲ್ಲವಾ ನಿಮಗೆ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೊಡು ಅಂತ? ಹೊಡೆಯೋದಿಲ್ಲವಾ? ಸರಿ, ಲಂಡನ್ಗೆ ಹೊರಡಲಿಕ್ಕೆ ನೀವು ಸಿದ್ಧವಾಗೋ ತನಕ ನಾನೊಂದು ಸಣ್ಣ ಉಪವಾಸ ಮಾಡಿ ಬಿಡ್ತೀನಿ, ಆಯ್ತಾ? ತೊಂದರೆ ಇಲ್ಲ ತಾನೆ?
1: ಉಪವಾಸ? ಸತ್ಯಾಗ್ರಹ? ನಾನ್ ವೈಲೆನ್ಸ್? ಮೈ ಗಾಡ್, ಜನ ಸೇರಿ ಬಿಟ್ರೆ ನನ್ ಗತಿ ಏನಪ್ಪ? ಕೆಲ್ಸ ಕೆಡ್ತು, ಉಪವಾಸ, ನಾನ್ ವೈಲೆನ್ಸ್, ದೇವ್ರೆ ಕೈ ಕಾಲೆಲ್ಲ ನಡುಗ್ತಿದೆ. ಮಹಾರಾಣಿಯವರು ಕೇಳಿದ್ರೆ ನಾನು ಏನ್ ಹೇಳಲಿ? ದೇವ್ರೆ ಡಿಸ್ಮಿಸ್ ಮಾಡ್ಬಿಡ್ತಾರಷ್ಟೇ. ಹಾ, ಹೀಗ್ ಮಾಡ್ತೀನಿ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಮಹಾರಾಣಿಯವರೇ ಹೇಳಿಕೊಟ್ಟಿದ್ದಾರೆ, ಅದನ್ನೇ ಪ್ರಯೋಗ ಮಾಡ್ತೀನಿ. ಭೇದೋಪಾಯ, ದಿ ಫೇಮಸ್ ಇಂಗ್ಲಿಷ್ ಡಬಲ್ ಟಾಕ್, ದಿ ಫೇಮಸ್ ಇಂಗ್ಲಿಷ್ ಡಬಲ್ ಟಾಕ್. ಗಣಪ, ಮುದ್ದು ಗಣಪ, ಗಜವದನ, ಹೇರಂಬ, ಮೂಷಿಕ ವಾಹನ, ಏಳಮರಿ, ಏಳಪ್ಪ, ರಸ್ತೆಯಲ್ಲಿ ಉಪವಾಸ ಮಾಡ್ತೀನಿ ಅಂತ ಚೆಂಡಿ ಹಿಡಿಬಾರ್ದಪ್ಪ, ದುಂಡು ಮೇಜಿನ ಪರಿಷತ್ ತಾನೆ. ಹೋಗೋಣ ಬಾ ಮರಿ, ಲಂಡನ್ಗೆ ಬಾರೋ ಗಣೇಶ, ಮೋದಕ ಕೊಡ್ತೀನಿ, ಚಕ್ಕುಲಿ ಕೊಡ್ತೀನಿ, ನಿಪ್ಪೊಟ್ಟು ಕೊಡ್ತೀನಿ, ಪಾಕಂ ಪಪ್ಪು, ಉಂಡೆ, ಕರ್ಜಿಕಾಯಿ, ಕಡ್ಲೆಕಾಯಿ ಎಲ್ಲ ಕೊಡ್ತೀನಿ ಕಣೋ.
0: ಓಹೋ, 28 ದಿನ ಉಪವಾಸ ಮಾಡಿದ್ದಾಯ್ತು, ಈಗ ಆರೋಗ್ಯ ಸರಿಯಾಗಿದೆ. ನಡೀರಿ ತೊಣಪ್ಪಯ್ಯನವರೇ, ದುಂಡು ಮೇಜಿನ ಪರಿಷತ್ತಿಗೆ ಹೋಗೋಣವಂತೆ.
1: ಅಬ್ಬಾ, ಸದ್ಯ ಬದುಕಿದೆ, ಹೀಗೆ ಬನ್ನಿ ಗಣಪಯ್ಯನವರೇ, ಹೀಗೆ.
0: ನನ್ನಾದಿರಿಸು ಇಂಗ್ಲಿಷ್ ಆಸ್ಥಾನಕ್ಕೆ ಸೂಕ್ತವಾಗಿದೆ ತಾನೆ?
1: ಖಂಡಿತವಾಗಿ ಸೂಕ್ತವಾಗಿದೆ ಸ್ವಾಮಿ, ನಮ್ಮಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಮನುಷ್ಯರು ಹೀಗೆ ಡ್ರೆಸ್ ಮಾಡ್ಕೊಳ್ಳೋದು. ನಮ್ಮ ರಾಣಿಯವರು, ಸರ್ವಾಧಿಕಾರಿ ಹಿಟ್ಲರ್ ಅವರು, ಸರ್ವಾಧಿಕಾರಿ ಮುಸೊಲೇನಿ ಅವರು, ಶ್ರೀಯುತ ಜಾರ್ಜ್ ಬುಷ್ ಅವರು, ಎಲ್ಲರೂ ಇದೇ ತರ ಡ್ರೆಸ್ ಹಾಕೋತಾರೆ, ಪ್ಯಾಂಟ್ ಹಾಕೊಳ್ಳಲ್ಲ, ಬರೀ ಶರ್ಟ್ ಹಾಕೊಂಡಿರ್ತಾರೆ ಅಷ್ಟೇ. ಲಂಡನ್ನ ಚಳಿಲಿ ಈ ನಸುಗುನ್ನಿಕಾಯಿ ಸೆಟಗೊಂಡು ಸತ್ರೆ ಒಳ್ಳೇದೇ ಆಯ್ತು, ಪೀಡೆ ಕಳಿತು.
0: ಹಾಗಿದ್ದರೆ ಪ್ರಯಾಣ ಮುಂದುವರೆಯಲಿ. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ಇಗ್ಗದೆಯ ಕುಗ್ಗದೆಯ ನುಗ್ಗಿ ನುಗ್ಗಿ ನಡೆ ಮುಂದೆ. ಓಹೋ, ಲಂಡನ್ ತಲುಪಿದ್ದಾಯ್ತು.
1: ಇದೇ ನೀವು ಉಳಿದುಕೊಳ್ಳೋ ಹೋಟೆಲ್ ಮಿಸ್ಟರ್ ಗ್ಯಾಂಡಿ?
0: ತೊಣಪಯ್ಯನವರೇ, ಪ್ರಾರ್ಥನೆ ಒತ್ತಾಯಿತು, ನಾನು ಇಲ್ಲಿಯೇ ಪ್ರಾರ್ಥಿಸುತ್ತೇನೆ.
1: ಅಗತ್ಯವಾಗಿ, ನಾನು ಬಾಗಿಲು ಕಾಯ್ತೀನಿ, ಎಲ್ಲಾದ್ರೂ ತಪ್ಪಿಸಿಕೊಂಡು ಓಡಿ ಹೋದ್ರೆ ಎಲ್ಲಿ ಗ್ರಾಚಾರ? ಈ ದೇಶ ಆಳೋ ಕಷ್ಟ ಮಾತ್ರ ಯಾರಿಗೂ ಬೇಡಪ್ಪ. ಯಾರು ಬಂದ್ರಲ್ಲಪ್ಪ, ಒಂದು ಚುಟ್ಟ ಸೇರ್ದೋಣ ಅಂದ್ರೂ ಪುರ್ಸೋತಿಲ್ಲ ಹಾಳದ್ದು. ಯಾರದು?
2: ಚಾಪ್ಲನ್, ಮಿಸ್ಟರ್ ಚಾರ್ಲಿ ಚಾಪ್ಲನ್.
1: ನೀವು ಯಾರಾದ್ರೂ ಆಗಿರಿ, ನನ್ಗೀಗ ಟೈಮ್ ಇಲ್ಲ.
2: ನಿಮ್ಮನ್ನಲ್ಲ, ನಾನು ಮಿಸ್ಟರ್ ಗ್ಯಾಂಡಿಯನ್ನ ಕಾಣಬೇಕು.
1: ಯಾರು, ಯಾರಂದ್ರಿ?
2: ಮಿಸ್ಟರ್ ಗ್ಯಾಂಡಿ, ಮಿಸ್ಟರ್ ಗ್ಯಾಂಡಿ, ಮಹಾತ್ಮ ಗ್ಯಾಂಡಿ.
1: ಅಯ್ಯೋ ದೇವ್ರೆ, ಈ ನಸುಗುನಿಕ ಇಲ್ಲೂ ಪಾಪ್ಯುಲರ್ ಆಗ್ಬಿಟ್ಟವನೆ. ಅಯ್ಯೋ, ದೊಡ್ಡ ಕ್ಯೂ ಇದೆಯಲ್ಲಪ್ಪ. ಐನ್ಸ್ಟೈನ್, ರೋಮನ್ ರೋಲ್ಯಾಂಡ್, ಇನ್ನು ಯಾರ್ಯಾರೋ ಇದಾರೆ, ಸಿನಿಮಾ ನಟರು, ವಿಜ್ಞಾನಿಗಳು, ಸಮಾಜವಾದಿಗಳು, ಹೆಂಗಸರು, ಮಕ್ಕಳು ಎಲ್ಲಾ ಜಮಾಯಿಸ್ಬಿಟ್ಟಿದ್ದಾರೆ. ಎಲ್ಲರೂ ಮಿಸ್ಟರ್ ಗ್ಯಾಂಡಿ, ಮಿಸ್ಟರ್ ಗ್ಯಾಂಡಿ ಅಂತ ಬಾಯ್ ಬಾಯ್ ಬಡ್ತಿದ್ದಾರೆ. ಏನ್ ಮಾಡ್ಲಿ, ನೋ ಅಂದ್ಬಿಡ್ತೀನಿ. ಹಾಗ್ ಮಾಡಿದ್ರೆ ಪೇಪರ್ನವರು ಬೈತಾರೆ, ಪ್ರಜಾಪ್ರಭುತ್ವದ ಉಲ್ಲಂಘನೆ, ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಬರೀತಾರೆ. ಒಳಗೆ ಬಿಟ್ರೆ ರಾಣಿ ಸಾಹೇಬರು ಬೈತಾರೆ. ಜೊತೆಗೆ ಪೊಲೀಸರ ಕಾಟ ಬೇರೆ, ರಸ್ತೆ ಬೇರೆ ಬ್ಲಾಕ್ ಆಗಿದೆ, ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಅಂತಾರೆ. ಬಾಗಿಲು ತೆಗಿಲೇಬೇಕು, ಬೇರೆ ದಾರಿನೇ ಇಲ್ಲ. ರೀ ರೀ ರೀ,
2: ಮಿಸ್ಟರ್ ಗ್ಯಾಂಡಿ, ನಿಮ್ಮನ್ನು ಭೇಟಿಯಾದದ್ದು ನನ್ನ ಶುದೈವ ವೇಷರಿ.
1: ಕೊಬ್ಬು ನೋಡು.
0: ಸಂತೋಷ, ತಾವು ಯಾರಂತ ತಿಳಿಲಿಲ್ಲ.
2: ಚಾಪ್ಲಿನ್, ಚಾರ್ಲಿ ಚಾಪ್ಲಿನ್, ಪ್ರಖ್ಯಾತ ಭಿಕಾರಿ ನಾನು, ಐ ಮೀನ್ ಐ ಆಮ್ ಅ ಫೇಮಸ್ ಟ್ರಾಂಪ್.
0: ಓಹೋ, ಇಲ್ಲೇ ಹತ್ತಿರದಲ್ಲಿ ಇದೆಯಾ ನಿಮ್ಮ ಕೊಳಗೇರಿ, ಅಥವಾ ಬಹಳ ದೂರದಿಂದ ನಡ್ಕೊಂಡು ಬಂದಿದ್ದೀರಾ?
2: ಓ ನೋ, ನಾನು ಸ್ಲಮ್ ನಲ್ಲೇ ಇರೋದಿಲ್ಲ, ನಾನು ಬಹಳ ಫೇಮಸ್ ಆಗಿದ್ದೀನಿ. ನನ್ನ ಹತ್ತಿರ ಕಾರ್ ಇದೆ, ಬಂಗಲೆ ಇದೆ, ದುಡ್ಡಿದೆ.
0: ಓಹೋ, ಲಂಡನ್ ನಲ್ಲಿ ಭಿಕಾರಿಗಳು ಫೇಮಸ್ ಆಗಿದ್ದಾರೆ, ಹಾಗಾದ್ರೆ ಸಂತೋಷ, ಬಹಳ ಸಂತೋಷ. ನಮ್ಮ ಜವಾಹರನಿಗೆ ಹೇಳ್ತೀನಿ, ಸ್ವಾತಂತ್ರ್ಯ ಬಂದ್ಮೇಲೆ ಭಾರತದಲ್ಲೂ ಭಿಕಾರಿಗಳನ್ನ ಫೇಮಸ್ ಮಾಡ್ಲಿಕ್ಕೆ ಮರಿಬೇಡ ಅಂತ.
2: ನೋ ನೋ ಮಿಸ್ಟರ್ ಗ್ಯಾಂಡಿ, ನಾನು ಭಿಕಾರಿ ಅಲ್ಲ, ಭಿಕಾರಿ ಪಾರ್ಟ್ ಮಾಡ್ತೀನಿ ಅಷ್ಟೇ. ನಾನೊಬ್ಬ ಫಿಲ್ಮ್ ಆಕ್ಟರ್, ಐ ಎಮ್ ಅ ಸ್ಟಾರ್ ಯು ನೋ.
0: ಓಹೋ ಹಾಗೋ, ಕ್ಷಮಿಸಿ, ನಾನು ಸಿನಿಮಾ ನೋಡೋದಿಲ್ಲ. ಇರಲಿ, ನನ್ನಿಂದೇನಾಗ್ಬೇಕು ಹೇಳಿ.
2: ಒಂದಿಷ್ಟು ಅಹಿಂಸಾತ್ಮಕ ತಂತ್ರಗಳನ್ನು ಕಲಿಯಬೇಕು.
0: ಖಂಡಿತವಾಗಿ ಕಲಿಸೋಣವಂತೆ. ಯಾವ ತಂತ್ರ ಹೇಳಿ? ಉಪವಾಸ ಮಾಡೋದು, ತಕಲಿಯಿಂದ ನೂಲು ತೆಗೆಯೋದು, ಚಪಲಿ ಹೊಲಿಯೋದು, ಪಾಯಿಖಾನೆ ಸ್ವಚ್ಛ ಮಾಡೋದು.
2: ಅಹಿಂಸಾ ತಂತ್ರ, ಐ ಮೀನ್ ಕೆನ್ನೆಗೆ ಹೊಡೆದರೆ ತಿರುಗಿಸಿ ಹೊಡೆಯೋ ಬದಲು ಇನ್ನೊಂದು ಕೆನ್ನೆ ನೀಡೋ ಜೀಸಸ್ ತಂತ್ರ.
0: ಹೊಡೆಯೋದ, ಹೊಡಿಸಿಕೊಳ್ಳೋದ?
2: ಹೊಡೆಯೋದು.
0: ಈ ಕೆನ್ನೆಗ?
2: ಹೌದು ಹೌದು, ಇದೇ ಕೆನ್ನೆಗೆ.
3: ಈ ನಸುಗುನ್ನಿ ಕಾಯಿ ಹತ್ರ ಕಪ್ಪಾಳಕ್ಕೆ ಹೊಡಿಸ್ಕೊಳ್ಳಕ್ ಬಂದಿದ್ದಾನಲ್ಲ ಈ ಮೂರ್ಖ, ಇವನನ್ನ ಏನ್ ಅನ್ಬೇಕು? ಕಾಲ ಕೆಟ್ಟೋಯ್ತು.
0: ನಿಜವಾಗ್ಲೂ ಹೊಡಿಲ್ಲ
2: ಪ್ಲೀಸ್.
0: ಸರಿನಾ?
2: ಅಯ್ಯೋ ಹಾಗಲ್ಲ.
0: ಕ್ಷಮಿಸಿ, ನಾನು ಯಾವುದೇ ಕಾಮನೆ ಇಲ್ಲದೆ ನಿಷ್ಕಾಮ ಕರ್ಮದಿಂದ ಹೊಡೆದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಬೋಧಿಸಿದ ರೀತಿಯಲ್ಲೇ ಹೊಡೆದೆ. ಆದರೆ ನೀವು ಯಾಕೆ ಮುಖ ಕಿವುಚಿಕೊಳ್ತಾ ಇದ್ದೀರೋ ತಿಳಿತಾನೇ ಇಲ್ಲ. ಬಹುಶಃ ನೀವು ಭಗವದ್ಗೀತೆ ಓದಿಲ್ಲ ಅಂತ ಕಾಣುತ್ತೆ.
2: ಮಿಸ್ಟರ್ ಗ್ಯಾಂಡಿ, ನಿಜವಾಗಿ ಹೊಡಿರಿ ಅಂತಲ್ಲ ನಾನು ಹೇಳಿದ್ದು, ಅಹಿಂಸಾತ್ಮಕವಾಗಿ ಹೊಡಿರಿ ಅಂತ ಹೇಳಿದ್ದು. ಹೀಗೆ ಕೋಡಂಗಿಗಳಿಗೆ ಹೊಡಿತಾರಲ್ಲ ಹಾಗೆ.
0: ಓ, ಕೋಡಂಗಿ ತರಾನ? ಮೊದಲೇ ಹೇಳಬಾರ್ದ?
2: ಹಾಗೆ ಹಾಗೆ. ಥ್ಯಾಂಕ್ ಯು.
0: ತಕಲಿ ಮತ್ತೊಂದು.
2: ಥ್ಯಾಂಕ್ ಯು ಥ್ಯಾಂಕ್ ಯು.
0: ತಕಲಿ
3: ಎಲ್ಲಿ? ನನಗೂ ಒಂದು ಕೊಡಿ
0: ತಕಲಿ.
3: ಪರವಾಗಿಲ್ವೇ, ಒಂಥರ ಚೆನ್ನಾಗಿದೆ.
2: ನಾನಿನ್ನೂ ಬರುತ್ತೇನೆ, ಎಲ್ರಿಗೂ ಹೇಳುತ್ತೇನೆ ಇದು ಗಾಂಧೀಜಿ ಕಲ್ಸಿದ್ದು ಅಂತ. ತುಂಬಾ ಉಪಕಾರವಾಯ್ತು. ಇನ್ನು ತುಂಬಾ ಜನ ಕಾಯ್ತಾ ಇದ್ದಾರೆ ನಿಮ್ಗಾಗಿ. ಅವರಿಗೂ ನಿಮ್ಮಿಂದ ಕಲೀಲಿಕ್ಕೆ ತುಂಬಾ ಇದೆ ಅಂತೆ. ಥ್ಯಾಂಕ್ ಯು.
3: ನಿಲ್ಲಿ ನಿಲ್ಲಿ ಮಿಸ್ಟರ್ ಚಾಪ್ಲಿನ್.
2: ಎಸ್?
3: ನಿಮ್ಮಿಂದ ನನಗೊಂದು ಉಪಕಾರ ಆಗ್ಬೇಕು.
2: ಎಂತ ಉಪಕಾರ ಆಗ್ಬೇಕು? ಹೊಡಿಬೇಕಾ?
3: ಬೇಡ ಬೇಡ, ನಿಮ್ಮ ಸ್ನೇಹಿತರ ಹತ್ತಿರ ಕೊಂಚ ವಶೀಲಿ ಮಾಡಿ ನನಗೆ ಭಜನೆ ಹೇಳಿಕೊಡು ಅಂತ ಮಿಸ್ಟರ್ ಗ್ಯಾಂಡಿಗೆ ಹೇಳಿ ಪ್ಲೀಸ್.
2: ಭಜನೆ ಯಾಕೆ?
3: ಭಜನೆ ಮಾಡಿದ್ರೆ ಇಂಡಿಯಾ ದೇಶ ಗೆಲ್ಲಬಹುದು ಅದಕ್ಕೆ.
2: ಓ ನೋ, ಬೇಕಿದ್ದರೆ ಹಿಟ್ಲರಿಗೆ ಹೇಳ್ತೇನೆ ಭಜನೆ ಕಲಿಸು ಅಂತ. ಅವರ ಬಗ್ಗೆನೂ ನಾನು ಪಿಕ್ಚರ್ ಮಾಡಿದ್ದೀನಿ.
3: ನೋ ನೋ, ಈಗಾಗಲೇ ಹಿಟ್ಲರ್ ಸಖತ್ ಭಜನೆ ಮಾಡಿಸ್ತಾ ಇದ್ದಾನೆ ಬಾಂಬ್ ಹಾಕಿ. ನಾನು ಕೇಳಿದ್ದು ಆ ಭಜನೆ ಅಲ್ಲ.
4: ಇಷ್ಟು ಕೋಡಂಗಿತನ ಸಾಕು.
3: ಸಾರಿ ಮಿಸ್, ನಿಮ್ಗೆ ಹೇಳದೆ ಕೇಳದೆ ಸ್ಟೇಜ್ ಮೇಲೆ ಬಂದ್ಬಿಟ್ವಿ.
4: ಕೋಡಂಗಿಗಳಂದ್ರೆ ಹಾಗೆ ತಾನೆ, ಹೇಳೋದು ಇಲ್ಲ ಕೇಳೋದು ಇಲ್ಲ.
0: ಹೇಗಿತ್ತು ಮಿಸ್?
4: ಚೆನ್ನಾಗಿತ್ತು. ಹಾ, ನೀವೆಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ.
3: ಸಖತ್ತಾಗಿತ್ತಮ್ಮ.
5: ನೀವು ಮೂರು ಜನ ನಿಜವಾದ ಕೋತಿಗಳು ಗುರು.
2: ಕಾಮಿಡಿನೇ ಗ್ರೇಟ್ ಕಣೋ.
3: ಕಂಗ್ರಾಚುಲೇಷನ್ಸ್ ಕಣ್ರು.
5: ಏಯ್ ಮಿಸ್ ಮಾತಾಡ್ತಾರೆ, ಸೈಲೆನ್ಸ್.
4: ನಿನ್ನೆ ನೀವೆಲ್ಲ ಗಾಂಧೀಜಿಯವರ ಅಹಿಂಸಾ ತತ್ವ ಚೆನ್ನಾಗ್ ತೋರಿಸಿದ್ರೆ, ಇವತ್ತು ಕೋಡಂಗಿಗಳು ತಮ್ಮದೇ ಶೈಲಿಯಲ್ಲಿ ಸಾಮ್ರಾಜ್ಯಶಾಹಿಯ ಮತ್ತೊಂದು ರೂಪವನ್ನ ತೋರಿಸಿದ್ದಾರೆ.
5: ಹಾಗಿದ್ರೆ ನಾಟಕ ಮುಂದುವರ್ಸೋಣ ಮಿಸ್.
4: ಕೋರ್ಟ್ ರೂಮಿನ ನಾಟಕ ಇನ್ ಸಾಕು. ಹಾ, ನೀವು ಹೇಳೋದನ್ನೇ ಬೇರೆ ತರ ಹೇಳಿ.
6: ಲೈನ್ಸ್ ಕಲ್ತಿದ್ದೀವಿ ಮಿಸ್.
4: ಕಲಿತ ಲೈನು ಬದಲು ಮಾಡಿ ಅಂತ ಹೇಳ್ತಿಲ್ಲ, ನಾಟಕದ ವಾತಾವರಣ ಬದಲು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಅದ್ರ ಶೈಲಿಯನ್ನ ಬದಲು ಮಾಡಿ ಅಂತ. ಲಾಯರ್ಗಳ ಬಗ್ಗೆ ಹಿಂದ್ ಸ್ವರಾಜ್ ಪುಸ್ತಕದಲ್ಲಿ ಏನ್ ಬರೆದಿದ್ದಾರೆ ನಿಮ್ಗೆಲ್ಲ ನೆನ್ಪಿದೆ ತಾನೆ? ವಾದ ಮಾಡ್ಲಿಕ್ಕಾಗಿ ವಾದ ಮಾಡೋದು, ಅತಿರಂಜಿತವಾಗಿ ಮಾತನಾಡೋದು, ಸತ್ಯನ ತಿರ್ಚೋದು, ಇವೆಲ್ಲ ತಪ್ಪು. ಆದ್ದರಿಂದಲೇ ನಿಮ್ಮ ಶೈಲಿ ಬದಲು ಮಾಡಿಕೊಳ್ಳಿ ಅಂತ ಹೇಳಿದ್ ನಾನು. ನಟನೆ ಅಂದ್ರೆ ಇತರ ಪಾತ್ರಗಳನ್ನ ಸೋಲಿಸಿ ಮೇಲ್ ಬರೋದಲ್ಲ, ಇತರ ಪಾತ್ರಗಳ ಜೊತೆಗೂಡಿ ನಡೆಯುವುದೇ ನಟನೆ. ಆಗ್ಲೇ ಯಾರೋ ಪ್ರಶ್ನೆ ಕೇಳಿದ್ರಲ್ಲ, ಯಾರದು?
5: ನಾನು ಮಿಸ್.
4: ಈಗ ಕೇಳು.
5: ಮೊದಲನೇ ಪ್ರಶ್ನೆ ಪಾರ್ಟಿಷನ್ ಬಗ್ಗೆ. ಪಾರ್ಟಿಷನ್ ತಪ್ಪಲ್ವಾ ಮಿಸ್? ಮತ್ತೆ ಯಾಕೆ ಗಾಂಧೀಜಿ ಒಪ್ಪಿಗೆ ಕೊಟ್ಟರು? ಎರಡನೇ ಪ್ರಶ್ನೆ ಏನು ಅಂದ್ರೆ, ಯಾಕವರು ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡಲೇಬೇಕು ಅಂತ ಹಠ ಹಿಡಿದ್ರು?
4: ಒಳ್ಳೆ ಪ್ರಶ್ನೆ. ಎರಡನೇ ಪ್ರಶ್ನೆ ಸುಲಭವಾಗಿದೆ, ಅದನ್ನೇ ಮೊದಲು ತಗೊಳ್ಳೋಣವಂತೆ. ಹಾ ಗೋಡ್ಸೆ, ನೀನೇ ಹಿನ್ನೆಲೆ ವಿವರಿಸಿ ನೋಡೋಣ.
7: ದೇಶದ ವಿಭಜನೆಯ ಬಗ್ಗೆ ಮಾತುಕತೆ ನಡೆಸುತ್ತಿದ್ದಾಗ ಸರ್ಕಾರಿ ಸ್ಥಿರ ಆಸ್ತಿಯ ವಿಭಜನೆಯ ಬಗ್ಗೆಯೂ ಮಾತುಕತೆ ಆಯ್ತು. ಭಾರತದಲ್ಲಿ ಹೆಚ್ಚಿನ ಆಸ್ತಿ ಇತ್ತು, ಪಾಕಿಸ್ತಾನದಲ್ಲಿ ಕಡಿಮೆ ಇತ್ತು. ಈ ಅಂತರವನ್ನ ತಗ್ಗಿಸಲಿಕ್ಕೆ ಅಂತ ಭಾರತ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡಬೇಕು ಅಂತ ಇತ್ಯರ್ಥ ಹಾಕಿತ್ತು.
4: ಸರಿ.
7: ಆದರೆ ವಿಭಜನೆಯ ನಂತರ ಪಾಕಿಸ್ತಾನ ಕಾಶ್ಮೀರದಲ್ಲಿ ಯುದ್ಧ ಶುರು ಮಾಡಿತು. ಅಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರು ಅನ್ನುವ ನೆಪವೊಡ್ಡಿ ಬಲವಂತದಿಂದ ಕಾಶ್ಮೀರವನ್ನು ಕಬಳಿಸುವ ಸಂಚು ಅವರದಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಹಣ ಕೊಟ್ಟಿದ್ದರೆ ಅದನ್ನ ಪಾಕಿಸ್ತಾನವು ಶಸ್ತ್ರಾಸ್ತ್ರಗಳನ್ನು ಕೊಳ್ಳಲಿಕ್ಕೆ ಬಳಕೆ ಮಾಡುವ ಸಾಧ್ಯತೆ ಇತ್ತು. ಕಾಂಗ್ರೆಸ್ ನಾಯಕರೇ ಹಣ ಕೊಡಲಿಕ್ಕೆ ತಯಾರಿರಲಿಲ್ಲ. ವಲ್ಲಭಭಾಯಿ ಪಟೇಲ್ ಅಂತೂ ಕಡಾಖಂಡಿತವಾಗಿ ಹಣ ಕೊಡಬಾರದು ಅಂತ ಹೇಳಿದ್ರು. ಅಷ್ಟಕ್ಕೂ ಅವರೇ ಗೃಹ ಮಂತ್ರಿಗಳಾಗಿದ್ದರು. ಅವರಿಗೆ ತಿಳಿಯದೇ ಇದ್ದ ದೇಶ ರಕ್ಷಣೆಯ ವಿಷಯ ಮತ್ತಾರಿಗೆ ತಿಳಿದೀತು?
4: ಒಳ್ಳೇದು, ನೀವೆಲ್ಲ ಏನ್ ಹೇಳ್ತೀರಿ?
6: ಸರಿಯಾಗಿಯೇ ಹೇಳಿದ್ದಾನೆ ಅನಿಸುತ್ತೆ.
4: ಅಂದ್ರೆ ಹಣ ಕೊಡಬಾರ್ದಿತ್ತು ಅಂತಾನ?
6: ಹಾಗಂತ ಕಾಂಗ್ರೆಸ್ ಸರ್ಕಾರವೇ ನಿರ್ಧಾರ ಮಾಡಿತ್ತಲ್ಲ ಮಿಸ್. ಸರ್ದಾರ್ ಪಟೇಲ್ ಹಣ ಕೊಡಬಾರ್ದಂತ ಸ್ಪಷ್ಟವಾಗಿ ಹೇಳಿದ್ರಂತೆ.
2: ನಾನು ಒಪ್ಪೋದಿಲ್ಲ ಮಿಸ್.
4: ಯಾಕೆ ಒಪ್ಪೋದಿಲ್ಲ?
2: ಯಾವುದೇ ಯುದ್ಧವನ್ನು ಶಸ್ತ್ರಾಸ್ತ್ರದಿಂದ ಮಾತ್ರವೇ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಮಿಸ್. ಗೆಲ್ಲಬೇಕು ಅನ್ನುವ ಇಚ್ಛಾಶಕ್ತಿ ಬೇಕು. ಅದು ಸೈನಿಕರಲ್ಲಿರಬೇಕು, ನಾಗರಿಕರಲ್ಲಿರಬೇಕು, ಇಡೀ ದೇಶದಲ್ಲಿಯೂ ಇರಬೇಕು. ಆದರೆ ಇಚ್ಛಾಶಕ್ತಿ ನೈತಿಕ ನೆಲೆಗಟ್ಟಿನಿಂದ ಬರುತ್ತೆ. ಕೊಟ್ಟ ಮಾತು ತಪ್ಪೋದರಿಂದಲ್ಲ. ಸೈನಿಕ ಬಲದಿಂದಲೇ ಯುದ್ಧ ಗೆಲ್ಲಬಹುದಾಗಿದ್ರೆ ಶಕ್ತಿಶಾಲಿಯಾದ ಅಮೆರಿಕ ದೇಶ ವಿಯೆಟ್ನಾಮಿನಲ್ಲಿ ಸೋಲಬೇಕಿರಲಿಲ್ಲ ತಾನೇ?
7: ಗಾಂಧೀಜಿ ಯುದ್ಧ ತಂತ್ರ ನಿಪುಣ ಅನ್ನೋ ಆಗಿದೆ ನಿನ್ನ ಮಾತು. ಅವರು ಯುದ್ಧ ವಿರೋಧಿ ಅಲ್ಲವೇನು?
2: ಯುದ್ಧ ಪ್ರಾಸಂಗಿಕ, ಅದಿರಲಿ ಇಲ್ಲದಿರಲಿ ಗಾಂಧೀಜಿಯವರ ನಿಲುವು ಒಂದೇ, ಪ್ರಾಣ ಜಾಯೆ ಪರ್ ವಚನ್ ನ ಜಾಯೆ ಅನ್ನೋ ತುಳಸಿದಾಸರ ಮಾತನ್ನು ಒಪ್ಪಿದವರು ಗಾಂಧೀಜಿ.
4: ಈಗ ದೇಶ ವಿಭಜನೆ ಪ್ರಶ್ನೆಗೆ ಬರೋಣ.
5: ನಾನ್ ಹೇಳ್ತೇನೆ ಮಿಸ್.
4: ಹೇಳು.
5: ಗಾಂಧೀಜಿ 1926 ಹಿಂದೆನೆ ಬರೆದಿದ್ರು. ದಕ್ಷಿಣ ಆಫ್ರಿಕಾದಲ್ಲಿನ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಅಹಿಂಸೆಯ ತತ್ವಕ್ಕೆ ಬರುವ ದೊಡ್ಡ ಕಂಟಕ ಹಿಂದೂ ಮುಸ್ಲಿಂ ಪ್ರಶ್ನೆಯಲ್ಲಿ ಅಡಕವಾಗಿದೆ. ನನ್ನ ಬದುಕಿನ ಪ್ರತಿಯೊಂದು ಕ್ಷಣವನ್ನು ದೇವರು ಒಡ್ಡಲಿರುವ ಈ ಪರೀಕ್ಷೆಗೆ ತಯಾರಿ ಅಂತಲೇ ಪರಿಗಣಿಸುತ್ತೇನೆ ಅಂದಿದ್ದರು.
4: ಒಳ್ಳೆಯದು, ಹೇಳಿ. ಇದರಲ್ಲಿ ಗಾಂಧೀಜಿ ಎಷ್ಟು ಮಟ್ಟಿಗೆ ಸಫಲರಾದ್ರು ಅಂತ?
5: ಅಷ್ಟೇನು ಸಕ್ಸಸ್ಫುಲ್ ಆಗ್ಲಿಲ್ಲ ಮಿಸ್.
4: ಆಯ್ತು, ಯಶಸ್ವಿ ಆಗ್ಲಿಲ್ಲ ಅಂತಲೇ ತಿಳ್ಕೊಳ್ಳೋಣ. ನೀನು ದೇಶ ವಿಭಜನೆಯ ಹಿನ್ನೆಲೆ ವಿವರಿಸಿ ನೋಡೋಣ.
2: ಆ ಬಗ್ಗೆ ಆಚಾರ್ಯ ಕೃಪಲಾನಿ ಹೀಗೆ ಬರೀತಾರೆ ಮಿಸ್. ಕಾಂಗ್ರೆಸ್ ನಾಯಕರು ದೇಶ ವಿಭಜನೆಯ ಪ್ರಶ್ನೆಯನ್ನು ಗಾಂಧೀಜಿ ದೃಷ್ಟಿಯಲ್ಲಿ ನೋಡಲಿಕ್ಕೆ ಸಿದ್ಧರಿದ್ದಿಲ್ಲ ಅಂತಲೇ ನನಗನ್ನಿಸುತ್ತೆ ಅಂತಾರೆ ಕೃಪಲಾನಿ. ಕಮ್ಯುನಲ್ ವೈಲೆನ್ಸ್ಗಿಂತ ಪಾರ್ಟಿಷನ್ ವಾಸಿ ಅಂತ ಅವರಿಗೆ ಅನಿಸಿತ್ತು ಅಂತಾರೆ. ಸುಮಾರು ಅದೇ ಹೊತ್ತಿಗೆ ಕಾರ್ಯಕರ್ತರ ಜೊತೆ ಮಾತನಾಡುತ್ತಾ ಗಾಂಧೀಜಿ, ಅವ್ಯವಸ್ಥೆ ಅನಾಚಾರಗಳ ಹೆದರಿಕೆ ಕಾಂಗ್ರೆಸ್ಸಿಗರನ್ನು ಹಿಡಿದು ಬಿಟ್ಟಿದೆ, ವಿಭಜನೆಗೆ ಒಪ್ಪುವ ಹಾಗೆ ಮಾಡಿದೆ ಅಂದಿದ್ದರು.
5: ವಿಭಜನೆ ಆಗೋದಾದ್ರೆ ನನ್ನ ಹೆಣದ ಮೇಲಾಗಲಿ ಅಂದಿದ್ದ ಗಾಂಧೀಜಿ ಮಾತು ಏನಾಯಿತು ಹಾಗಿದ್ದರೆ? 1947 March 6 ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಠರಾವನ್ನ ಗಾಂಧೀಜಿ ಯಾಕೆ ತಿರಸ್ಕರಿಸಲಿಲ್ಲ?
2: ವಿಭಜನೆ ತಪ್ಪೋದಾಗಿದ್ರೆ ಜಿನ್ನಾ ಅವರನ್ನೇ ತಾತ್ಕಾಲಿಕ ಸರ್ಕಾರದ ನಾಯಕನನ್ನು ಮಾಡಿ ಅಂತ ಕೂಡ ಗಾಂಧೀಜಿ ಹೇಳಿದ್ರು. ಆದ್ರೆ ನೆಹರು ಹಾಗೂ ಪಟೇಲ್ ಉತ್ಸಾಹ ತೋರಿಸಲಿಲ್ಲ. ಆಗಲೇ ಮೌಂಟ್ ಬ್ಯಾಟನ್ ಗಾಂಧೀಜಿಗೆ ಹೇಳಿದ್ದು, ಇವತ್ತು ಕಾಂಗ್ರೆಸ್ ಪಕ್ಷ ನನ್ನೊಂದಿಗಿದೆ, ನಿಮ್ಮ ಜೊತೆಗಿಲ್ಲ ಅಂತ.
8: ಗಾಂಧೀಜಿ ಡಿಸ್ಟರ್ಬ್ ಆಗಿದ್ರು, ತುಂಬಾ ಚಿಂತಿತರಾಗಿದ್ರು.
5: 125 ಬದುಕಲಿಕ್ಕೆ ಇಷ್ಟಪಡ್ತೀನಿ ಅಂತಿದ್ದೆ ಮೊದಲೆಲ್ಲ, ಆದರೆ ಬದುಕು ಇಚ್ಛೆನೆ ಹೊರಟು ಹೋದ ಹಾಗಿದೆ. ಯಾವಾಗ ಬಯಸಿದ್ರೆ ಆಗ ನಿದ್ದೆ ಬರ್ತಿತ್ತು, ಯಾವಾಗ ಬಯಸಿದ್ರೆ ಆಗ ಎಚ್ಚರ ಆಗ್ತಿತ್ತು. ಈಗ ಯಾವತ್ತೂ ಇಲ್ಲದ ನಿದ್ರಾಹೀನತೆ ಕಾಡ ಹತ್ತಿದೆ, ಉತ್ಸಾಹವೇ ಇಲ್ಲ.
2: ಹೀಗೆ ಹೇಳುವಾಗ ಅವರು ದಿಲ್ಲಿಯಲ್ಲೇ ಇದ್ದರು. ಮಾತುಕತೆ ಸಲುವಾಗಿ ಮತ್ತೆ ಮತ್ತೆ ಬರಬೇಕಾಗಿ ಬಂದರೆ ಹತ್ತಿರ ಇರೋದೇ ಒಳ್ಳೇದಂತ ಹಾಗೆ ಮಾಡಿದ್ರು. ದಿಲ್ಲಿಯ ಬಂಗಿ ಕಾಲೋನಿಯಲ್ಲಿ ಇರ್ತಾ ಇದ್ರು ಅವರು. ದಿಲ್ಲಿಗೆ ಬಂದಾಗ್ಲೆಲ್ಲ ಇರ್ತಾ ಇದ್ದಿದ್ದು ಆ ಹರಿಜನ ಕಾಲೋನಿಯಲ್ಲೇ. ಅವರ ಜೊತೆಗೆ ಅವರ ಸೆಕ್ರೆಟರಿ ಪ್ಯಾರೇಲಾಲ್ ಇರ್ತಾ ಇದ್ರು.
3: ನಾನು ಗಾಂಧೀಜಿನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ, ಆದ್ರೆ ನಾನು ಯಾವತ್ತೂ ಅವರು ಇಷ್ಟೊಂದು ಹತಾಶರಾಗಿರೋದನ್ನ ಕಂಡಿರ್ಲಿಲ್ಲ. ಅವತ್ತು June 1 1947, ನಾನು ಪಕ್ಕದ ರೂಮಲ್ಲಿ ಮಲಗಿದ್ದೆ. ಬೆಳಗಿನ ಜಾವ 3 ಇರಬೇಕು. ಯಾರೋ ಮಾತಾಡ್ತಿದ್ದಾರೆ ಅನಿಸಿ ಎಚ್ಚರ ಆಯ್ತು. ಬೆಳಗಿನ ಪ್ರಾರ್ಥನೆಗೆ ಇನ್ನೂ ಸಮಯ ಇತ್ತು. ಗಾಂಧೀಜಿ ಎದ್ದಿದ್ದಾರೆ ಎಂದು ಇಣುಕಿ ನೋಡಿದೆ. ಅವರಿನ್ನು ಮಲಗಿದ್ರು, ಆದ್ರೆ ಮಲಗಿದ್ದಲ್ಲೇ ಮಾತಾಡ್ತಿದ್ರು, ತಮಗೆ ತಾವೇ ಮಾತಾಡ್ತಿದ್ರು. ಅರುಳು ಮರುಳು ಮುದುಕರ ಹಾಗೆ, ಸೋತು ಹೋದ ಮನುಷ್ಯನ ಹಾಗೆ. ಅವರಿಗೆ ನನ್ನ ಕಡೆ ಗಮನ ಕೂಡ ಇರಲಿಲ್ಲ.
5: ನಾನಿವತ್ತು ಒಂಟಿಯಾದೆ. ಸರ್ದಾರ್ ಪಟೇಲ್ ಜವಾಹರ್ ಕೂಡ ನನ್ನ ಕ್ರಮ ಒಪ್ತಾ ಇಲ್ಲ. ಅವರಿಗೂ ಅನ್ನಿಸಿರ್ಬೇಕು ಈ ಮುದುಕಂಗೆ ಅರಳು ಮರಳು ಅಂತ. ವಿಭಜನೆ ಆದ್ರೆ ಶಾಂತಿ ಸಿಗುತ್ತೆ ಅಂತ ಅವರೆಲ್ಲ ನಂಬಿದ್ದಾರೆ. ಹಾಗೇದಾದ್ರೂ ವಿಭಜನೆ ಆಗೋದೇ ಆದ್ರೆ ಕನಿಷ್ಠ ಪಕ್ಷ ಬ್ರಿಟಿಷರ ಆಳ್ವಿಕೆಯಲ್ಲಿ ಆಗಬಾರದು ಅಂತ ನಾನು ವೈಸರಾಯ್ಗೆ ಹೇಳಿದೆ. ಅದೂ ಕೂಡ ಅವರ ಮನಸ್ಸಿಗೆ ಬಂದಿಲ್ಲ. ಇಲ್ಲ, ನಾವು ಹೊರಟಿರೋ ದಾರಿ ಸರಿ ಇಲ್ಲ. ಈ ಕ್ಷಣಕ್ಕೆ ಅದರ ಪರಿಣಾಮ ತಿಳಿಯದೇ ಇರಬಹುದು. ಆದರೆ ಈ ರೀತಿ ಬೆಲೆ ಕೊಟ್ಟು ತಗೊಂಡ ಸ್ವಾತಂತ್ರ್ಯ ಒಳ್ಳೆಯದಕ್ಕಂತೂ ಅಲ್ಲ. ನಾನು ನನಗನಿಸಿದ್ದನ್ನು ಹೇಳಲೇಬೇಕು.
4: ಅರ್ಧ ಶತಮಾನದ ನಂತರ ನಾವೆಲ್ಲ ವಿಭಜನೆ ಫಲ ಉಣ್ತಾ ಇದ್ದೀವಿ. ಪಾಕಿಸ್ತಾನ ಹಾಗೂ ಭಾರತ ಎರಡೂ ದೇಶದ ಶ್ರಮ, ಸಂಪನ್ಮೂಲ ಎಲ್ಲ ಖರ್ಚಾಗ್ತಾ ಇರೋದು ಯುದ್ಧ ಮಾಡೋದ್ರಲ್ಲಿ, ಪಿತೂರಿ ಮಾಡೋದ್ರಲ್ಲಿ. ಶಿಕ್ಷಣ, ಆರೋಗ್ಯ, ಬಡತನ ನಿರ್ಮೂಲನೆಗಿಂತ ಹೆಚ್ಚಾಗಿ ರಕ್ಷಣೆಗೆ ದುಡ್ಡು ಹಾಳು ಮಾಡ್ತಾ ಇದ್ದೀವಿ ನಾವು. ಮತೀಯ ಗಲಭೆ ಅನ್ನೋ ವಿಷಚಕ್ರ ಎರಡೂ ದೇಶವನ್ನ ಸುತ್ತಕೊಂಡು ಬಿಟ್ಟಿದೆ. ಮುಸಲ್ಮಾನರಲ್ಲಿರೋ ವಿಧ್ವಂಸಕರಿಂದಾಗಿ ಹಿಂದೂವಾದಿಗಳಿಗೆ ಕುಮ್ಮಕ್ ಸಿಕ್ಕತ್ತೆ. ಹಿಂದೂವಾದಿಗಳ ಹೆದರಿಕೆಯಿಂದಾಗಿ ಮುಸಲ್ಮಾನರು ಆತಂಕವಾದಿಗಳ ಹಿಂದೆ ಒಟ್ಟಾಗ್ತಾ ಇದ್ದಾರೆ. ಇದೊಂದು ವಿಷಚಕ್ರ. ಹಿಂದೂ ಮುಸಲ್ಮಾನರೇ ಯಾಕೆ ಅಥವಾ ಭಾರತ ಪಾಕಿಸ್ತಾನವೇ ಯಾಕೆ? ಇಡೀ ದೇಶವೇ ಈ ವಿಷಚಕ್ರದಲ್ಲಿ ಸಿಕ್ಕಾಕೊಂಡು ನಲುಗ್ತಾ ಇದೆ. ಯಹೂದಿಗಳು, ಕ್ರಿಶ್ಚಿಯನ್ನರು, ತಮಿಳರು, ಬೌದ್ಧರು ಎಲ್ಲರಿಗೂ ಇದೇ ಗತಿ ಬಂದಿದೆ. ಗಾಂಧೀಜಿಯವರ ಮಾತು ಶಕುನ ನುಡಿದ ಹಾಗಿದೆ.
3: ಬೆಳಕು ಹರಿಯೋ ಮೊದಲಿನ ಗಾಢಾಂಧಕಾರ ಇತ್ತು. ಆಗ ಸುತ್ತ ಮೌನ. ಗಾಂಧೀಜಿ ನಿದ್ದೆಯಲ್ಲಿ ಮಾತನಾಡುವಂತೆ ಕಂಡರು. ನಾನು ಉಸಿರು ಬಿಗಿ ಹಿಡಿದುಕೊಂಡು ಕೇಳಿಸಿಕೊಂಡೆ.
5: ಅವರೇ ಸರಿ ಇರಬಹುದು, ನಾನೇ ತಪ್ಪಿರಬಹುದು, ನಾನು ಕತ್ತಲಲ್ಲೇ ಅಲಿಯುತ್ತಿರಬಹುದು. ಮುಂದಾಗೋದು ನೋಡಲಿಕ್ಕೆ ನಾನಂತೂ ಬದುಕಿರುವುದಿಲ್ಲ. ಆದರೆ ಏನಾದರೂ ಆಗಬಾರದು ಆದ್ರೆ, ದೇಶದ ಸ್ವಾತಂತ್ರ್ಯ ಸಂಕಟಕ್ಕೆ ಸಿಲುಕಿದ್ರೆ, ಆಗ ಈ ಮುದುಕ ಅದೆಷ್ಟು ಹಳಹಳಿಸಿದ ಅಂತಾದ್ರೂ ತಿಳಿದಿರಲಿ ಅವರಿಗೆ. ವಿಭಜನೆಯಲ್ಲಿ ಗಾಂಧೀಜಿ ಕೈ ಜೋಡಿಸಿದ್ರು ಅಂತ ಯಾರೂ ತಿಳಿಯಬಾರದು.
3: ವಿಭಜನೆಯ ಪರವಾದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಟರಾವಿನ ವಿರುದ್ಧ ಮತ ಹಾಕಿದ್ದು ಒಬ್ಬರೇ ಒಬ್ಬರು. ಆತ ಗಡಿನಾಡ ಗಾಂಧಿ ಅಂತಲೇ ಹೆಸರುವಾಸಿಯಾಗಿದ್ದ ಬಲೂಚಿ ನಾಯಕ ಖಾನ್ ಅದ್ಬುಲ್ ಗಫಾರ್ ಖಾನ್. ದೈತ್ಯ ದೇಹದ ಗಫಾರ್ ಖಾನ್ ಸಣ್ಣ ಮಕ್ಕಳ ತರಹ ಹತ್ತು ಬಿಟ್ಟರಂತೆ. ನಮ್ಮ ಬಾಯಿಗೆ ಮಣ್ಣು ಬಿತ್ತು ಇವತ್ತು ಅಂತ ಹಲುಬಿದರಂತೆ.
5: ಇಲ್ಲ, ಇದು ಸರಿಯಾಗ್ಲಿಲ್ಲ.
3: ಮಾರನೇ ದಿನ ವೈಸ್ರಾಯ್ ಗಾಂಧೀಜಿನ ಕರೆಸಿದ್ರು. ಆವತ್ತು ಗಾಂಧೀಜಿ ಅವರ ಮೌನದ ದಿನ. ಹಿಂದಿನ ಎಲ್ಲಾ ಘಟನೆಗಳಿಗೆ ತಾನು ಕಾರಣಕರ್ತ ಅಂತ ಗಾಂಧೀಜಿ ದೂರಬಹುದು ಅಂತ ಅಳುಕಿತ್ತು ವೈಸ್ರಾಯ್ಗೆ. ಹಾಗಂತ ಮೌಂಟ್ ಬ್ಯಾಟನ್ ಬಾಯಿ ಬಿಟ್ಟು ಹೇಳಿದರೂ ಕೂಡ ವೈಸ್ರಾಯ್ ಕಳಿಸಿದ ಚೀಟಿಗೆ ಉತ್ತರ ರೂಪದಲ್ಲಿ ಗಾಂಧೀಜಿ ಹೀಗೆ ಬರೆದಿದ್ರು.
5: ನಿಮ್ಮ ವಿರುದ್ಧ ನಾನು ಏನೂ ಅಂದಿಲ್ಲವಲ್ಲ. ಯಾರ ವಿರುದ್ಧ ಏನೂ ಅನ್ನಲಿಕ್ಕಾಗಲ್ಲ. ಆದದ್ದಕ್ಕೆ ನಾವೇ ಕಾರಣರೇ ಹೊರತು ಬೇರೆಯವರಲ್ಲ.
8: ಗಾಂಧೀಜಿ ಚಿಂತಿತರಾಗಿದ್ದರು, ಆದರೆ ನಂಬಿಕೆ ಕಳೆದುಕೊಂಡಿರಲಿಲ್ಲ. ದೇಶ ಇಬ್ಬಾಗವಾದ ಮೇಲೂ ಆಸೆ ಕಳೆದುಕೊಂಡಿರಲಿಲ್ಲ.
3: ಖಾಲಿ ಮನೆಗಳನ್ನ ಖಾಲಿಯಾಗಿ ಉಳಿಸಿ ಎಂದಿದ್ದರು. ಹಿಂದೆ ಬರುವವರಿಗಾಗಿ ಕಾಯಿರಿ ಎಂದಿದ್ದರು.
8: ನಿರಾಶ್ರಿತರಾಗಿ ಬಂದ ಹಿಂದೂಗಳು ಒಪ್ಪಲಾರರು. ಅವರು ಸಿಟ್ಟಿನಿಂದ ಕುದಿತಿದ್ದಾರೆ ಅಂತ ಗೊತ್ತಿದ್ದು ಗಾಂಧೀಜಿಯವರು ನಿರಾಶ್ರಿತರಿಗೆ ನೀವು ಅಲ್ಲೇ ಇರಿ, ಪಾಕಿಸ್ತಾನ ಸರ್ಕಾರದ ರಕ್ಷಣೆ ಕೇಳಿ ಅಂದಿದ್ದರು. ನಿಮ್ಮ ಮನೆಗಳನ್ನು ತೊರೆದು ಬರಬೇಡಿ ಎಂದಿದ್ದರು.
7: ಅಷ್ಟೇ ಅಲ್ಲ, ತಾನು ಪಾಕಿಸ್ತಾನಕ್ಕೆ ಬರ್ತೇನೆ ಅಂತ ಜಿನ್ನಾಗೆ ಪತ್ರ ಬರೆದಿದ್ದರು.
9: ಕೊಲೆಯಾಗೋದಕ್ಕೆ ಮುಂಚೆ ಬಂಗಾಳಿ ಕಲೀಲಿಕ್ಕೆ ಶುರು ಮಾಡಿದ್ರು.
4: ಬಂಗಾಳಿಯೇ ಏಕೆ ಅಂತ ಯೋಚಿಸಿದ್ರೇನು?
2: ನವಾಖಲಿ. ಗಾಂಧೀಜಿಯವರಿಗೆ ನವಾಖಲಿ ಆಕರ್ಷಣೆ ಕಡಿಮೆ ಆಗಿರಲಿಲ್ಲ. ಅವರ ತಪಸ್ಸಿನ ಮಹತ್ವದ ಸ್ಥಾನ ನವಾಖಲಿ. ಪೂರ್ವ ಬಂಗಾಲದ ನವಾಖಲಿಯಲ್ಲಿ ಗಾಂಧೀಜಿ ವಾರಗಟ್ಟಲೆ ದಂಗೆಕೋರರ ಮನಸ್ಸನ್ನು ಪರಿವರ್ತಿಸುವ ಕಷ್ಟದ ಕೆಲಸ ಮಾಡಿದ್ದರು. ನೊಂದವರ ಕಣ್ಣೀರು ಒರೆಸಿದ್ದರು.
10: ವಿಭಜನೆಯ ನಂತರವೂ ಪರಿಸ್ಥಿತಿ ಬದಲು ಮಾಡಬಹುದು ಅಂತ ಅವರಿಗೆ ಆಸೆ ಇತ್ತೇನು?
3: ಗಾಂಧೀಜಿ ಆಶಾವಾದಿ. ವಿಭಜನೆಗೆ ಕಾರಣವಾದ ಘಟನೆಗಳ ಸೆರೆಮಾಲೆಯಲ್ಲಿ ನವಾಖಲಿಯೇ ದುರ್ಬಲ ಕೊಂಡಿ ಅಂತ ಅವರು ಅರಿತಿದ್ದರು.
7: ನವಾಖಲಿಯಲ್ಲಿ ತಾನೇ ಅವರು ಒಂದದ್ದು ಕಣ್ಣೀರನ್ನ ಪ್ರೀತಿಯಿಂದ ಒರೆಸ್ತೇನೆ ಅಂತ
9: ಶಿಲುಬೆಯಲ್ಲಿ ನೇತಾಡುತ್ತಾ ನೋವು ಉಣ್ಣುತ್ತಾ ಇವರನ್ನು ಕ್ಷಮಿಸು ದೇವರೇ, ಇವರಿಗೆ ತಾವೇನು ಮಾಡುತ್ತಿದ್ದೇವೆ ಎಂಬ ಅರಿವಿಲ್ಲ ಅಂದಿದ್ದ ಯೇಸುಕ್ರಿಸ್ತ. ಯೇಸುಕ್ರಿಸ್ತನ ವಾಣಿಯಷ್ಟೇ ಮಹತ್ತರ ಸಂದೇಶವಾಗಿದೆ ಗಾಂಧೀಜಿಯವರದ್ದು.
5: ನವಾಖಲಿಯಲ್ಲಿ ಗಾಂಧೀಜಿ ಬರಿಗಾಲಲ್ಲಿ ನಡೆದರು. ಕಾಡು, ಮೇಡು, ಗುಡ್ಡ, ಬಯಲು ದಾಟಿದರು. ಆಗದವರು ಅವರ ಹಾದಿಯಲ್ಲಿ ಗಾಜಿನ ಚೂರುಗಳನ್ನು ಎಸೆಯುತ್ತಿದ್ದರು, ಗಲೀಜು ಎಸೆಯುತ್ತಿದ್ದರು. ಆದರೂ ಹಠ ಹಿಡಿದು ಮೈತ್ರಿ ಸಾಧಿಸಿದರು ಗಾಂಧೀಜಿ.
2: ಚಪ್ಪಲಿ ಹಾಕಿಕೊಳ್ಳಿ ಎಂದು ಯಾರೋ ಬೇಡಿಕೊಂಡಾಗ ಅವರು ನಕ್ಕು ನುಡಿದಿದ್ದರಂತೆ.
5: ನನ್ನವರ ಪಾಪಕ್ಕೆ ಪ್ರಾಯಶ್ಚಿತ್ತ ಇದು.
10: ಸಮಯ ಮೀರುತ್ತಿತ್ತು. ಮತೀಯ ಗಲಭೆಗಳ ದಳ್ಳೂರಿ ದಿನೇ ದಿನೇ ಹರಡುತ್ತಿತ್ತು. ಟರಾವನ್ನು ವಿರೋಧಿಸುವುದು ಅಂದರೆ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸುವುದು ಅಂತ. ಕಾಂಗ್ರೆಸ್ಸಿನ ನಾಯಕರನ್ನ ಧಿಕ್ಕರಿಸುವುದು ಅಂತ, ಜನರ ಹತ್ತಿರ ಹೋಗುವುದು ಅಂತ.
11: ಆದರೆ ಸಮಯ ಮೀರುತ್ತಿತ್ತು. ಅವಸರದಲ್ಲಿ ಮತ್ತೊಂದು ಪಕ್ಷ ಕಟ್ಟುವ ಬಗ್ಗೆ ಅವರಿಗೆ ಅನುಮಾನಗಳಿತ್ತು.
9: ಸೂಕ್ತ ಸಮಯಕ್ಕಾಗಿ ಕಾದರು,
10: ಆದರದು ಬರಲೇ ಇಲ್ಲ.
4: ನವಾಕಲಿಯನ್ನ ಯಾತ್ರಾ ಸ್ಥಳವಾಗಿ ಮಾಡಬೇಕು ಅಂತ ಅನ್ಸೋದಿಲ್ವ ಮಕ್ಕಳೇ? ಎಲ್ಲಾ ಭಾರತೀಯರ ಯಾತ್ರಾ ಸ್ಥಳ ಬದ್ರಿ, ಕೇದಾರ, ಅಜ್ಮೀರ್, ಅಮೃತ್ಸರ್, ಗಯಾ, ಪುರಿಗಳ ಹಾಗೆ ನವಾಕಲಿಯೂ ಒಂದು ಯಾತ್ರಾ ಸ್ಥಳವಾಗಬೇಕು.

0: ಯರವಾಡ ಜೈಲಿನ ಒಳಾಂಗಣದಲ್ಲಿ ಗಾಂಧೀಜಿಯವರಿಗೆ ಏನಾಯ್ತು?
1: ಗಾಂಧೀಜಿ ಉಪವಾಸ ಮಾಡ್ತಿದ್ದಾರೆ ಮಿಸ್. ಪರಿಸ್ಥಿತಿ ಗಂಭೀರವಾಗಿದೆ. ಈಗಷ್ಟೇ ಡಾಕ್ಟರ್ಗಳು ಬಂದ್ ಹೋದರು.
2: ಡಾಕ್ಟರ್ ಅಭಿಪ್ರಾಯ ಚೆನ್ನಾಗಿಲ್ಲ ಮಿಸ್. ಅವರ ಪ್ರಕಾರ ದೇಹದ ಫ್ಯಾಟ್ ಕಂಟೆಂಟ್ ಪೂರ್ತಿ ಕರಗಿ ಹೋಗಿದೆಯಂತೆ. ಸ್ನಾಯುಗಳು ಹಿಡಿತ ಕಳೆದುಕೊಳ್ಳುತ್ತಿವೆ ಅಂತಾರೆ ಮಿಸ್. ಯಾವುದೇ ಕ್ಷಣದಲ್ಲಿ ಮೂರ್ಛೆ ಬರಬಹುದು ಅಂತಾರೆ.
3: ಅಂದ್ರೆ ನೀವು ಯರವಾಡ ಜೈಲಿನ ದೃಶ್ಯ ಅಭಿನಯಿಸ್ತಾ ಇದ್ದೀರಿ. September 20, 1932.
1: ಹೌದು ಮಿಸ್. ಭಾರತದ ಹೊಸ ಸಂವಿಧಾನದಲ್ಲಿ ಅಸ್ಪೃಶ್ಯರಿಗೆ ಮತಕ್ಷೇತ್ರವನ್ನು ಪ್ರತ್ಯೇಕಿಸಬೇಕು ಅನ್ನುವ ಬ್ರಿಟಿಷ್ ಸರ್ಕಾರದ ಸೂಚನೆಯನ್ನು ವಿರೋಧಿಸಿ ಗಾಂಧೀಜಿ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅಂಬೇಡ್ಕರ್ ಇಟ್ಟಿದ್ದ ಬೇಡಿಕೆ ಅದು, ಪ್ರತ್ಯೇಕ ಮತಕ್ಷೇತ್ರದ್ದು.
2: ಈ ಸತ್ಯಾಗ್ರಹದಿಂದ ದೇಶದಾದ್ಯಂತ ಜನ ತಾವೇ ಮುಂದೆ ಬಂದು ಹಿಂದೆಂದೂ ಕಂಡು ಕೇಳರಿಯದಿದ್ದಷ್ಟು ಪ್ರಮಾಣದಲ್ಲಿ ಸಾಮಾಜಿಕ ಚಳುವಳಿ ನಡೆಸ್ತಾ ಇದ್ದಾರೆ. ಗುಡಿಗಳು, ಮಂದಿರಗಳು, ಕುಡಿಯುವ ನೀರಿನ ಬಾವಿ ಎಲ್ಲ ಅಸ್ಪೃಶ್ಯರಿಗಾಗಿ ತೆರೆದುಕೊಂಡಿದೆ. ಗುರುವಾಯೂರಿಂದ ಹಿಡಿದು ಉತ್ತರದ ತುದಿವರೆಗೆ, ಶಾಂತಿನಿಕೇತನದಿಂದ ಗುಜರಾತಿನವರೆಗೆ ಪೂಜಾ ಮಂದಿರ ಪ್ರವೇಶದ ಚಳುವಳಿ ಜೋರಾಗಿ ನಡೆಯುತ್ತಿದೆ ಮಿಸ್.
1: ಹಿಂದೂ ನಾಯಕರು ಹಾಗೂ ಹರಿಜನ ನಾಯಕರ ನಡುವೆ ಹೊಸ ಒಪ್ಪಂದಕ್ಕೆ ಸಂಧಾನ ನಡೆಯುತ್ತಿದೆ. ಬ್ರಿಟಿಷ್ ಸರ್ಕಾರ ಈ ಒಪ್ಪಂದಕ್ಕೆ ಒಪ್ಪಿಗೆ ನೀಡಲಿ, ಸಮಸ್ಯೆಯನ್ನು ಪರಿಹಾರ ಮಾಡಲಿ ಅಂತ ನಾವೆಲ್ಲ ಕಾದಿದ್ದೇವೆ. ಒಪ್ಪಂದ ಆದರೆ ಗಾಂಧೀಜಿಯವರು ಉಪವಾಸವನ್ನು ಮುರಿಯುತ್ತಾರೆ.
3: ಹೇಗೆ ಮಾಡಬೇಕಂತ ಇದ್ದೀರಿ?
1: ಗುರುದೇವ ರವೀಂದ್ರನಾಥ್ ಟ್ಯಾಗೋರರ ಮಾತಲ್ಲಿ ದೃಶ್ಯವನ್ನು ಅಭಿನಯಿಸಬೇಕು ಅಂತ ಇದ್ದೀವಿ ಮಿಸ್.
2: ಅಗೋ, ಗುರುದೇವರು ಬಂದರು. ಕಲ್ಕತ್ತಾದಿಂದ ಪ್ರಯಾಣ ಮಾಡಿ ಈಗಷ್ಟೇ ತಲುಪಿದ್ದಾರೆ.
3: ಆಯ್ತು, ಮಾಡಿ.
4: ಈ ಗಂಡಾಂತರ ಸ್ಥಿತಿಯಲ್ಲಿ ನಂಬಿಕೆ ಕಳೆದುಕೊಳ್ಳದೆ ನಾವು ಪುಣೆಗೆ ಹೊರಟೆವು. ದೀರ್ಘ ಪ್ರಯಾಣವದು. ದಾರಿಯುದ್ದಕ್ಕೂ ಮುಂದೇನು ಅನಾಹುತ ಕಾದಿದೆಯೋ ಅಂತ ಚಿಂತೆ ಹೊತ್ತುಕೊಂಡೇ ಪ್ರಯಾಣ ಮಾಡಿದೆವು.
5: ಅದು ಗಾಂಧೀಜಿಯವರ ಮೌನ ವ್ರತದ ದಿನ. ಮಧ್ಯಾಹ್ನ 1 ಗಂಟೆಗೆ ತಾನು ಮೌನ ಮುರಿದಾಗ ಟಾಗೋರರು ತನ್ನ ಬಳಿ ಇರಲಿ ಅಂತ ಗಾಂಧೀಜಿ ಬಯಸಿದ್ದರು. ಟಾಗೋರರು ಬರ್ತಿದ್ದಾರೆ ಅಂತ ಅವರಿಗೆ ತಿಳಿದಿತ್ತು.
4: ಯರವಾಡ ಜೈಲನ್ನ ತಲುಪೋ ಹಾದಿಯಲ್ಲಿ ಕೊಂಚ ದೂರದಲ್ಲಿ ನಮ್ಮ ವಾಹನವನ್ನ ತಡೆದರು. ಮತ್ತೆ ಆಜ್ಞೆ ಆಗುವವರೆಗೆ ಯಾವುದೇ ವಾಹನವನ್ನು ಬಿಡಬಾರದು ಅಂತ ಕಾವಲು ಸೈನಿಕನಿಗೆ ಕಟ್ಟಪ್ಪಣೆಯನ್ನು ಮಾಡಿದರು. ನಗು ಬಂತು. ಜೈಲಿನ ಬಾಗಿಲು ನಮ್ಮವರಿಗೆ ಸದಾ ತೆರೆದಿರೋ ಆ ದಿನಗಳಲ್ಲಿ ಜೈಲಿಗೆ ಹೋಗಲಿಕ್ಕೇ ನಿರ್ಬಂಧವೇ ಅನಿಸಿತು.
6: ಕಬ್ಬಿಣದ ದೊಡ್ಡ ದೊಡ್ಡ ಗೇಟು ಒಂದಾದ ನಂತರ ಒಂದು ತೆರೆದುಕೊಂಡು ಮತ್ತೆ ಮುಚ್ಚಿಕೊಂಡವು. ನಮ್ಮೆದುರಿಗೆ ಬೃಹತ್ ಗೋಡೆಗಳ ಅಹಂಕಾರ. ಅವುಗಳ ನಡುವೆ ಬಂದಿಯಾಗಿತ್ತು ನೀಲಿ ಆಕಾಶ, ನೇರವಾದ ಕಲ್ಲು ರಸ್ತೆ, ಅಪರೂಪಕ್ಕೊಂದು ಮರಗಿಡ.
4: ನನ್ನ ಬದುಕಿನಲ್ಲಿ ಎರಡು ಅನುಭವಗಳು ಸ್ವಲ್ಪ ತಡವಾಗಿ ಆಗಿವೆ. ಒಂದು ವಿಶ್ವವಿದ್ಯಾಲಯ ಪ್ರವೇಶ, ಮತ್ತೊಂದು ಜೈಲಿನ ಪ್ರವೇಶ. ಇವತ್ತು ಮೊದಲ ಸಲ ಜೈಲಿನಲ್ಲಿ ನಿಂತಿದ್ದೇನೆ ನಾನು. ಅಂಗಳದ ಮಧ್ಯದಲ್ಲೊಂದು ಹಸಿರು ಮಾವಿನ ಮರ ಚಿಗುರಿ ನಿಂತಿದೆ. ಅದರಡಿಯಲ್ಲಿ ಮಲಗಿದ್ದಾರೆ ಮಹಾತ್ಮರು. ಅವರು ನನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡರು.
1: ಕೊಂಚ ಸಮಯ ಅಲ್ಲೇ ಉಳಿಸಿಕೊಂಡರು. ದುರ್ಬಲ ದನಿಯಲ್ಲಿ ನಿಮ್ಮನ್ನು ಕಂಡು ನನಗದೆಷ್ಟು ಸಂತೋಷ ಆಗಿದೆ ಗೊತ್ತಾ ಎಂದರು.
6: ನಮಗೆ ಆತಂಕ. ಸೋರಿ ಹೋಗ್ತಾ ಇರೋ ಈ ಜೀವವನ್ನ ಉಳಿಸಲಿಕ್ಕೆ ಯಾರಿಗೂ ಅವಸರ ಇದ್ದ ಹಾಗಿರಲಿಲ್ಲ. 1.5 ಗಂಟೆಯಿಂದ ಕಾದಿದ್ದೀವಿ. ಲಂಡನ್ನಿಂದ ಹೊರಟ ಸಂದೇಶ ಕಿವಿ ಮಾತಾಗಿ ಇಡೀ ದೇಶ ತಲುಪಿಯಾಗಿದೆ. ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ, ಹಾಗಂತ ನಂತರ ತಿಳಿಯಿತು. ಪತ್ರಿಕೆಯವರಿಗೆ ವಿಷಯ ಗೊತ್ತಾಗಿದೆ, ಇಷ್ಟಾದರೂ ಅಧಿಕೃತ ಪತ್ರ ಮಾತ್ರ ಇನ್ನೂ ಬಂದಿರಲಿಲ್ಲ.
1: ನಿಮಿಷ ನಿಮಿಷವೂ ಆತಂಕ. ಕ್ಷಣಗಳನ್ನೇ ಮಾಡ್ತಾ ತುದಿಗಾಲ್ ಮೇಲೆ ನಿಂತಿದ್ದೆವು.
5: ಆಡಳಿತ ಯಂತ್ರದ ನಿಧಾನಗತಿ ಇಷ್ಟೊಂದು ನಿಧಾನ ಇದ್ದೀತು ಅಂತ ನಾವು ಎಣಿಸಿರಲಿಲ್ಲ. 4:00 ತಳ್ಳಿತು ಸರಕಾರದ ನಿಧಾನಗತಿ. ಆದರೆ ಅಧಿಕೃತ ಸುದ್ದಿ ಪುಣೆಗೆ 10:00 ತಲುಪಿತ್ತಂತೆ. ನಂತರ ತಿಳಿಯಿತು.
4: ಸುತ್ತ ಸ್ನೇಹಿತರುಗಳ ಗುಂಪು. ಅವರ ನಡುವೆ ಮಹಾದೇವ ದೇಸಾಯಿ, ವಲ್ಲಭಾಬಾಯಿ, ರಾಜಗೋಪಾಲಾಚಾರಿ ಹಾಗೂ ರಾಜೇಂದ್ರ ಪ್ರಸಾದರನ್ನ ನಾನು ಗುರುತಿಸಿದೆ. ಕಸ್ತೂರ್ಬಾ, ಸರೋಜಿನಿ, ಜವಹರ್ಲಾಲರ ಪತ್ನಿ ಕಮಲಾ ಕೂಡ ಅಲ್ಲಿ ಇದ್ದರು. ಹೇಗಿದ್ದಾರೆ ಬಾಪು?
5: ಬಾಧೆ ವಿಪರೀತ ಆಗಿದೆ. ಆಗಾಗ ಸೋಡಾ ನೀರನ್ನ ಕುಡಿಸ್ತಾ ಇದ್ದೀವಿ.
6: ಆದರೆ ಮನಸ್ಸು ಮಾತ್ರ ಸಂಪೂರ್ಣ ಜಾಗೃತವಾಗಿದೆ. ಅವರ ಆಂತರಿಕ ಶಕ್ತಿ ಅಸಾಧಾರಣವಾದದ್ದು. ಗಹನವಾದ ಚರ್ಚೆ, ಪತ್ರ ವ್ಯವಹಾರ, ರಾಜಕೀಯದ ದಿಂಡುರುಳಿಕೆ ಎಲ್ಲಾ ನಿಭಾಯಿಸ್ತಿದ್ದಾರೆ ನೋಡಿ. ಅದ್ಭುತ ವ್ಯಕ್ತಿ.
4: ನಾನು ಇಂತಹ ಸ್ಥಿತಿಯಲ್ಲಿ ಅವರನ್ನ ನೋಡಿರದಿದ್ದರೆ ಆ ಸಣಕಲು ದೇಹದಲ್ಲಿ ಇರಬಹುದಾದ ಅಸಾಧಾರಣ ಶಕ್ತಿಯ ಅರಿವಾಗುತ್ತಿದ್ದಿಲ್ಲ ನನಗೆ.
2: ಬಾಪು, ನೀವು ಬರ್ತೀರಿ ಅಂತ ಕಾದಿದ್ರು.
4: ನನ್ನಿಂದ ಅಷ್ಟಾದರೂ ಉಪಕಾರ ಆಯ್ತಲ್ಲ ಬಿಡಿ, ಅದೇ ಸಂತೋಷ.
6: ಮಧ್ಯಾಹ್ನದ ಬಿಸಿಲು ಬಾಗಿ ಸೆರೆಮನೆ ಗೋಡೆಗಳಿಗೆ ಬಡಿದಿತ್ತು. ನೆರಳು ಪೂರ್ವಕ್ಕೆ ಚಾಚತೊಡಗಿತ್ತು. ಅಲ್ಲಲ್ಲಿ ಖಾದಿ ತೊಟ್ಟ ಹೆಂಗಸರು ಗಂಡಸರು ಗುಂಪಾಗಿ ನಿಂತು ಕಾದಿದ್ದರು. ಎಲ್ಲೂ ಗೌಜುಗದ್ದಲ ಹಶಿಸ್ತು ಇರಲಿಲ್ಲ. ಧ್ವನಿ ಏರಿಸಿ ಮಾತನಾಡಿದ್ದಾಗಲಿ, ಪರಿಸ್ಥಿತಿಯ ಲಾಭ ಪಡೆದು ಶಿಸ್ತು ಸಡಿಲಿಸಿ ಸೆರೆಮನೆಯ ನಿಯಮಗಳನ್ನು ಮೀರುವುದಾಗಲಿ ಎಲ್ಲೂ ಆಗಲಿಲ್ಲ.
1: ಹಾಗೋ ಬಂತು.
4: ಪತ್ರ ಬಂತು, ಪತ್ರ,
5: ಸರಕಾರದ ಪತ್ರ ಬಂತು. ಕಡೆಗೂ ಕಾರಾಗ್ರಹಗಳ ಮಹಾ ನಿರೀಕ್ಷಕರು ಪತ್ರ ತಂದರು. ಅವರ ಮುಖದಲ್ಲೂ ಸಂತೋಷ ತುಳುಕಾಡುತ್ತಿತ್ತು. ಪತ್ರ ಓದಿದ ಗಾಂಧೀಜಿ ಅದನ್ನ ಅಂಬೇಡ್ಕರರಿಗೆ ತೋರಿಸಬೇಕು ಅಂತ ಬಯಸಿದ್ದರು.
4: ನಾನೂ ಓದಿದೆ. ಒಕ್ಕಣಿಕೆ ಬರೆಯಲಿಕ್ಕೆಂದೇ ಹುಟ್ಟಿದವರು ಬರೆದ ಪತ್ರ ಅದು. ಹಾಗಾಗಿ ಧ್ಯಾನವಿಟ್ಟು ಓದುವ ಅಗತ್ಯ ಇತ್ತು. ಆದರೆ ಮೂಲದಲ್ಲಿ ಅದು ಮಹಾತ್ಮರ ಆಶಯಕ್ಕೆ ವಿರುದ್ಧವಾಗಿರಲಿಲ್ಲ ಅನ್ನೋದು ಸ್ಪಷ್ಟವಿತ್ತು. ಹೀಗಾಗಿ ಸತ್ಯಾಗ್ರಹ ಅನ್ನುವ ಮಹಾನ್ ವ್ರತವೊಂದು ಮಂಗಳಕರವಾಗಿ ಮುಗಿಯುವ ಕಾಲ ಸನ್ನಿಹಿತವಾಯಿತು.
6: ಕಾರಾಗ್ರಹದ ದುಪ್ಪಟಿಗಳನ್ನೇ ನೆಲಕ್ಕೆ ಹಾಸಿ ಎಲ್ಲರನ್ನೂ ಕೂಡಿಸಿದರು. ಕಮಲಾ ನೆಹರು ನಿಂಬೆರಸ ಸಿದ್ಧ ಮಾಡಿದ್ದರು. ಕಾರಾಗ್ರಹದ ಮಹಾ ನಿರೀಕ್ಷಕರು ಕಸ್ತೂರ್ಬಾ ಅವರ ಕೈಯಿಂದ ಮಹಾತ್ಮರಿಗೆ ನಿಂಬೆರಸ ಕೊಡಿಸಿ ಎಂದು ಇಚ್ಛಿಸಿದರು.
4: ನನ್ನ ಪದ್ಯ, ಹೃದಯವು ಒಣಗಿ ಬರಡಾದಾಗ ಮಹಾತ್ಮರಿಗೆ ಪ್ರಿಯವೆಂದು ಮಹಾದೇವ ದೇಸಾಯಿ ಹೇಳಿದರು. ಅದರ ರಾಗ ಹಿಂದೆ ನಾನು ನೀಡಿದ್ದೆ, ನನಗೆ ಮರೆತು ಹೋಗಿತ್ತು. ನೆನಪಿದ್ದಷ್ಟನ್ನ ಹಾಡಿದೆ.
5: ಬಂಧೀಖಾನೆಯ ಸರಳುಗಳ ನಡುವೆ ಪ್ರಾಯಶಃ ಮಾನವ ಇತಿಹಾಸದಲ್ಲೇ ನಡೆದಿರಲಾರದಂತಹ ಸಡಗರದ ಸರಳ ಆಚರಣೆ ಇಂದು ನಡೆಯಿತು. ಬಂಧೀಖಾನೆಯಲ್ಲಿ ಆರಂಭವಾದ ಯಜ್ಞವೊಂದು ಬಂಧೀಖಾನೆಯಲ್ಲೇ ಮಂಗಳವನ್ನೂ ಕಂಡಿತು.
0: ಹೇಳ್ಬೇಡಿ, ಹಾಗೆ ಕೂರಿ, ನಿಮ್ ನಿಮ್ ಜಾಗದಲ್ಲೇ, ಹಾ ಅಲ್ಲಿ ಅಲ್ಲಿಯೇ, ನಿಮ್ಮ ನಿಮ್ಮ ಪಾತ್ರದಲ್ಲೇ ಉಳಿರಿ. ನೀವು ಧರಿಸಿರುವ ಪಾತ್ರಗಳು ಧರಿಸಲಿಕ್ಕೆ ಹೆಮ್ಮೆ ಪಡಬಹುದಾದ ಮಹಾನ್ ವ್ಯಕ್ತಿತ್ವಗಳು. ಅವರ ಅನುಭವ ನಿಮ್ದು ಆಗ್ಲಿ. ಹೋರಾಟದ ತಿಳಿ ಮಡುವಿನಲ್ಲಿ ಮಿಂದು ಪರಿಶುದ್ಧರಾಗಿ ನೀವು ಅಭಿನಯಿಸಿದ್ದು ಸ್ವವಿಮರ್ಶೆಯ ದೃಶ್ಯ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ನಾನು. ಅಂಬೇಡ್ಕರ್ ಸರಿಯೇ, ಗಾಂಧೀಜಿ ಸರಿಯೇ, ಇಬ್ರು ಸರಿ ಅನ್ನೋಳ್ ನಾನು. ಅಂಬೇಡ್ಕರ್ ಹಠ ಹಿಡಿದರು. ಅವರು ಹಠ ಹಿಡಿದಿದ್ರಿಂದ ಗಾಂಧೀಜಿ ಸವರ್ಣೀಯರ ಮೇಲೆ ಒತ್ತಡ ಹೇರಿದ್ರು. ಪ್ರತ್ಯೇಕತೆ ಸಲ್ಲದು ಎಂದು ಇತ್ತ ಅಂಬೇಡ್ಕರ್ಗೆ ಹೇಳ್ತಾನೆ, ಅತ್ತ ಸವರ್ಣೀಯರನ್ನು ಎಚ್ಚರಿಸಿದ್ರು. ಅಸ್ಪೃಶ್ಯತೆಯು ಒಂದು ರೀತಿಯ ವಿಭಜನೆಯೇ ತಾನೆ? ಹಿಂದೂ ಮುಸಲ್ಮಾನರ ಮನಸ್ಸು ಒಡೆದಿದ್ದರಿಂದ ದೇಶ ವಿಭಜನೆಯಾದ್ರೆ ಸವರ್ಣೀಯರು ಹಾಗೂ ಅಸ್ಪೃಶ್ಯರ ಸಂಘರ್ಷದಿಂದ ಅದು ಮತ್ತೊಮ್ಮೆ ವಿಭಜನೆಯಾಗುವುದರಲ್ಲಿತ್ತು. ಗಾಂಧೀಜಿ ಅದನ್ನ ತಪ್ಪಿಸಿದ್ರು. ಆದ್ರೆ ಆಗ್ಬೇಕಾಗಿದ್ದ ಕೆಲಸ ಇನ್ನೂ ಬಾಕಿ ಇದೆ. ಹೌದು ತಾನೆ?
7: ಹೌದು ಮಿಸ್.
0: ಈಗ ಕಣ್ಣು ತೆಗಿರಿ, ಕಾರ್ಯಪ್ರವೃತ್ತರಾಗಿರಿ.
6: ಮುಂದೇನು ಮಿಸ್?
0: ಆತ್ಮವಿಮರ್ಶೆ ಅನ್ನಲ್ಲ, ಇದರ ಹಿಂದಿನ ದೃಶ್ಯ ಯಾವುದು ಹೇಳಿ?
6: ದೇಶ ವಿಭಜನೆ.
0: ನಿಜ. ನಾಟಿ ತಲೆ ತಗ್ಗಿಸಬೇಕಾದ ದೃಶ್ಯ. ಆದ್ರೆ ಚೆನ್ನಾಗಿ ಮಾಡಿದ್ದೀರಿ ನೀವು. ಅದರ ಹಿಂದಿನದ್ದು
8: ಕಾಮಿಡಿ ಮೇಡಮ್.
0: ಎಂತ ಕಾಮಿಡಿ?
8: ಇಂಗ್ಲಿಷ್ ಕಾಮಿಡಿ.
0: ಇಂಗ್ಲಿಷ್ ಕಾಮಿಡಿ ಅನ್ನಿ, ಕನ್ನಡ ಪ್ರಹಸನ ಅನ್ನಿ, ಅಂತೂ ಗುಲಾಮಗಿರಿ ಎಂಬುದು ಪ್ರಹಸನವೇ ಸರಿ. ಗುಡ್. ಅದ್ರ ಹಿಂದಿನದ್ದು ಯಾವ್ದು?
6: ಹಿಂದೆ ಸ್ವರಾಜ್ ಮಿಸ್, ಯಂತ್ರಗಳು ತಪ್ಪು ಅನ್ನುತ್ತೆ ಮಿಸ್.
0: ಒಪ್ತೀಯ ನೀನು?
8: ಒಪ್ಪಲ್ಲ, ಆದ್ರೆ ಒಪ್ಪಬೇಕಾಗುತ್ತೆ ಮಿಸ್.
0: ಯಾಕೆ? ಯಾಕೆ ಇಷ್ಟ ಇಲ್ದಿದ್ರು ಯಂತ್ರಗಳನ್ನ ಕಳಿಸ್ಬೇಕು? ನೀನ್ ಹೇಳು.
9: ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ.
0: ಶೋಷಣೆ ಒಂದೇ ಕಾರಣ ಅಲ್ಲ. ನೀವೆಲ್ಲ ಪೇಪರ್ ನಲ್ಲಿ ಓದಿರ್ಬಹುದು, ವಿಶ್ವ ಬಿಸಿಯಾಗ್ತಿದೆ ಅಂತ, ಗ್ಲೋಬಲ್ ವಾರ್ಮಿಂಗ್ ಅಂತ.
8: ಹೌದು ಮಿಸ್, ಓದಿದ್ದೀನಿ.
0: ಹೇಳು.
8: ಇಂಗಾಲ ಆಮ್ಲದ ಪ್ರಮಾಣ ಜಾಸ್ತಿ ಆಗುತ್ತಾ ಸಾಗರಗಳು ಬಿಸಿಯಾಗುತ್ತೆ, ಧ್ರುವ ಪ್ರದೇಶ ಮಂಜು ಕರಗುತ್ತಾ ಹೋಗುತ್ತೆ, ಸಮುದ್ರ ಉಕ್ಕಿ ಮೇಲಕ್ಕೆ ಬರುತ್ತೆ, ಮಳೆ ಬೆಳೆ ವ್ಯತ್ಯಾಸ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ.
0: ಸರಿಯಾಗಿ ಹೇಳಿದೆ. ನಾವು ಉರಿಸುತ್ತಿರುವ ಇಂಧನ, ಬಳಸುತ್ತಿರುವ ವಿದ್ಯುಚ್ಛಕ್ತಿ, ಕಾರ್ಖಾನೆ ಹಾಗೂ ವಾಹನಗಳಿಂದ ಹಾಗಾಗ್ತಾ ಇದೆ. ಇವುಗಳ ಬಳಕೆ ಕಡಿಮೆ ಮಾಡದೆ ಬೇರೆ ದಾರಿ ಇಲ್ಲ.
8: ಮಿಸ್, ನಾಳೆಯಿಂದ ನಾನು ಸೈಕಲ್ ಮೇಲೆ ಬರ್ತೀನಿ.
0: ಈ ಟ್ರಾಫಿಕ್ ನಲ್ಲಿ ಬೇಡ, ಸದ್ಯಕ್ಕೆ ಬಸ್ ನಲ್ಲೇ ಬಾ. ಆದ್ರೆ ನಾಳೆಯಿಂದ ನಿನ್ನ ಬಟ್ಟೆ ನೀನೇ ಒಕ್ಕೋ.
8: ನಾಳೆಯಿಂದ ನಾನು ನಮ್ಮಮ್ಮಂಗೆ ಪಾತ್ರೆ ತೊಳೆದು ಕೊಡ್ತೀನಿ.
9: ನನ್ ಮನೆದು ತೊಳೆದು ಕೊಡ್ತೀಯಾ?
8: ತೂ ಮೇಲ್ ಶಾವನಿಸ್ಟ್ ಕತ್ತೆ.
9: ಸಾರಿ ಸಾರಿ, ತಪ್ಪಾಯ್ತು.
8: ಪಾತ್ರೆ ತೊಳೆದ್ರೆ ಗಂಡಸರ ಮಾನ ಹೋಗ್ಬಿಡುತ್ತಾ?
0: ಗುಡ್. ಈಗ ಮೊದಲನೇ ದೃಶ್ಯ
6: ಅಂದ್ರೆ ಮೆಲೋಡ್ರಾಮಾ.
0: ಏನ್ ಹೇಳುತ್ತೆ ಮೆಲೋಡ್ರಾಮಾ?
6: ನೇತುರಾಮ್ ಗೋಡ್ಸೆ ತಪ್ಪು ಅಂತ.
0: ಸಾಲ್ದು.
9: ಮತ್ತೇನ್ ಹೇಳುತ್ತೆ ಮೇಡಮ್?
0: ಯಾವುದು ಸರಿಯಾದ ದಾರಿ ಹೇಳಿ.
8: ಅಂದ್ರೆ
0: ಹಿಂಸೆ ಸರಿಯೋ ಅಹಿಂಸೆ ಸರಿಯೋ?
8: ಅದೇ ತಾನೇ ಅವನೇ ಹೇಳುದು.
0: ಯಾವುದು ಸರಿ ನೀವೇ ಹೇಳಿ ನೋಡೋಣ.
6: ಅಹಿಂಸೆನೇ ಸರಿ ಅಲ್ವಾ ಮೇಡಮ್?
0: ಇರ್ಬಹುದು, ಆದ್ರೂ ಮತ್ತೆ ಮತ್ತೆ ಹಿಂಸೆನೆ ಗೆಲ್ಲುತ್ತಲ್ಲ, ಯಾಕೆ?
8: ಅಹಿಂಸೆ ಮಗು ಇದ್ದಾಗೆ ಅಂತ ಹೇಳಿದ್ರಲ್ಲ ಮಿಸ್.
0: ಹಿಂಸೆ ಸಹಜವಾದದ್ದು, ಆಕರ್ಷಕವಾದದ್ದು.
2: ಸಹಜವಾದದ್ದು ಆಕರ್ಷಕವಾದದ್ದು ಒಳ್ಳೇದಲ್ವಾ ಮಿಸ್?
3: ಸಹಜವಾದ ಪರಿಸರದಲ್ಲಿ ಸಹಜವಾದದ್ದು ಒಳ್ಳೇದೆ. ನಾವು ಬದುಕಿರೋದು ನಿರ್ಮಿತವಾದ ಸಮಾಜ ವ್ಯವಸ್ಥೆಯಲ್ಲಿ. ನಾಗರಿಕತೆ ಅನ್ನುವ ನಿರ್ಮಿತಿ ಉಳಿಬೇಕು ಅನ್ನೋದಾದ್ರೆ ಅಹಿಂಸೆ, ಸಮಾನತೆ, ಸಹಿಷ್ಣುತೆ ಬೇಕೇ ಬೇಕು. ಜಾನ್ ಬೇಜ್ ಅನ್ನುವ ಒಬ್ಬ ಮಹನೀಯರು ತಮಾಷೆಯಾಗಿ ಒಂದ್ ಮಾತು ಹೇಳ್ತಾರೆ, ಅಹಿಂಸೆ ಫ್ಲಾಪ್ ನಿಜ, ಆದ್ರೆ ಹಿಂಸೆ ಅನ್ನೋದು ಅದಕ್ಕಿಂತ ದೊಡ್ಡ ಫ್ಲಾಪ್ ಅಂತಾರೆ.
6: ಲೇ ಬರ್ದಿಟ್ಕೋಬೇಕಮ್ಮ, ಜೋಕ್ ಸಖತ್ ಆಗಿದೆ ಮಿಸ್. ಕನ್ನಡ ಪಿಕ್ಚರ್ ನಲ್ಲಿ ಲಾಂಗ್ ಇಟ್ಕೊಂಡು.
3: ಏನ್ ಇಟ್ಕೊಂಡು?
9: ಲಾಂಗ್ ಮೇಡಮ್, ಶಿವರಾಜ್ ಕುಮಾರ್ ಹಿಡ್ಕೊಂಡಿರ್ಲಿಲ್ವಾ ಜೋಗಿ ಪಿಕ್ಚರ್ ಅಲ್ಲಿ? ಅದು ಉದ್ದಾನೆ ಮೊಚ್ಚು.
6: ಅದನ್ನ ಇಟ್ಕೊಂಡು ವಿಲನ್ ಗಳನ್ನ ಕೊಚ್ಚಿ ಹಾಕೋದು ತಪ್ಪು ಅಲ್ವಾ? ಇನ್ಮೇಲೆ ಪಿಕ್ಚರ್ ನೋಡ್ಬಾರ್ದು ಕಣೆ.
3: ಪಿಕ್ಚರ್ ನೋಡು, ಆದ್ರೆ ಲಾಂಗ್ ಹಿಡಿಬೇಡ. ವಿಲನ್ ಗಳನ್ನ ನಿಗ್ರಹಿಸೋದು ತಪ್ಪಲ್ಲ, ಆದ್ರೆ ಹಿಂಸೆಯಿಂದ ನಿಗ್ರಹಿಸೋದು ತಪ್ಪು. ಓ ಬೆಲ್ಲಾಯ್ತು, ಈಗ ಬನ್ನಿ ಮಂಗಳಾಚರಣೆ ಮಾಡಿ ಕ್ಲಾಸ್ ಮುಗಿಸೋಣವಂತೆ. ನಮ್ಮ ಪರಂಪರೆಯಲ್ಲಿ ಮಂಗಳಾಚರಣೆ ಹಾಡದೆ ನಾಟಕ ಮುಗಿಯೋದೇ ಇಲ್ಲ. ಕುವೆಂಪು ಅವರ ಗೀತೆ ಹೇಳಿಕೊಟ್ಟಿದ್ನಲ್ಲ, ಹಾಡಿ, ಎಲ್ರು ಹಾಡಿ ನೋಡೋಣ.

0: ಪ್ರಿಯ ಕೇಳುಗರೆ, ಕೊಂದವರಾರು ಎಂಬ ಈ ನಾಟಕವನ್ನು ನೀವು ಆಲಿಸಿದ್ದೀರಿ. ಇತಿಹಾಸ ಹೇಳುವುದು ಗಾಂಧೀಜಿಯ ಮೇಲೆ ಮೂರು ಗುಂಡುಗಳು ಹಾರಿದವು. ಆದರೆ ಈ ನಾಟಕ ಕೇಳುವ ಪ್ರತಿಯೊಬ್ಬರ ಮನಸ್ಸು ಕೇಳುವ ಪ್ರಶ್ನೆ ಒಂದೇ: ಗುಂಡುಗಳು ಗಾಂಧೀಜಿಯ ದೇಹವನ್ನು ಕೊಂದವು, ಆದರೆ ಅವರ ಚಿಂತನೆಗಳನ್ನು ಕೊಲ್ಲಲು ಸಾಧ್ಯವಾಯಿತೇ? ಸತ್ಯ, ಅಹಿಂಸೆ, ಪ್ರೀತಿ, ಕ್ಷಮೆ ಮತ್ತು ಮಾನವೀಯತೆಯ ಮೌಲ್ಯಗಳು ಜೀವಂತವಾಗಿರುವವರೆಗೂ ಗಾಂಧೀಜಿ ನಮ್ಮ ನಡುವೆ ಇದ್ದೇ ಇರುತ್ತಾರೆ. ಆದರೆ ನಾವು ದ್ವೇಷವನ್ನು ಬೆಳೆಸಿದಾಗ, ಅಸಹಿಷ್ಣುತೆಯನ್ನು ಒಪ್ಪಿಕೊಂಡಾಗ, ಸುಳ್ಳಿಗೆ ಬೆಂಬಲ ನೀಡಿದಾಗ, ಹಿಂಸೆಯನ್ನು ಸಮರ್ಥಿಸಿಕೊಂಡಾಗ ಅದು ಗಾಂಧೀಜಿಯನ್ನು ಮತ್ತೊಮ್ಮೆ ಕೊಲ್ಲುವ ಪ್ರಯತ್ನ ನಮ್ಮಿಂದಲೇ ನಡೆಯುತ್ತದೆ. ಗಾಂಧೀಜಿ ಒಮ್ಮೆ ಹೇಳಿದ್ದರು, ನೀವು ಜಗತ್ತಿನಲ್ಲಿ ಕಾಣಬಯಸುವ ಬದಲಾವಣೆಗೆ ನೀವೇ ಕಾರಣರಾಗಿರಿ. ಈ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದು ಗಾಂಧೀಜಿಗೆ ಸಲ್ಲಿಸುವ ನಿಜವಾದ ಗೌರವವಾಗುತ್ತದೆ. ಈ ನಾಟಕ ನಿಮ್ಮಲ್ಲಿ ಚಿಂತನೆ ಮೂಡಿಸಿದ್ದರೆ, ನಿಮ್ಮೊಳಗೆ ಒಂದು ಸಣ್ಣ ಬದಲಾವಣೆಯ ಬೀಜವನ್ನು ಬಿತ್ತಿದ್ದರೆ, ನಮ್ಮ ಪ್ರಯತ್ನ ಸಾರ್ಥಕವಾಗಿದೆ. ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾ ಮತ್ತೊಮ್ಮೆ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ನಡೆಯುವ ಸಂಕಲ್ಪವನ್ನು ಮಾಡೋಣ. ಧನ್ಯವಾದಗಳು. ನಮಸ್ಕಾರ.
1: ನಾನು 2024 ಪಾಸ್ಡ್ ಔಟ್, ಇನ್ನೂ ಕೆಲಸ ಸಿಕ್ಕಿಲ್ಲ, ತುಂಬಾ ಟೆನ್ಷನ್ ಆಗ್ತಿದೆ.
2: ಟೆನ್ಷನ್ ಬಿಡಿ, ಜಾಬ್ ಎಕ್ಸ್ಪ್ರೆಸ್ 2026 ಪಾರ್ಟಿಸಿಪೇಟ್ ಮಾಡಿ. ಸೆಪ್ಟೆಂಬರ್ 17 ಮತ್ತು ಸೆಪ್ಟೆಂಬರ್ 18 ಕುಂದಾಪುರದ ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ನಡೆಯಲಿದೆ. 35 ಅಧಿಕ ಪ್ರಮುಖ ಕಂಪನಿಗಳು, 5,000 ಅಧಿಕ ಉದ್ಯೋಗಾವಕಾಶಗಳು ಲಭ್ಯವಿದೆ. ಕರಾವಳಿ ಕರ್ನಾಟಕದ ವಿದ್ಯಾರ್ಥಿಗಳು, ಪದವೀಧರರು, ಉದ್ಯೋಗಾಕಾಂಕ್ಷಿಗಳು ನೇರವಾಗಿ ಕಂಪನಿಗಳೊಂದಿಗೆ ಸಂಪರ್ಕ ಸಾಧಿಸಿ ವೃತ್ತಿ ಅವಕಾಶ ಪಡೆಯಲು ಉತ್ತಮ ವೇದಿಕೆ. 2024, 2025, 2026 ಮತ್ತು 2027 ಬ್ಯಾಚ್ ವಿದ್ಯಾರ್ಥಿಗಳು ಮತ್ತು ಪದವೀಧರರು ಭಾಗವಹಿಸಲು ಅರ್ಹರಾಗಿರುತ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೋಂದಣಿ ಕಡ್ಡಾಯವಾಗಿದ್ದು, ಸ್ಥಳದಲ್ಲಿಯೇ ಸ್ಪಾಟ್ ರಿಜಿಸ್ಟ್ರೇಷನ್ ವ್ಯವಸ್ಥೆಯೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 83174239 9879705. ಜಾಬ್ ಎಕ್ಸ್ಪ್ರೆಸ್ 2026 ಸೆಪ್ಟೆಂಬರ್ 17 ಮತ್ತು ಸೆಪ್ಟೆಂಬರ್ 18.
3: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October
4: 2026. Desh ke har gareeb, har vyakti tak poshan pahunchana bhi sarkar ki prathmikta hai.
3: Connect with your nearest Anganwadi today, because Hamari Anganwadi hai, Hamari Zimmedari.
5: Hoi, ellarigoo namaskara. ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾವಿವತ್ತ ಹೆಜ್ಜೆ ಗೆಜ್ಜೆ ಗೋಪಾಡಿ ಸಂಘದಿಂದ ಒಂದ್ 4 ಜನ ಸೇರ್ಕೊಂಡು ಚಣ್ಣಕ್ಕೆ ಒಂದ್ ಕುಂದಾಪುರ ಭಾಷೆಗೆ ನಾಟಕ ಮಾಡಿ ಗಮ್ಮತ್ ಮಾಡುವ ಅಂತ ಹೇಳಿ. ಇದನ್ನ ಬರ್ದವ್ರ ಯಾರ್ ಗೊತ್ತಿತ್ತಾ? ನಮ್ ಕುಂದಾಪುರದವ್ರ, ಅದ್ರಂಗೂ ಕಾರ್ಕಡದವ್ರೆ, ಶ್ರೀನಿವಾಸ ಉಡುಪ್ರ ಅಂತ ಹೇಳಿ. ಸುಮಾರು 50-60 ಹಳಿ ಕತಿ ಕಾಣಿ. ಅದ್ರಂಗೆ ಚೂರ್ಪಾರ್ ಆಚೀಚಿ ಮಾಡ್ಕೊಂಡ ಎಂತೋ ಒಂದ್ ಮಾಡಿತ್ತ. ಹೆಚ್ಚು ಕಡಿಮೆ ಯಾರೇ ಹೊಟ್ಟಿಗೆ ಹಾಯ್ಕಂಡ ಸುಧಾರಿಸ್ಕಣಿ ಅಕ್ಕ. ಇಷ್ಟೆಲ್ಲ ಹೇಳಿ ನಾ ನಿಮ್ಗೆ ನಾಟಕದ ಹೊಸರ ಹೇಳ ಇಲ್ಲಲ್ದೆ. ಇದ್ರ ಹೊಸರ ಕಂಜೂಸ್ ಅಪ್ಪಯ್ಯ ಅಂದ್ ಹೇಳಿ. ಇದ್ರಂಗೆ ಅಪ್ಪ ಅಬ್ಬಿ ಎರಡ್ ಮಕ್ಳು ಇಪ್ಪು ಮಧ್ಯಮ ವರ್ಗದ ಸಂಸಾರದ ಕತಿ ಇತ್ತು ಕಾಣಿ. ಇದ್ರಲ್ಲಿ ಅಪ್ಪಯ್ಯ ಮಾಡದ್ದ ನಾಗರತ್ನ ಜಿ ಹೇರಳೆ, ಅಬ್ಬಿ ಮಾಡದ್ದ ಸುನೇತ್ರ ಉಡುಪ, ಇನ್ನ ಎರಡ್ ಮಕ್ಳಾಯಿ ಮಾಬ್ಲ ಮಾಣಿಯಾಯಿ ಅಕ್ಷತ ಅಡಿಗ, ಸತ್ಯ ಮಾಣಿಯಾಯಿ ನಿವೇದಿತ. ಕೇಂತ್ರಿ ಅಲ್ದೆ
6: ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ, ಹೊಸುವಾತ್ತಲೆ ಅಬ್ಬಿ ಹೊಸುವಾತ್ತಲೆ.
7: ಅಲ್ಲ ಮಾಣಿ ಸತ್ಯ, ಅಪ್ಪಯ್ಯ ಮನ್ಕಣ ಕಾಂತಿಲ್ಯ ನಿಂಗೆ, ಎಪ್ಸ ನಿನ್ ಬೆನ್ ಚರ್ಮ ಸುಲಿತ್ರ ಕಾಣ್.
5: ಅಪ್ಪಯ್ಯನ್ ಯಾರು ಎಪ್ಸಕ್ಕಾಗ, ಆರ ಅಪ್ಪಯ್ಯ ಮಾತ್ರ ಎಲ್ಲರನ್ನ ಎಪ್ಸ್ಲಕ್ಕಲ್ಲ.
8: ಯಾರನ್ ಮಾಣಿ ಅಪ್ಪಯ್ಯ ಎಪ್ಸದ್ದು?
5: ಮೊನ್ನೆ ರಾತ್ರಿ ಮಳಿ ಬಂದಲ್ಲ, ನಿನ್ನ ಮತ್ತಣ್ಣ ಎಪ್ಸಿರಲ್ಲ, ನಂಗ ಅಷ್ಟೊತ್ತಿಗೆ ಎಚ್ಚರಿಕೆ ಇದ್ದಿತ್ತು.
8: ಅಲ್ಲ ಹಂಗಾರೆ ಸೌದಿ ನೆನೂದ ಹೊರ್ಗೆ ದಿನಾ ಬೆಳಗ್ಗೆ ಬಸ್ಲ ಮನಿ ಹೋಯ್ಕಂಡ್ ಬಿಸಿನೀರ್ ಬತ್ತಿಲ್ಲ ಅಂತಿಯಲ್ಲ. ಇಲ್ ಬಾ, ಅಜ್ಜಿ ಪಲಹಾರ ಮಾಡಿದೆ, ಅವಲಕ್ಕಿ ಕೊಡ್ತೆ.
5: ಹಾ ಎಂತ ಇವತ್ ಏಕಾದಶಿಯ? ನಾಕೇನ್ರಿ ಇನ್ನ ಏಕಾದಶಿ ಬತ್ತಿಲ್ಲ ಅಂತ ಹೇಳ್ರ? ಈಗ ಮಾಡ್ತೆ ಕಾಣು ಅಜ್ಜಿಗೆ, ಪುಡಿ ಅಂಡಿಗೆ ನೀರ್ ತುಂಬಿಸಿ ಇಟ್ಟೆ.
8: ಈಗ ಮಾಡಿ ತಕೋ.
5: ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತ್ತೋ, ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತ್ತೋ.
8: ಎಂತ ಮಾಡಿ ನಿಂದ ಹೋಗತ್ಲಗೆ?
5: ಶೇ ಈ ಮಕ್ಕಳಪ್ಪ, ಒಂದ್ ಗಳಿಗೆ ಮನ್ ಕಂಪಿಡ್ತು. ಅದ್ರಂಗು ಈ ಶನಿ ಮಾಣಿ ಶಾಲಿಗ್ ರಜೆ ಬಂತಂದ್ರ ಸೈ ನಮ್ ನಿದ್ದೆ ವಜಾ. 365 ದಿನ ಶಾಲಿ ಮಾಡ್ರೆ ಗಂಟು ಹೊತ್ತಾ ಮಾಸ್ಟ್ರಿಗೆ?
8: ನಾವ್ ಒಳಗೋತೆ, ನಂಗ್ ಕೆಲ್ಸ.
5: ಅಮ್ಮ ಈ ಅಪ್ಪಯ್ಯ ಎಂತ ಕಗ್ಲೊತ್ ಮಲ್ಕಂಬುದು? ರಾತ್ರಿ ಅಂತ ಕೊಳುಕ್ ಹತ್ರ
9: ಎಂತ ನನ್ನ ನಿದ್ರೆಯಿಂದ ಎಬ್ಸದಲ್ದೆ ಬಾಯಿಗ್ ಬಂದಂಗ್ ಹೇಳ್ತೀಯ? ಎಂತ ಹೇಳ್ದೆ, ಎಂತ ಹೇಳ್ದೆ ಹೇಳಿ ಒಂದ್ಸಲ.
5: ಅಯ್ಯೋ ಅಪ್ಪಯ್ಯ ಹೊಡಿಬೇಡಿ ಹೊಡಿಬೇಡಿ, ನಾ ನಿಮ್ ಬೈದದಲ್ಲ.
9: ಎಂತ ಕೊಳುಕ್ ಹೋಗ್ದ? ಅಪ್ಪಯ್ಯ ಕೊಳುಕ್ ಹೋಗ್ದಂದೇಳಿ ಹೇಳ್ತಿಯಲ್ಲ, ನಿನಗ್ ನಿನಗ್ ಸೊಪ್ಪಲ್ದ?
5: ಅದು ಅದು ನಾವ್ ಶಾಲಿ ಪಾಠ ಕೇಂಬುತ್ತಿಗೆ ಕಣ್ಣು ಕೂರ್ರೆ ಮಾಸ್ಟರ್ ಹಂಗೆ ಕೇಂತ್ರ, ಅದಕ್ಕೆ ಕೇಂಡೆ ಅಪ್ಪಯ್ಯ ಹೆಂಗೇಳಿ ಕುದಕ್ ಹೋತ್ರಲ್ಲ ಅಂದ್ ಕೇಂತ್ರ.
8: ಯಾಕಪ್ಪ ಆ ಮಾಣಿನ್ ಗೋಳ್ ಹೊಯ್ಕಂದ ಸಣ್ಣದಲ್ಲಿ ಅದ್ ಹಂಗಾರೆ?
9: ಹೌದಪ್ಪ ಸಣ್ಣದಂದ್ ಹೇಳಿ ನಾವ್ ತಿಳ್ಕಂದ್ ಅವ್ವ ನಮ್ಮನ್ ಮೂರ್ ಕಾಸ್ ಮಾಡಿ ಹಾಕ್ತರು ಊರಲ್ಲಿ ಶನಿಯಲ್ಲ. ನಿದ್ದಿ ಅಂತೂ ಇಲ್ಲ, ಗೆದ್ದಿಗ್ ನೀರ್ ಬಿಡುಕೆ ಜನರು ಸಿಕ್ತರ ಕಾಂತೆ.
10: ಅಮ್ಮ ಅಮ್ಮ
8: ಆ ಮಾಬಲ್ ಮಾಣಿ ಎಂತದೋ ಹೇಳ್ತಿತ್ತಪ್ಪ ಆಗ್ಲಿಂದ್ಲು, ಅದ್ರ ಗುಯ್ಯ ಕೇಂಡ್ ಸಾಕಾಯ್ತ್ ನಂಗೆ, ಎತ್ ಹೋದೆ ಮಾಣಿ. ನೀನೇ ಕೇಮ್ ಕಾಗ್ದ ಹಂಗಾರ ಅಪ್ಪಯ್ಯನ ಹತ್ರ, ಯಾವಾಗ್ಲೂ ನನ್ ಜೀವ ಎಂತ ತಿಂಬುದ?
10: ಅದು ನಂಗೆ
9: ನಿಂಗೆ
10: ನಂಗೆ
9: ಎಂತ ನಿಂಗೆ
5: ನಾಕೆಂತ ಅಪ್ಪಯ್ಯ?
9: ಅಪ್ಪಯ್ಯ ಅವಂತ
5: ಅವನಿಗೆ ನಿಮ್ಮತ್ರ ಹೇಳುಕ್ ಹೆದ್ರಿಕೆ ಅತ್ತಮ್ರ.
9: ನಿಂಗ್ ಹೆದ್ರಿಕೆ ಅತ್ತಿಲ್ಯ?
5: ಹಂಗಲ್ಲ ಅಪ್ಪಯ್ಯ, ಅವನಿಗೆ ಒಂದ್ ಪಿಕ್ಚರಿ ಹೋಯ್ಕಂಬ್ರ, ಅವ್ ನಟಿ ನಾನು ಹೋಪುದ.
9: ಹ ಯಾರ್ ಬೇಕಾರು ಹೋಯ್ಲಕ್, ಬೇಕಾರೆ ಆ ತೊಟ್ಲಲ್ಲಿದ್ ಮಗಿನೂ ಕರ್ಕೊಂಡ್ ಹೋಯ್ನಿ.
5: ಕೇಳಿ ಅಣ್ಣ ಅಪ್ಪಯ್ಯ ಹೇಳದ್ ಯಾರ್ ಬೇಕಾರ ಹೋಯ್ಲಕ್ಕಂಬ್ರ, ನಾ ಬತ್ತೆ ಅಣ್ಣ ನನ್ನೂ ಕರ್ಕೊ ಹೋಗ. ಅಡಿಲ್ಯ
10: ಯಾರನ್ ಬೇಕಾರು ಕರ್ಕೊಂಡ್ ಹೋಯ್ಲಕ್ಕ, ಆರೆ ದುಡ್ಡು ದುಡ್ಡು ದುಡ್ಡು ಬೇಕಲ್ಲ.
5: ಹಂಗಾರೆ ಅಪ್ಪಯ್ಯ ದುಡ್ಡು ಕೊಡಿ ಅಪ್ಪಯ್ಯ, ನಂಗ್ ಮೂರಾಣಿ ಅಣ್ಣಂಗ್ ಮೂರಾಣಿ. ಅಮ್ಮ ನೀ ಬತ್ತ್ಯ?
9: ಎಂತ ದುಡ್ಡ? ಎಂತ ನಿನ್ ಅಪ್ಪಯ್ಯ ದುಡ್ಡು ಗಂಟು ಕಟ್ಟಿ ಕೊಟ್ಟಿದ್ ನಾನ ನಂಗೆ?
5: ಅಲ್ಲ ನೀವೇ ಅಲ್ದ ನನ್ನ ಅಪ್ಪಯ್ಯ,
9: ನಿಮ್ಗೆ ತಿಂದು ಸೊಕ್ಕ ಹಾಂಗಾಯಿ ಪಿಕ್ಚರ್ ನಾಟಕ ಎಲ್ಲ ಬೇಕಮ್ಮಂಗ
8: ಕೊಟ್ರಿ. ಎಂತ ತಪ್ಪ ಹಂಗಾರೆ ಮೂರಾಣಿ ಅಲ್ಯ, ಆ ಮಾಣಿ ಎಷ್ಟು ದಿನದಿನ ಪಿಕ್ಚರಿಗೆ ಹೋಯ್ಕಂದೇಳಿ ಉರು ಹಾಕ್ತಿತ್ತು. ಅದೇ ಆ ಚಿಚ್ ಮನಿ ಮಕ್ಕಳ ಹಂಗೆ ಬಂದ್ ಪಿಕ್ಚರ್ ಎಲ್ಲ ಬಿಡ್ದೆ ಕಾಮ್ದಾರ್ ಆಬ್ದ ನಮ್ಗೆ.
9: ಹೌದಾ ನಿಮ್ಗೆ ಮೂರಾಣಿ ಅಂದೇಳಿ ತೋರತ್ತ, ನಂಗ್ ಅದನ್ ಕಾಣ್ಕಾರೆ ರಕ್ತ ನೀರ್ ಮಾಡ್ಕತ್ತ. ನಾವೆಲ್ಲ ಪಿಕ್ಚರ್ ಕಂಡೇ ದೊಡ್ಡವರಾದವರಲ್ಲ, ಅದನ್ ಕಾಣದೇ ಇದ್ರೆ ಪಾಪ ಬಪ್ದಂದೇಳಿಯಾರೆ ನಂಗೆ ಬರ್ಲಿ.
5: ಅಪ್ಪಯ್ಯ ಅಪ್ಪಯ್ಯ ಆಯ್ಲಿ ಮೂರಾಣಿ ಕೊಡಿ ಅಣ್ಣ, ಅಷ್ಟು ಮಾರ್ಕದ್ ಕಾಣ್ತಿಲ್ಲ ನಿಮ್ಗೆ, ನಾ ಹೆಂಗಾರು ಮಾಡಿ ಒಳ ನುಗುಳ್ಕೊಂಡು ಹೋದೆ.
9: ಹಾಂಗ್ ನುಗುಳ್ಕೊಂಡು ಹೋಗ್ತಾರೆ ಎಲ್ಲಿಗ್ ಬೇಕಾರು ಹೋಯ್ಲಕ್ಕ, ನಂದೇನ್ ಅಡ್ಡಿಲ್ಲ. ಹಾಂಗಂದ್ ಹೇಳಿ ಈ ಪಿಕ್ಚರಿಗೆ ಖರ್ಚು ಮಾಡ್ರೆ ಮನಿ ಉಳಿತ ಮಣಿ, ಎಲ್ರಂಗೆ ನಾವು ಒಂದ್ ಮುಷ್ಟಿ ಊಟ ಮಾಡ್ಕೊಂಡ್ ಇರ್ಕ ಭಯನೇತೆ.
5: ಅಪ್ಪಯ್ಯ
9: ಅಣ್ಣ
5: ಅಪ್ಪಯ್ಯ ಒಳ ಹೋಯ್ತು, ಅವ್ರ ನಮ್ಕ ನೀ ಪಿಕ್ಚರಿ ಹೋತ ಅನ್ಕಂಡ್ರ ನಿನ್ ಕೈ ಚಿಪ್ಪೆ ಗತಿ.
11: ತಡಿ ಅಮ್ಮನ ಹತ್ರ ಅವ್ರು ಕೇಂತ, ಅಮ್ಮ ಅಮ್ಮ ನಿನ್ನ ಹತ್ರ ದುಡ್ಡಿದ್ರ ಅವ್ರು ಕೊಡಾ. ನಾನ ಊಟಕ್ಕಾರು ಹೋಯ್ ಅಲ್ದಿ ಬ್ರಹ್ಮಚಾರಿಗಾರು ಹೋಯ್ ದುಡ್ಡು ಒಟ್ ಮಾಡಿ ಕೊಡ್ತೇನೆ ನಿಂಗೆ. ಅದು ಅಲ್ದೆ ಅಮ್ಮ ಇಲ್ಕೇನಮ್ಮ ಆಚಿ ಮನಿ ನರಸಿಂಹನ ಹತ್ರ ನಾ ಬತ್ತಿ ಅಂದ್ರೆ ಹೇಳಿದೆ ಮರತಿ, ಇನ್ನು ಹೋಯ್ದಿದ್ರೆ ಹೇಸ್ಗಿ ಅಲ್ದ ಅಮ್ಮ ನೀ ಕೊಡಮ್ಮ ನಂಗೆ.
8: ನನ್ ಕೈಯಲ್ಲಿ ಹ್ಯಾಂಗ್ ಬತ್ ಮಾಡಿ ದುಡ್ಡು ಬಾಲಿ ಇಟ್ಕೊಂಬಕ್ಕೆ ಇವ್ರ ಹತ್ರ ದುಡ್ಡಿಗೆ ಬಾಯಿ ಅಲ್ದ ಅಲ್ದ ಅಲ್ದ ಸಾಕತ್ ನಂಗೆ. ನಾನ ಪಾಪ ಪುಣ್ಯ ಗ್ರಹಿಸ ಜಾಸ್ತಿ ಐತಿ ಇವರಿಗೆ. ಆಚೀಚ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವ್ರಿಗೆ.
10: ಹಾ ಎಂತಂದೆ ಅಮ್ಮ ಇನ್ನೊಂದ್ಸಲ ಹೇಳ.
8: ಅದೇ ಆಚೀಚ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವ್ರಿಗೆ.
10: ಅಲ್ದಮ್ಮ
5: ಹಾ ಈ ಅಮ್ಮನು ದುಡ್ಡು ಕೊಡಲ್ಲ ಅಣ್ಣ ಹೆಂಗ್ ಪಿಚ್ಚರಿ ಗೊತ್ತ. ಈಗ ಆಚಿ ಮನಿ ನರಸಿಂಹನ ಹತ್ರ ನಾನಾರು ಹೇಳಿಕೆ ಬತ್ತೆ ಅಣ್ಣ ಬತ್ತಿಲ್ಲ ಅಂದ. ಆಚಿ ಮನಿ ನರಸಿಂಹನ ಹತ್ರ ಹೋಯ್ ನಾನ್ ನೀ ಬತ್ತಿಲ್ಲ ಅಂದ್ ಹೇಳಿಕೆ ಬಪ್ಪುದ.
10: ನೀನು ಸ್ವಲ್ಪ ಸುಮ್ನೆ ಆಯ್ಕೋ ಅಕ್ಕ, ಆತರ್ಗಿಟ್ಟ ಅಂಜನ ಕಣಗ ಆಡ್ಬೇಡ, ಸ್ವಲ್ಪ ಸುಮ್ನೆ ಆಯ್ಕೋ. ನಾನ ಹೋಯೇ ಹೋತೆ ಈಗ ಪಿಚ್ಚರಿ.
5: ದುಡ್ಡಿಲ್ಲಲ್ಲ ಹೆಂಗ್ ಹೋತೆ ಹೊರಗ ಇಕ್ಕ ಇನ್ಕಿ ಕಾಂತಿಯಾ
10: ಈ ಕಣ. ಇನ್ಕಿ ಯಾರು ಕಾಂತೆ ಹ್ಯಾಂಗಾರು ಕಾಂತೆ ಅದೆಲ್ಲ ನಿಂಗ್ ಬೇಡ, ನಾ ಒಳಗ್ ಹೋಯೇ ಕಾಂತೆ ಈ ಪಿಕ್ಚರ್.
5: ದುಡ್ಡಿಗೆ ಎಂತ ಮಾಡ್ತೆ
10: ಅದೆಲ್ಲ ನಿಂಗ್ ಬೇಡ, ನಿಂಗ್ ಆಗ್ಲೇ ಹೇಳಿದೆ ನಾನು ಎಂತಾರು ಮಾಡ್ತೆ ನಾನು ಅನ್ಕಂಡ್, ನೀ ಸುಮ್ಮನೆ ಆಯ್ಕೋ.
5: ಅಣ್ಣಯ್ಯ ಒಂದ್ ಕೆಲ್ಸ ಮಾಡುವ, ಈ ಮಧ್ಯಾಹ್ನದ ಹತ್ತಲ್ಲ ಹೋಪ್ಪ ಬಾಗ್ಲಾಗ ಯಾರು ಇಪ್ಪುದಿಲ್ಲ, ನಾವ್ ಆ ಬೆಂಚ್ ಎಡಿ ಹೋಯ್ ಮಲ್ಕಂಬ, ಪಿಕ್ಚರ್ ಶುರು ಅಪ್ಪಕ್ಕೂ ಮೇಲೆದ್ದು ಕುತ್ಕಂಬ.
10: ಅದೆಲ್ಲ ಆತಿಲ್ಲ, ಕಡಿಗೆ ಯಾರು ಕಂಡ ನಮ್ಮನ್ ಹಿಡ್ದ್ರಿತ್ತಲ್ಲ ದೇವ್ರೇ ಗತಿ.
5: ಮತ್ತೆಂತ ಮಾಡ್ತೆ ಅಣ್ಣಯ್ಯ ನಂಗ್ ಹೇಳ ಅಣ್ಣಯ್ಯ ಎಂತ ಮಾಡ್ತೆ ನೀನ್
10: ಕಾಣ. ನಿನ್ಮೇಲ್ ನಂಬಿಕೆ ಇಟ್ಕೊಂಡ್ ಹೇಳ್ತಿದ್ದೆ, ಯಾರಿಗೂ ಹೇಳ್ಬೇಡ ಈ ವಿಷಯನ, ಯಾರಿಗಾರು ಹೇಳ್ರೆ
5: ನಿನ್ ಗಾಂಕಿ ಅಣಿಗೂ ನಾ ಹೇಳುದಿಲ್ಲ.
10: ಇಲ್ವಾ ನಾ ಹೇಳ್ತೆ ಇಲ್ವಾ ಗುಟ್ಟಂಗ್ ಹೇಳ್ತೆ.
5: ಎರಡ್ ಸೇರಿ ಎಷ್ಟಪ್ಪ ಕೊಡ್ತ್ರು ಪ್ಯಾಟೆಗೆ
10: ಕಾಣ. ಮತ್ತ ಶುರು ಮಾಡ್ದ, ನಿನಗ್ ನಾನು ಹೇಳಲ್ಯ ನಿಂಗ ಬ್ಯಾಡ ಅನ್ಕಂಡ ಅದ್ ಎಷ್ಟಾರು ಕೊಡ್ತ್ರ, ಎಷ್ಟು ಕೊಡ್ದಿರು ಇಬ್ರಿಗ್ ಪಿಕ್ಚರಿಗ ಅಪಸ್ ಸಾಕು. ಈ ಕಣ ಮತ್ತ ಮತ್ತ ಹೇಳ್ತಿದ್ದೆ, ಯಾರಿಗಾರು ಹೇಳಕ್ ನೀನ ಕಾಣ್ ಮತ್ ನಿಂಗೆ.
5: ಅಪ್ಪೇ ನಾನಿಗೂ ಯಾರಿಗೂ ಹೇಳುದಿಲ್ಲ ನಾನು. ಈಗ್ಲೇ ತೆಗಿತ್ಯಾ ಅಕ್ಕಿನ?
10: ನಿಂಗೆಂತ ಮರೆಯ ನಿಂದ, ತಡಿ ಒಂದ್ ಸ್ವಲ್ಪ ಸುಮ್ಮನೆ ಆಯ್ಕೋ. ಈ ಕಣ ನೀನ್ ಇಲ್ಲೇ ಆಯ್ಕೋ, ಈಗ ನಾನು ಒಳ ಕ್ವಾಣಿ ಹೋತೆ ಇಲ್ಲ ಚಿಚ್ಚಿ ಕಾಂತ ಆಯ್ಕೋ, ಯಾರು ಬಂದ್ರ ನಂಗ್ ಹೇಳ್ಕ ಗೊತ್ತಾಯ್ತಲ್ಲ.
5: ಈ ಅಪ್ಪ ಎಂತ ದುಡ್ಡು ಕೊಡಲ್ಲ, ದುಡ್ಡಿಲ್ಲ ಅಂಬುಕ್ಕೆ ಮೊನ್ನೆ ಅಷ್ಟಪ್ಪ ದುಡ್ಡು ಖರ್ಚು ಮಾಡಿ ಆಟ ಆಡ್ಸಿರ್. ಈ ಅಣ್ಣ ಮಾಡು ಸರಿಯೇ ಅಪ್ಪ ಹಂಗೆ ಆಯ್ಕ ಆಯ್ಕ ಹಂಗೆ ಆಯ್ಕ.

0: ನಂಗೆ ಯಾಕೋ ಅನುಮಾನ ಮೂಡ್ತಾ ಇತ್ತ. ಅಣ್ಣಯ್ಯ ಒಳಗೇ ಇದ್ದ ಅನ್ಕಂಡ್ ಹೇಳಿ ಎಂತ ಮಾಡ್ತಿದ್ದ ಸತ್ಯ ಹೇಳ.
1: ಇಲ್ಲ ಅಪ್ಪ, ಅಣ್ಣ ಒಳಗೆ ಎಂತದ ಮಾಡ್ತಿಲ್ಲ.
0: ಇಜವ ನೀನ್ ಮಾಣಿ, ನಮ್ಮನೆ ಅಕ್ಕಿ ಗಂಟ ಪ್ಯಾಟಿ ಗೊಂಟಂಗಿತ್ತ. ಎಂತ ಮಾಡ್ತಿದ್ದೆ ಸತ್ಯ ಹೇಳ ನೀನು, ಎಂತ ಮಾಡ್ತಿದ್ಯಾ?
2: ಅದು ಅಪ್ಪಯ್ಯ ಅಪ್ಪಯ್ಯ ಹಿಂಗೆ ಒಳ ಬಂದಿ ಅಪ್ಪ ಅಂತ ಹೇಳಿ ಬಂದೆ, ಅಲ್ಲಿ ಅಕ್ಕಿ ಗಂಟು ಕೆಳ ಬಿದ್ದಿತ್ತು, ಅದನ್ನ ಹೆಕ್ಕಿ ಇಡ ಸಮಯ ನೀವು ಬಂದ್ರಿ ಅಪ್ಪಯ್ಯ.
0: ಕದುದು ಅಲ್ದೆ ಸುಳ್ಳು ಹೇಳುದು ಬೇರೆ ಕಲ್ತಿದ್ಯಾ? ಸತ್ಯ ಹೇಳು, ಇಷ್ಟೊತ್ನೊಳಗೆ ಎಷ್ಟು ಕದ್ದಿದೆ ಹೇಳ ನನಗೆ.
2: ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾ ಕೊದಿಲೇ ಇಲ್ಲ ಅಪ್ಪಯ್ಯ, ನೀ ಹೇಳ ಮರೆಯ ಸತ್ಯ.
1: ಹೌದಪ್ಪಯ್ಯ ಅಣ್ಣ ಎಂತ ಮಾಡ್ಲ, ಅಣ್ಣ ಇವತ್ ಶುರು ಮಾಡದಷ್ಟೇ ಅದು.
0: ಒಟ್ಟಿಂಗ ಆ ಕಳ್ಳಿಗೆ ಈ ಕೊರವಂಜಿ ಸಾಕ್ಷಿ, ಇವತ್ತು ಅಕ್ಕಿಗಳು ಕೊಟ್ರಿ, ನಾಳೆ ಇಬ್ರು ಸೇರಿ ಪೆಟ್ಗಿ ಹೊಡುದಿಲ್ಲ ಅಂತ ಹೇಳಿ ಏನ?
2: ಇಲ್ಲ ಇಲ್ಲ ಅಪ್ಪಯ್ಯ ಅವ ಹೇಳದಲ್ಲ ಸುಳ್ಳು ಅಪ್ಪಯ್ಯ, ನಾ ಇಷ್ಟರವರೆಗೂ ಹಂಗಿಂದಲ್ಲ ಮಾಡಲ್ಲ ಅಪ್ಪಯ್ಯ, ನಾ ಮಾಡ್ಲೇ ಇಲ್ಲ ಅಪ್ಪಯ್ಯ.
1: ಅಯ್ಯೋ ನಾನ್ ತೆಗಿಲ್ಲ ಅಪ್ಪಯ್ಯ, ಅಣ್ಣ ಮಾಡದ್ದೆಲ್ಲ ನಾನೆಂತಕ್ಕೂ ಇಲ್ಲ ಅಪ್ಪಯ್ಯ.
3: ಅಲ್ಲ ಹಾಯ್, ಇವತ್ ಎಂತ ಆಯ್ತು ನಿಮ್ಗೆ? ಎಂತಕ್ಕ ಆ ಮಕ್ಳು ಜೀವ ಹಾಂಗ್ ತಿಂತಿದ್ರಿ ಹಂಗಾರೆ? ಇವ್ರ ಮನೆಗೆ ಇಪ್ಪುದೇ ನಿಮ್ ಕಷ್ಟ ಆಪದಾರೆ, ಯಾವ್ದಾರು ಹೋಟ್ಲಿ ಕಳ್ಸಿ ನಾಳೆ, ಎಲ್ಲಾರು ಅವು ನೆಮ್ಮದಿಯಿಂದ ಆಯ್ಕಂತು.
0: ಹೌದೌದು, ನಿನ್ ಮಕ್ಳನ್ನ ಎಲ್ಲಿ ಬೇಕಾರು ಕಳಿಸ್ಲಕ್ಕ. ಇವತ್ತ ನಿನ್ ಮುದ್ದಿನ ಮಕ್ಳ ಮನೆಗ್ ಎಂತ ಮಾಡಿದ ಗೊತ್ತಿತ್ತಾ?
1: ಎಂತ ಮಾಡ್ದು?
0: ಅಕ್ಕಿ ಕದ್ದು. ನಾಳೆ ಆ ಹೋಟ್ಲಂಗೆ ಲೋಟ ಮಾರ್ಕೊಂಡ್ ತಿಂತ ಬಂದ್ಲಿ ಇವಳೊಬ್ಳು ಹೇಳುಕೆ ಮಕ್ಳನ್ ವಹಿಸ್ಕೊಂಡ.
3: ಅಯ್ಯೋ ದೇವ್ರೆ, ಇದನ್ ಯಾರಪ್ಪ ಇವಕ್ ಹೇಳಿ ಕೊಟ್ಟದ್ದ?
1: ಅಮ್ಮ ಅದ್ ಯಾರು ಹೇಳಿ ಕೊಡ್ಲ ಅಮ್ಮ, ಅಣ್ಣ ಏನೇ ಕಲ್ತ್ಕೊಂಡದ್ದ. ಅಪ್ಪ ಪಿಕ್ಚರ್ ದುಡ್ಡು ಕೊಡೋದಿಲ್ಲ ಅಂದ್ರಲ್ಲ, ಅದಕ್ ಹಿಂಗ್ ಮಾಡು ಅಂದ. ನಾನು ಹಾ ಅಂದೆ.
0: ಆಯ್ತಪ್ಪ, ನನ್ ಸಂಸಾರದ ಕತೆ ಮುಗ್ದೇ ಹೋಯ್ತ. ಮನಿ ಮಂದಿ ಎಲ್ಲ ಅಕ್ಕಿ ಮಾರುಕ್ ಹೊರಟ ಮೇಲೆ ಇನ್ ಮನೆ ಯಜಮಾನ ನಾ ಎಂತ ಕಿರ್ಕ ಹೋತೆ? ನಾನ್ ಹಾಳ್ ಬಡ್ಕಂಡ್ ಎಲ್ಲಿಗಾದ್ರು ನೀವೇರಿನಿ.
3: ಅಲ್ಲ ನಿಮ್ಗೆ ಹೇಳುವಷ್ಟೋಳ್ ನಾನಲ್ಲ, ಆದ್ರು ಒಂದು ಮೂರಾಣಿ ಕೊಟ್ಟಿದ್ರೆ ಅವು ಹಿಂಗ್ ಮಾಡ್ತಿದ್ವ? ಹಾಂಗಂದೇಳಿ ಆಚಿ ಮನಿ ಸೀನ್ ಮಾಸ್ಟ್ರಿಗೆ ನಿಮ್ಗಿಪ್ಪಷ್ಟ್ ಅರ್ಧ ದಾಸ್ತಿಯೂ ಇಲ್ಲ. ಅವ್ರ ಹಾಂಗ್ ಮಾಡ್ತ್ರ, ಅವ್ರ ಅವ್ರ ಮಕ್ಳಿಗೆ ದುಡ್ಡು ಕೊಡ್ತ್ರು, ಹಾಂಗಾಗಿ ಅವು ಇಷ್ಟರೊಳಗೆ ಮೂರ್ ನಾಲ್ಕ್ ಪಿಕ್ಚರ್ ಕಂಡಾಯ್ತು.
2: ಅಪ್ಪಯ್ಯ ನೀವ್ ಹೇಳ್ರೆ ಸಿಟ್ ಮಾಡ್ಕಂತ್ರಿ. ಕಳೆದ ವರ್ಷ ಸಾಲಿಗ್ರಾಮ್ ಹಬ್ಬದಾಗೆ ಆಚಿ ಮನಿ ನರಸಿಂಹ ಎಂಟಾಣಿ ಖರ್ಚು ಮಾಡಿದ್ದ, ನಂಗ್ ನೀವು ಕೊಟ್ಟದ್ದೆ ಅಷ್ಟ, ಒಂದಾಣಿ ಅಷ್ಟೇ. ಹೋದ ವರ್ಷ ದಕ್ಷಿಣಿ ಬಂದ್ ದುಡ್ಡಾಗೆ ಒಂದು ಸಿನಿಮಾ ಕಂಡಿದೆ. ಈ ಸಲ ಊಟವೂ ಇಲ್ಲ, ಬ್ರಹ್ಮಚಾರಿಯೂ ಇಲ್ಲ, ಈ ವರ್ಷ ಇಡೀ ನಾನು ಪಿಕ್ಚರ್ ಕಾಣ್ಲೇ ಇಲ್ಲ ಅಪ್ಪಯ್ಯ.
0: ಅದಕ್ಕೆ ಮನಿ ಅಕ್ಕಿ ಕದ್ ಮಾರುದನ?
1: ಅಲ್ಲ ಅಂದ್ರೆ ಅಂತ ನಿಮ್ ಮಾತಿನ ಅರ್ಥ ಬೇರೆಯವ್ರ ಮನಿ ಅಕ್ಕಿ ಕದಿಕ್ ಅನ್ಕಂಡ?
0: ಬಾಳ ಮಾತ್ ಕಲ್ತೆ ಅಲ್ಲ, ಈಗ ಸಾಯ್ನಿ ಅತ್ತೆ ಎಂತಾರು ಮಾಡ್ಕಣಿ, ಇನ್ನೆಲ್ಲಾರು ಹಿಂಗ್ ಮಾಡ್ರೆ.
1: ನಂಗಿಲ್ಲ ಅಪ್ಪಯ್ಯ ದುಡ್ಡು, ಕಾಣಿ ನಾಳೆ ನಾನು ನಿಮ್ ಪೆಟ್ಟಿಗಿನ ದುಡ್ಡು ತೆಗಿತೆ.
0: ಈಗ ಪೆಟ್ಟಿಗೆ ಏನಾರು ತೆಗೆದ್ರೆ ಸ್ಟೇಷನ್ಗೆ ಇಟ್ಕೊಡ್ತೆ ನಿನ್ನ. ತಗ ಸಾಯ್ನಿ ಅತ್ತೆ,
1: ನಂಗು ದುಡ್ಡು ಕೊಟ್ರ ಅಣ್ಣಯ್ಯ ನಾನು ಬತ್ತೆ ಅಣ್ಣಯ್ಯ, ನನ್ನ ಬಿಟ್ಟಿಗೆ ಹೊಯ್ಕರಿಲ್ಲ ನೀನ್, ಬಿಟ್ಟಿಗೆ ಹೋರ ಕಾಣ, ಶಾಲಿ ಮಾಸ್ಟರ್ ಹತ್ರ ಹೇಳಿ ಕೊಡ್ತೆ ನಾನ್ ನೀ ಅಕ್ಕಿ ಕದ್ದಿದ್ದೆ ಅಂತ ಹೇಳಿ.
4: ಯಾಯ್ ಮತ್ ಕಾಣಿಗ, ನಾ ಎಲ್ಲ ಅಕ್ಕಿ ಕದ್ದಿದೆ? ಸುಳ್ಳು ಸುಳ್ಳೆಲ್ಲ ಹೇಳ್ಬೇಡ ನೀನ್.
1: ಇಲ್ಲ ಅಣ್ಣಯ್ಯ ನೀ ಕದಿಲಿಲ್ಲ, ಕದಿಕನ್ ಮಾಡ್ದೆ ಅಷ್ಟೇ, ಅಷ್ಟಾಗ ಅಪ್ಪಯ್ಯ ಬಂದ್ರ. ಇನ್ನು ಕದು ಬೇಡ, ಅಪ್ಪಯ್ಯನ ದುಡ್ಡು ಕೊಟ್ರಲ್ಲ ನಮ್ಗೆ.
3: ಹಾಯ್ ಹಾಯ್ ಕಾಣಿ, ಆ ಮಕ್ಳು ಖುಷಿ ಕಾಣಿ, ಒಂದು ಮೂರ ಆಣಿ ಕೊಟ್ಟದ್ರಿಂದ ಅವುಗಳ ಬುದ್ಧಿ ಹೆಂಗಾಯ್ತು ಕಾಣಿ.
0: ಅವು ಕೇಳುದೇನ್ ಬೇಡ, ಯಾಕೆ ಅಮ್ಮನವರಿಗೆ ಖುಷಿ ಆಯ್ಲಿಲ್ಲೇನು?
3: ಹಾ ಖುಷಿ ಆಯ್ದೆ ಇರುತ್ತ, ನಾವ್ ಇಷ್ಟೆಲ್ಲ ಮಾಡುದ್ ಎಂತಕ್ಕೆ? ಹೊಟ್ಟೆಲ್ ಹುಟ್ಟದ್ ಮಕ್ಳು ಖುಷಿಯಿಂದ ಇರ್ಕನ್ಕಂಡಲ್ಯ, ದುಡ್ಡು ಆ ರಾಣಿ ಹೋದ್ರು ಹೋಯ್ಲಿ, ನಿಮ್ಗೂ ಖುಷಿ ಆಯ್ಲ್ಯ.
0: ಸಾಕ್ ಸಾಕ್.
2: ಓ ಕಂಡ್ಯನ ಸತ್ಯ ಕಂಡ್ಯನ, ಅಪ್ಪಯ್ಯಮ್ಮ ಖುಷಿಯಲ್ಲಿ ಮಾಡದ್ ಕಂಡ್ಯನ.

0: ಆಫೀಸಲ್ ಮಾಡ್ತಿದ್ರು. ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು.
1: ಹನಿ ಮಕ್ಳ ಹಚ್ಚಿಗೆ
2: ಹಾಯ್, ಎಲ್ರಿಗೂ ನಮಸ್ಕಾರ ಮಾರ್ರೆ. ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತು, ಆರೆ ನಮಗ್ ಆಡಕ್ ಮಾತ್ರ ಒಂದೇ ಭಾಷೆ, ಅದೇ ಕನ್ನಡ. ಕುಂದಾಪುರ ಕನ್ನಡ. ನಾವು ಅಂದ್ರೆ ಯಾರನ್ನ ಆಲೋಚನೆ ಮಾಡ್ತಿದ್ರ್ಯಾ? ಅಕ್ಷತ, ನಾಗರತ್ನ, ನಿವೇದಿತ, ಸುನೇತ್ರ ಅನ್ಕಂಡ ನಾಲ್ಕ್ ಜನ ಹೆಜ್ಜೆಗೆ ಹೆಜ್ಜೆಗೋ ಪಡಿ ಸಂಘದವ್ರು. ಸಂಘ ಅಂದ್ರೆ ಡಾನ್ಸ್ ಗ್ರೂಪೇ. ಕುಣದ್ ಮಾತ್ರ ಬೇಡ, ಕುಣದ್ ಕುಣ ಸಾಕಾಯ್ತು. ಒಂದೆರಡು ಮಾತು ಆಡುವ ಅನ್ಕಂಡ ಕುಂದಾಪುರದ ವಿಶೇಷತೆ ಬಗ್ಗೆ ಮಾತಾಡುದಂದ್ಲಿ ಹೊರಟಿತ್ತು. ನಾನ ಶುರು ಮಾಡದ್ ಹೆಂಗ್ ಹೇಳಿ? ಹಾಯ್ ಅನ್ಕಂಡ್. ಹಾಯ್ ಅಂದ್ರೆ ಎಂತ ಕೇಂತ್ರಿಯಾ? ಈ ಇಂಗ್ಲಿಷ್ ಆಗೆ ಹಾಯ್ ಹಲೋ ಅಂದಲಿ ಹೇಳುದಿಲ್ಲ್ಯಾ? ಅದೇ ಸ್ಟೈಲ್ ಅಲ್ಲಿ ಹಾಯ್ ಇಪ್ಪುದು. ಕುಂದಾಪುರ ಕನ್ನಡದಂಗ್ ಮಾತ್ರ ಗೊತ್ತಾ ಹಾಯ್ ಅಂದಲಿ ಹೇಳುದ. ಅದಕ್ಕೆ ನಾವೆಲ್ಲ ಎದಿ ಉಪ್ಸಿ ಹೇಳುದು. ವಂಡರ್ ಕಾಂಬಳು ಕಾಂಬುಕ್ ಚಂದ, ಕುಂದಾಪುರ ಕನ್ನಡ ಮಾತಾಡುಕ್ ಚಂದ ಅನ್ಕಂಡ್. ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ. ಅಬ್ಬಿ ಋಣ ಯಾವತ್ತಾರು ತೀರ್ಸುಕತ್ತ ಇಲ್ಲ ಅಲ್ಲ, ಅದನ್ ನಾವು ಮೊದ್ಲು ತಿಳ್ಕಣಕ್. ಹಾಂಗಾಯಿ ನಂಗೆ ಈ ಭಾಷೆ ಕಂಡ್ರೆ ಭಾರಿ ಪ್ರೀತಿ. ಕುಂದಾಪುರ ಇದ್ ನಮ್ ಉಡುಪಿ ಜಿಲ್ಲೆ ಹಂಗಿತ್ತು. ಇದ್ರ ಸುತ್ತಲೂ ನೀರ್. ಕುಂದಾಪುರ ಕನ್ನಡ ಮಾತಾಡುವರ್ ತೌರಮ್ರು. ಹಾಂಗಾಯಿ ಕುಂದಾಪುರ ಕನ್ನಡ ಕುಂದಾಪುರ ತಾಲೂಕಿಗಷ್ಟೇ ಅಲ್ಲ, ಮಾಬುಕಳದಿಂದ ಶಿರೂರ್ವರೆಗೆ, ನಿಟ್ಟೂರಿಂದ ಹೆಬ್ರಿವರೆಗೆ ಈ ಭಾಷೆ ಮಾತಾಡೋಕ್ ಬೇಕಂಬಷ್ಟು ಜನ ಸಿಕ್ತರು. ಮನೆಗೆ ಯಾರು ಬಂದ್ರೆ ಹಾಯ್ ಬಂದ್ರಿಯಾ, ಕುಕಣಿ ಕುಡುಕ್ ನೀರ್ ಬೇಕಾ, ಹುಷಾರಿದ್ರಿಯಾ, ಮನೆಗೆಲ್ಲ ಹುಷಾರಿದ್ರ, ಮಸ್ತ್ ದಿನ ಆಯ್ತಲ್ಲ ಈ ಬದಿ ಮೇಲೆ ಬರ್ದೆ. ನಾಲ್ಕ ದಿನ ಆಯ್ಕಂಡ ಕಷ್ಟ ಸುಖ ಮಾತಾಡ್ಕಂಡ ಹೋಯ್ಲಕ್ ಮರ್ರೆ. ಅಂಬತ್ತಿಗ ಆಪು ಖುಷಿಯೇ ಬೇರೆ. ಅಲ್ದ ಹೆಣೆ ಸುನೇತ್ರ.
3: ಅಕ್ಷತಕ್ಕ, ನಮ್ ಭಾಷೆ ನಮ್ ಚಂದ ಗ್ವಾಂಪಿ. ಶುಲ್ಬ ಅನ್ಸ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡ್ ಬಹಳ ಕಷ್ಟ. ಬೇರೆ ಭಾಷೆಂಗೆ ಬರೆದುಕೊಂಡು ಬರ್ಬೇಕಾ ಅಂತ ಇಷ್ಟುದ್ದ ಕೇಂತ್ರ. ನಮ್ ಭಾಷೆಂಗೆ ಬಹಳ ಶುಲ್ದಂಗೆ ಬರ್ಕ ಬರ್ಕ ಅನ್ನತ್. ನೀನು ಸ್ನಾನ ಮಾಡು, ನಾನ್ ಕಡೆಗೆ ಸ್ನಾನ ಮಾಡುವೆ. ನೀ ಮಿನ್ಕಬ, ನಾ ಕಡಿಗ್ ಮೀತೆ. ಹೋಗಬೇಕು ಹೊಯ್ಕ್, ಬರಬೇಕು ಬರ್ಕ್, ಹಿಂಗೆ ಕಣ್ ಮುಚ್ಚಿ ಬಿಡುದ್ರೊಳಗೆ ಹೇಳಿ ಮುಗ್ಸತ್. ಅದನ್ನೇ ಕೆಲವ್ರು ಹೊಯ್ಕ್ ಬರ್ಕ್ ಕುಂದಾಪುರ ಭಾಷೆ ಅಂದ್. ಎಷ್ಟು ಚಂದ ಅಲ್ದೆ ನಮ್ ಭಾಷೆ. ಬಹಳ ಬೇಗ್ ಬೇಗ್ ಮಾತಾಡೋಕೆ ಆಪುದೇ ನಮ್ ಭಾಷೆ ವಿಶೇಷ. ಇದನ್ನ ಕ್ವಾಟ್ ಕನ್ನಡ ಅಂದೇಳಿಯೂ ಕರೀತ್ರು. ಇದು ಬರೀ ಭಾಷೆಯಲ್ಲ, ನಮ್ ಬದುಕೂ ಹೌದು. ಕುಂದಾಪುರ ಅನ್ಕತಿಗೆ ನೆನ್ಪಾಯ್ದ ಕಾಣಿ, ಇದು ಕುಂದಾಪುರ ಅಂದೇಳಿ ಹೆಸರು ಬಂದದ್ ಹೆಂಗ್ ಗೊತ್ತಿತ್ತ? ಈ ನಾಡನ್ನ ಆಗಿನ ಕಾಲದಂಗೆ ಕುಂದವರ್ಮ ಅನ್ಕೊಂಡೊಬ್ಬ ರಾಜ ಆಳ್ತಿದ್ದ ಅಮ್ರ. ಕುಂದೇಶ್ವರ ದೇವಸ್ಥಾನ ಕಟ್ಟಿದ್ದು ಅವನೇ ಅಮ್ರ. ಹಂಗಾಯಿ ಅವನಿಂದನೇ ಈ ಹೆಸರು ಬಂತಂತ ಕೆಲವ್ರು ಹೇಳಿರೆ. ಇಲ್ಲಿ ಕುಂದ ಅಂದ್ರೆ ಮಲ್ಲಿಗೆ ಹೂಗ್ ಮಸ್ತಿದಿತ್ತು, ಅದಕ್ಕೆ ಬಂದದ್ದಂತ ಇನ್ ಕೆಲವ್ರು. ಮನಿ ಕಟ್ಟು ಬೇಕಾದ ಕುಂದ ಅಂದ್ರ ಕಂಬ ಮಸ್ತ್ ಸಿಕ್ತಿದಿತ್ತು, ಅದಕ್ಕೆ ಈ ಹೆಸರು ಬಂತಂತ ಮತ್ ಕೆಲವ್ರು ಹೇಳ್ತರು. ಯಾರ್ ಎಂತದೇ ಹೇಳಿ, ಕುಂದಾಪುರ ಅಂಬ ಹೆಸರು ಲಾಯ್ಕಿತ್ತು. ಅಲ್ದ ಹೆಣೆ ನಿವೇದಿತ.
4: ಹೌದ್ ಸುನೇತ್ರ, ಈ ಇಡೀ ಊರ್ ಇತ್ತಲೆ ಇದು ಪರಶುರಾಮ ಸೃಷ್ಟಿ ಅಂಬ್ರ. ಅದ್ಕೆ ಇಲ್ಲಿನ ಜನರಿಗ ಶುಲ್ಬದಂಗ ಕೆಟ್ಟದಾತಿಲ್ಲ ಅಂದ ಜನ ನಂಬತ್ರ. ಮತ್ತ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಮಸ್ತಿತ್. ಈಜಿಪ್ಟ್ ನ ನೈಲ್ ನದಿ ಬಿಟ್ರೆ ನಮ್ ಪಂಚಗಂಗಾವಳಿ ನದಿಯೇ ಸೈಯಂಬ್ರ. ಅರಬ್ಬಿ ಸಮುದ್ರ ಇತ್ತ, ಪಶ್ಚಿಮ ಘಟ್ಟ ಇತ್ತ. ಹಿಂಗೆ ಪ್ರಕೃತಿ ಸೌಂದರ್ಯ ಹೊಸ್ರ ನಮ್ಮೂರ್. ಅದು ಅಲ್ದೆ ಪೋರ್ಚುಗೀಸ್ರು ಇಲ್ಲಿ ಆಳ್ವಿಕೆ ಮಾಡಿರಂಬ್ರು. ಆಗಿನ ಕಾಲದಂಗ ಬಸ್ರೂರ್ ಬಾಳ ಪ್ರಸಿದ್ಧಿ ಆಯ್ತಂಬ್ರು. ಅಲ್ಲಿಂದ್ಲೇ ಅವರು ವ್ಯಾಪಾರ ವಹಿವಾಟು ನಡೆಸ್ತಿದ್ರಂಬ್ರು. ನಮ್ ಮೈಸೂರ್ ಹುಲಿ ಟಿಪ್ಪು ಸುಲ್ತಾನಂಗೆ ಇಲ್ಲಿನ ಒಳ್ಳೆ ತಳಿ ಮೀನಂದ್ ಬೇಕಿತ್ತಂ. ಬ್ರಿಟಿಷ್ರು ಇಲ್ಲಿ ಆಳಿರ್ ಅಂತ ಹೇಳ್ತ್ರಪ್ಪ. ಅಷ್ಟೇ ಅಲ್ಲ, ಬೇರೆ ರಾಜರು ಆಳ್ವಿಕೆ ಮಾಡಿರಂಬ್ರು. ಸೂರಾಲಂಗ್ ಈಗ್ಲೂ ನಾವ್ ಅರ್ಮನಿ ಶಿಲ್ಪ ಮತ್ ಬೇರೆ ಬೇರೆ ಅವಶೇಷಗಳನ್ನು ಕಾಣ್ಲಕ್. ಇನ್ ಹಬ್ಬಗಳ ಬಗ್ಗೆ ಹೇಳುದಾರೆ ಎಂತ ಕೇಂತ್ರಿ. ಆಸಾಡಿ ಅಮಾಸಿಯಿಂದ ಶುರು ಆರೆ ವರ್ಷಿಡೀ ಒಂದಲ್ಲ ಒಂದು ಹಬ್ಬುವೆ. ಯಕ್ಷಗಾನ, ಹೌದುರಾಯನ ವಾಲ್ಗ, ಕಂಬಳ, ಹೂಗಿನ ಕೋಲು, ಚಿಕ್ಕಮೇಳ, ಹೊಸ್ತ್, ಎಂತ ಇತ್ತು ಎಂತಿಲ್ಲ ಹೇಳಿ ಕಂಬ. ಈ ಭಾಷೆ ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸ್ವಾತಂತ್ರ್ಯ ಹೋರಾಟ, ವೈದ್ಯಕೀಯ, ವ್ಯವಹಾರ, ರಾಜಕೀಯ ಕ್ಷೇತ್ರಕ್ಕೆ ಸಾವಿರಾರು ಜನ ಸಾಧಕರನ್ನ ಕೊಟ್ಟಿತ್ತು. ಕನ್ನಡದ ಮೊದಲನೇ ಕಾದಂಬರಿ ಯಾವ್ದ್ ಹೇಳಿ ಕಾಂಬ? ಹಾ, ಇಂದಿರಾಬಾಯಿ. ಇದನ್ ಬರದ್ ಯಾರ್ ಗೊತ್ತಿತ್ತ? ನಮ್ ಗುಲ್ವಾಡಿ ವೆಂಕಟರಾಯರ್. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರಲ್ ನಮ್ ಕಡಲ ತಡಿಯ ಭಾರ್ಗವ ನಮ್ಮೂರಿನವ್ರು.
1: ಕಟ್ಟುವೆವು ನಾವು ಹೊಸ ನಾಡೊಂದನು ಹಾಡ್ ಬರ್ದ್ ಸ್ವಾತಂತ್ರ್ಯ ಕಿಚ್ಚಿನ್ ಹಬ್ಸದ್ ಅಡಿಗ್ರ ನಮ್ಮವ್ರೆ. ನಂಗಿಷ್ಟು ಗೊತ್ತಿತ್ತು. ನಾಗರತ್ನಕ್ಕ ನೀವಿನ್ ಹೇಳ್ತ್ರಿಯಾ?
2: ಅಕ್ ನಿವೇದಿತ, ಅಷ್ಟೇ ಅಲ್ಲದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಬೆನಗಲ್ ಕುಟುಂಬದ ರಂಗರಾವ್ ರಾಮರಾವ್ ಶಿವರಾವ್ ಸಹೋದರರು ಇಲ್ಲಿನವರೇ. ಹಿಂದಿ ಚಿತ್ರರಂಗದ ಗುರುದತ್ತ, ವಸಂತಿ ಪಡುಕೋಣೆ, ದೀಪಿಕಾ ಪಡುಕೋಣೆ, ರಘುರಾಮ ಶೆಟ್ಟಿ, ಪ್ರಕಾಶ್ ಪಡುಕೋಣೆ, ಉಪಾಧ್ಯಾಯ ಕೊರ್ಗಿ, ಮಾಲತಿ ಹೊಳ್ಳ, ಕೋಟ ಶ್ರೀನಿವಾಸ ಪೂಜಾರಿ, ವೈದೇಹಿ, ಎಎಸ್ ಎನ್ ಹೆಬ್ಬಾರ್, ವಾಮನ ಕಾಮತ್, ರಿಶಾಂಕ್ ದೇವಾಡಿಗ, ಡುಂಡಿರಾಜ, ರಮೇಶ್ ಭಟ್, ಯೋಗರಾಜ್ ಭಟ್, ಉಪೇಂದ್ರ, ಕಾಶಿನಾಥ್, ಗುಣ್ಮಿ ಚಂದ್ರಶೇಖರ್ ಐತಾಳ, ಅಪ್ಪಣ್ ಹೆಗಡೆ, ರವಿ ಬಸ್ರೂರ್, ರಿಷಬ್ ಶೆಟ್ಟಿ, ಹಿಂಗ್ ಹೇಳ್ತಾ ಹೋರೆ ಮಸ್ತ್ ಜನ ಇದ್ರ. ಇವರೆಲ್ಲ ಕುಂದಗನ್ನಡದ ಮಣ್ಣಲ್ಲಿ ಹುಟ್ಟಿ ಈ ನಾಡಿನ ಕೀರ್ತಿನ ಬೇರೆ ಊರಲ್ಲಿ ಮೆರೆಸ್ದವ್ರ. ಅದ್ಕೆ ಹೇಳುದ ಕುಂದಾಪುರದವ್ರ ಯಾವ್ದಕ್ಕಾದ್ರೂ ಹಿಂದಾಪುರ ಅಂದ ಹೇಳಿ. ಕುಂದಾಪುರ ಕನ್ನಡಕ್ಕೆ ಕಿವಿಯಾಪವರಿಗೆ ಇಲ್ಲಿನ ಸಂಸ್ಕೃತಿ ತೋರಿಸು ಸುಮಾರ್ ಪದಪುಂಜಗಳ, ನುಡಿಗಟ್ಟುಗಳ, ರೂಪಕಗಳ ಮತ್ತೆ ಕಾಂಬುಕೆ ಕೇಂಬುಕೆ ಸಿಕ್ಕತ್ತ. ಮಂಡಿ ಅಂದ್ರೆ ಮಂದಾರ್ತಿ ಚಂಡಿ, ಜಾಂಟಿ ಕಾಲ್ ಬೊಬ್ಬರ್ಯ, ಮ್ಯಾಳು ಹೊರಟದ್ ಎಲ್ಲಿಗ ಪೆಟ್ಟಿಗೆ ಕಟ್ಟಿರ್ಯಾ, ಬರೀ ಚಪ್ಪದ್ ವಾಸಿ ಬೆರ್ಚಪ್ಪ ನಿಂತಂಗಿತ್ತ. ಇಂತ ನೂರಾರು ಪದ ನಮ್ ದೈವ ದೇವ್ರ ನಂಬಿಕೆ ಆಚರಣೆ ಹರ್ಕಿ ಜೊತೆಗೆ ಸೇರ್ಕಂಡಿತ್ತ. ಕುಂದಾಪುರ ಭಾಷೆ ಸಾವಿರ ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡ ಕುಣ್ತ ಜನ ಜೀವನದೊಳಗೆ ಸೇರ್ಕಂಡೇ ಇತ್ತ. ಊರಲ್ಲಿ ಇರ್ಲಿ ಪರ ಊರಲ್ಲಿರ್ಲಿ ನಮ್ ಮಕ್ಳ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಕ. ನಮ್ ಊರ್ ಸಂಸ್ಕೃತಿ ಮರೋಕಾಗ, ಹಂಗಾಯಿ ಇಂಗ್ರುಟ್ಟಿ ಬಿಡಿ ಕುಂದಾಪುರ ಕನ್ನಡ ಮಾತಾಡಿ. ಅದ್ಕೆ ಅಲ್ದೆ ನಮ್ ಊರಿನ ಮಕ್ಕಳೆಲ್ಲ ಸೇರ್ಕಂಡ ಆಸಡಿ ಅಮಾಸಿ ದಿನ ವಿಶ್ವ ಕುಂದಾಪುರ ದಿನ ಅಂತ ಹೇಳಿ ಒಂದ್ ಆಚರಣೆಯೇ ಶುರು ಮಾಡ್ಕೊಂಡಿರೋ. ಇದಕ್ಕೆ ನಮ್ ದೇಶದಂಗ್ ಮಾತ್ರ ಅಲ್ಲ, ಪರದೇಶದವರು ಸಪೋರ್ಟ್ ಮಾಡ್ತಾರ. ಒಳ್ಳೆ ರೀತಿಯಲ್ಲಿ ಈ ಸಲವೂ ಆಚರಣೆ ಮಾಡ್ಕಂದ್ ಹೇಳಿ ಮಾಡಿರ. ಪ್ರತಿ ವರ್ಷೂ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಬದಿಗೂ ನಡೀತಿರುತ್ತ ಕಾಣಿ. ಹೆಂಗೆ ನಾವು ಓಪನ್?
5: ಹೌದೇ ನಾಗರತ್ನಕ್ಕ, ಆಸಾಡಿಗೆಲ್ಲ ಆಸಾಡಿ ಒಡ್ರ ಅಂತರಲ್ದ, ನಮ್ದು ಕುಂದಾಪುರ ಕನ್ನಡದ ಒಡ್ರೆ ಅಂತ ಹೇಳಿ ಹೇಳ್ಕೊಂಡು ಒಂದ್ ಹಬ್ಬ ಮಾಡಿ ಬಿಡುವ.
2: ಹಾ ಎಲ್ಲ ಸೇರಿ ಹೋಪ ಹೋಪ. ಈಗ ಬರೀ ಮಾತೇ ಬೇಡ ಅನ್ಕಂಡ್ ಹೇಳಿ ಕುಂದಾಪುರ ಭಾಷೆಗೆ ಒಂದೆರಡು ಹಾಡು ಹೇಳಿತ್ತ. ಈಗ ಪಂಚಮಿ ವೈದ್ಯ ತೆಕ್ಕಟ್ಟೆ ಹಾಡಿದ ಒಂದ್ ಹಾಡ್ ಕೇನಿ ಅಕ್ಕ.
6: ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದ್ದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದ್ದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮರು ಕಡ್ದ್ ಆಯ್ತ್ ಗೆದ್ದಿ ಮುಚ್ಚಿ ಆಯ್ತ್, ಮರು ಕಡ್ದ್ ಆಯ್ತ್ ಗೆದ್ದಿ ಮುಚ್ಚಿ ಆಯ್ತ್.

0: ಅಲ್ಲ ಮಕ್ಳೆ, ಮೈಕ್ ಮುಂದ್ ಕೂಕಂಡ್ ವರ್ಲು ಶುರು ಮಾಡಿ ಎಷ್ಟೊತ್ತಾಯ್ತ? ಒಂಚೂರು ಮನಿ ಬದಿ ಜ್ಞಾನ ಇತ್ತ ನಿಮ್ಗೆ? ಸಾಕ್ ಸಾಕ್ ಹೋಪತ್ತೆ.
1: ಅಕ್ಕ ಅಕ್ಕ ಅಕ್ಕ, ಇಷ್ಟೋತ್ತವರಿಗಿಲ್ ಕೂಕಂಡ ನಾವೀಗ ಎಲ್ರಿಗೆ ಕುಂದಾಪುರ ದಿನಾಚರಣೆ ಶುಭಾಶಯ ಹೇಳ್ದಿರ್ ಹ್ಯಾಂಗೆ? ಹ್ಯಾಂಗ್ ಹೇಳ್ ಕೇಳಿ, ಕುಂದಾಪುರ ಅಂದ್ರೆ ಹೇಳ್ಕೊಂಡು ಎಲ್ಲಿವರೆಗಿತ್ತು ಅಷ್ಟು ದೊಡ್ಡಕ್ ನಾವು ಓರ್ಲಿಕ್ಕೀಗ? ಎಲ್ಲ ಒಟ್ಟಿಗೆ ಹೇಳ್ವಾ? ಸುನೇತ್ರ, ನಿವೇದಿತ, ನಾಗರತ್ನಕ್ಕ, ಎಲ್ಲ ಹೇಳ್ವಾ?
2: ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯ.
0: ಹಾಯ್ ಬತ್ತೋ ಅಕ್ಕ.
3: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
4: Desh ke har gareeb, har vyakti tak poshan pahunchana bhi sarkar ki prathmikta hai.
3: Connect with your nearest Anganwadi today, because Hamari Anganwadi hai, Hamari Zimmedari.